0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 10:30 ನಿಮಿಷಗಳಾಗಿದೆ.
2: ಅರೇ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರಹೆ ಹೋ.
3: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂಂ. ಏಕ್ ಏಜೆಂಟ್ ನೇ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
2: ಅರೇ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ. ಧೋಖೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೇ ಹೈ.
3: ಸಚ್?
2: ಸೀಧಾ ಬ್ಯಾಂಕ್ ಯಾ ವಿತ್ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೇ ಬಚೇ.
3: ಸಮಜ್ ಗಯಾ.
1: ಸಮಯ 11:30 ನಿಮಿಷಗಳು.
4: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.
5: ದೇಶ್

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕಾರ್ಯಕ್ರಮ ಕಲಾಭಾರತಿ. ಕಲಾಭಾರತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಲಾಭಾರತಿ ಕಾರ್ಯಕ್ರಮದ ಇಂದಿನ ತಾರೆ ಯಾರು ಗೊತ್ತಾ? ಎನಿಗೆಸ್? ಇವತ್ತಿನ ತಾರೆ ಹಾಡು ಕೇಳ್ಕೊಂಡು ಬರೋಣ, ನಿಮ್ಗೆ ಗೊತ್ತಾಗುತ್ತೆ ಯಾರಿರಬಹುದು ಅಂತ. ಸಂದೇಶವನ್ನ ಕಳಿಸ್ಕೊಡಿ ಯಾರಿರಬಹುದು ಅಂತ.

ನಿಜ ನಿಜ ನಿಜ, ಇದು ಕನ್ಸಲ್ಲ. ಹೌದು, ನೀವು ಬರೆದು ಕಳಿಸಿರುವಂತ ಎಲ್ಲಾ ಸಂದೇಶವೂ ಕೂಡ ನಿಜಾನೇ. ಯಾಕಂದ್ರೆ ಇವತ್ತಿನ ತಾರೆ ಯಾರು ಗೊತ್ತಾ? ಕಲಾಭಾರತಿ ಕಾರ್ಯಕ್ರಮದ ತಾರೆ ರೂಪಿಣಿ. ಹೌದು, ರೂಪವತಿ. ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ, ಈ ಒಂದು ಚಿತ್ರರಂಗದಲ್ಲಿ ತನ್ನದೇ ಆದಂತಹ ನಟನಾ ಕೌಶಲ್ಯದಿಂದ ಎಲ್ಲ ಚಿತ್ರರಸಿಕರ ಮನಸ್ಸನ್ನ ಗೆದ್ದಂತ ರೂಪವತಿ ರೂಪಿಣಿ ಅವರು ಇಂದಿನ ಕಲಾಭಾರತಿ ಕಾರ್ಯಕ್ರಮದ ತಾರೆ. ಸಂದೇಶ ಕಳಿಸಿದಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ.

ಸಮಯ 11:46 ಕಲಾಭಾರತಿ ಕಾರ್ಯಕ್ರಮದಲ್ಲಿ ರೂಪಿಣಿ ಅವರ ಬಗೆಗಿನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ಈಗಾಗಲೇ ಒಂದೆರಡು ಹಾಡು ಕೇಳ್ಕೊಂಡು ಬಂದ್ವಿ, ಬಹಳ ಸೊಗಸಾದಂತಹ ಹಾಡುಗಳು ಅವೆರಡು. ಹಾಗೆ ರೂಪಿಣಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಇವರು 1969 ಇವರ ಜನನ ಆಯಿತು. ನಮ್ಮ ಮುಂಬೈನವರು ಇವರು. ಹಾಗೆ ಇವರು ಭಾರತೀಯ ಶಾಸ್ತ್ರೀಯ ನರ್ತಕಿ ಆಗಿದ್ರು, ವೈದ್ಯರು ಕೂಡ ಆಗಿದ್ರು. ಹಲವಾರು ಚಿತ್ರರಂಗದಲ್ಲಿ ಅಂದರೆ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹಾಗೂ ಹಿಂದಿ ಚಿತ್ರರಂಗದಲ್ಲಿ ನಟಿಸಿ ಸೈ ಎನಿಸಿಕೊಂಡಂತಹ ರೂಪಿಣಿಯವರು. ಇವರಿಗೆ ಇವರ ಮೊದಲ ಹೆಸರು ಕೋಮಲ್ ಮಹುವಾಕರ್ ಅಂತ. 80ರ ದಶಕದಲ್ಲಿ ತುಂಬಾ ಅಪೂರ್ವವಾಗಿ ಅದ್ಭುತವಾಗಿ ಮಿಂಚಿದಂತಹ ರೂಪವತಿ ನಮ್ಮ ರೂಪಿಣಿಯವರು.

ಕಲಾಭಾರತಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಗುವಿನ ಒಡತಿ ಚೆಲುವೆ ಸುಂದರಿ ನಮ್ಮ ರೂಪಿಣಿಯವರ ಬಗೆಗಿನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಈಗಷ್ಟೇ ಸಾಕಷ್ಟು ಹಾಡುಗಳನ್ನ ಕೇಳಿದ್ವಿ, ಅದರಲ್ಲೂ ವಿಷ್ಣುವರ್ಧನ್ ರೂಪಿಣಿ ಜೋಡಿ ಅಂತೂ ನಿಜಕ್ಕೂ ಮೋಡಿ ಮಾಡಿದ ಜೋಡಿ ಅಂತೆಲ್ಲ ಹೇಳಬಹುದು. ರೂಪಿಣಿಯವರು 1988 ಒಲವಿನ ಆಸರೆ ಈ ಚಿತ್ರದಲ್ಲಿ ರಜಿನಿ ಅನ್ನುವಂತಹ ಪಾತ್ರದಲ್ಲಿ ಅದ್ಭುತವಾದಂತಹ ನಟನೆ ಮಾಡ್ತಾರೆ. ಆಮೇಲೆ ಬಂತು ನೋಡಿ 1989 ದೇವಾ ಚಿತ್ರದಲ್ಲಿ ಗೌರಿ ಪಾತ್ರ, ದೇವಣ್ಣ ನಿನ್ ಮೇಲೆ ಮನಸ್ಸಣ್ಣ ಈ ಹಾಡಂತ ಸೂಪರ್ ಹಿಟ್ ಹಾಡಂತು. ಹಾಗೆ 1990 ಮತ್ತೆ ಹಾಡಿದ್ದು ಕೋಗಿಲೆ, ಈ ಚಿತ್ರದಲ್ಲಿ ಸಂಗೀತ ಪಾತ್ರವಂತೂ ಅದ್ಭುತ. ಇನ್ನು ನೀನನ್ನ ಕರೆ ಹಾಲು ಸಕ್ಕರೆ ಚಿತ್ರದಲ್ಲಿ ರುಕ್ಮಿಣಿ, ಭೈರವಿ ಚಿತ್ರದಲ್ಲಿ ಸೆಲ್ವಿ, ಹಾಗೆ ರಾಜಾದಿರಾಜ ಇದರಲ್ಲಿ ಕಮಲಿ ಕಮಲು, ಹಾಗೆ ಸಪ್ತಪದಿ ಈ ಒಂದು ಚಿತ್ರದಲ್ಲಿ ಸಹನ ಪಾತ್ರವನ್ನ ಅದ್ಭುತವಾಗಿ ನಟಿಸಿದ್ದಾರೆ. ಇನ್ನು 1992 ರವಿ ವರ್ಮ ಚಿತ್ರ ಆಗಿರಬಹುದು, ಅಥವಾ ಗೋಪಿಕೃಷ್ಣ ಚಿತ್ರ ಆಗಿರಬಹುದು, ಅಥವಾ ಮಲ್ಲಿಗೆ ಹೂವೆ, ಈ ಚಿತ್ರದಲ್ಲಿ ಇಷ್ಟು ಚಿತ್ರಗಳಲ್ಲೂ ಬಹಳ ಅದ್ಭುತವಾಗಿ ನಟನೆ ಮಾಡಿ ಕನ್ನಡಿಗರ ಸಿನಿ ರಸಿಕರ ಮನದಲ್ಲಿ ಶಾಶ್ವತವಾಗಿ ಇದ್ದಾರೆ ರೂಪಿಣಿಯವರು. ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಈ ಒಂದು ಎಲ್ಲ ಚಿತ್ರರಂಗದಲ್ಲಿ ಪಂಚಭಾಷಾ ನಟಿಯಾಗಿ ಅದ್ಭುತವಾದ ನಟನೆ ಮೂಲಕ ಸಿನಿ ರಸಿಕರ ಮನದಲ್ಲಿ ನಮ್ಮ ರೂಪಿಣಿ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ರೂಪಿಣಿ ಅವರ ಬಗೆಗಿನ ಕಲಾಭಾರತಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಭಾರತೀಯ ಚಿತ್ರರಂಗಕ್ಕೆ ಅಪಾರವಾದಂತಹ ಕೊಡುಗೆ ಕೊಟ್ಟಿರುವಂತಹ ರೂಪಿಣಿ ಅವರಿಗೆ ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: जरूर सुनिए शाम 4 बजे पिटारा। इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स।
1: ಕಲಾ ಭಾರತಿ ಕಾರ್ಯಕ್ರಮವನ್ನು ಮೆಚ್ಚಿ ಹಲವಾರು ನಮ್ಮ ಸ್ನೇಹಿತರು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಕಾರ್ಯಕ್ರಮ ತುಂಬಾನೇ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಹಾಗೆ ಹೂವಾಡೆ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಬೆಳಗಾವಿ ತಾಲೂಕು ಸುಡೇಭಾವಿ ಗ್ರಾಮದ ಶಿವಾನಂದ್ ಶಶಿಕಲಾ ಶ್ರವಣ್ ಶ್ರೇಯಸ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗೆ ಕಲಾಭಾರತಿ ಕಾರ್ಯಕ್ರಮ ತುಂಬಾನೇ ಇಷ್ಟವಾಯಿತು ಅಂತ ಸುರೇಶ್ ಭಟ್ ಅವರು ಗೌರಿಬಿದನೂರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಇನ್ಯಾರು ಸುಜಾತಾ ಮೂರ್ತಿಯವರ ಸಂದೇಶವೂ ಕೂಡ ಹೊನ್ನಹಳ್ಳಿಯಿಂದ ನಮಗೆ ತಲುಪಿದೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿ ಮೂಡಿ ಬಂತು ಅಂತ ಮಂಜುನಾಥ್ ಇಂದರಿಗಿ ಇವರು ಕೂಡ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೇವೆ ಅಂತ ಗಜಾನನ್ ಭಟ್ ಅವರು ಬೋಡನಮಕ್ಕಿ ಹೊನ್ನಾವರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ನಾವು ಕೇಳೋಣ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಸ್ವದೇಶಿ ನಿರ್ಮಿತ ಆತ್ಮನಿರ್ಭರ ಭಾರತ ಅಭಿಯಾನದಡಿ ಅಭಿವೃದ್ಧಿಪಡಿಸಲಾದ ಭಾರತೀಯ ನೌಕಾಪಡೆಯ ಅತ್ಯಾಧುನಿಕ ಮಾಹೆ ವರ್ಗದ ಎರಡನೇ ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಯುದ್ಧನೌಕೆ ಐಎನ್ಎಸ್ ಮಾಲ್ವನ್ ಇಂದು ವಿದ್ಯುಕ್ತವಾಗಿ ನಿಯೋಜನೆಗೊಂಡಿತು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಆಯೋಜಿತ ಭವ್ಯ ಸಮಾರಂಭದಲ್ಲಿ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಪಶ್ಚಿಮ ನೌಕಾ ಕಮಾಂಡ್ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಾಯನ್ ಪಾಲ್ಗೊಂಡಿದ್ದರು. ಕೊಚ್ಚಿನ್ ಶಿಪ್ಯಾರ್ಡ್ನಲ್ಲಿ ನಿರ್ಮಾಣಗೊಂಡಿರುವ ಈ ಯುದ್ಧ ನೌಕೆ 80 ಮೀಟರ್ ಉದ್ದವಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ಸಮುದ್ರ ನೌಕಾ ಪರಂಪರೆಗೆ ಗೌರವ ಸಲ್ಲಿಸಲಾಗಿದ್ದು, ಐಎನ್ಎಸ್ ಮಾಲ್ವನ್ ನೌಕೆ ಲಾಂಛನದಲ್ಲಿ ವಾಘನಖ ಹುಲಿ ಉಗುರಿನ ಚಿಹ್ನೆಯನ್ನು ಅಳವಡಿಸಲಾಗಿದೆ. ದೇಶಾದ್ಯಂತ ಸುಮಾರು 50,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಡಿಜಿಟಲ್ ಸಾಲ ನೀಡಿಕೆಯನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡಿವೆ ಎಂದು ಕೇಂದ್ರ ಸಹಕಾರ ಸಚಿವಾಲಯ ಸ್ಪಷ್ಟಪಡಿಸಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭೆಯಲ್ಲಿ ಕೇಳಿದ ಚುಕ್ಕಿರಹಿತ ಪ್ರಶ್ನೆಗೆ ಸಚಿವಾಲಯ ಈ ಉತ್ತರ ನೀಡಿದೆ. ರೈತರಿಗೆ ಕಡಿಮೆ ಬಡ್ಡಿದರ ಹಾಗೂ ಕಡಿಮೆ ವೆಚ್ಚದಲ್ಲಿ ಸಾಲ ಲಭ್ಯವಾಗುವಂತೆ ಮಾಡಲು ನಬಾರ್ಡ್ ಮೂಲಕ ಆರ್ಥಿಕ ನೆರವು ಒದಗಿಸಲಾಗುತ್ತಿದೆ. ಸಹಕಾರಿ ಸಂಘಗಳು 25 ಕ್ಕೂ ಹೆಚ್ಚು ವಿವಿಧ ಆರ್ಥಿಕ ಚಟುವಟಿಕೆಗಳನ್ನು ನಡೆಸಲು ಅವಕಾಶ ಕಲ್ಪಿಸಲಾಗಿದ್ದು, ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಅಗತ್ಯ ತರಬೇತಿ ನೀಡಲಾಗುತ್ತಿದೆ ಎಂದು ತಿಳಿಸಿದೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ರೈತರಿಗಾಗಿ ಪ್ರತ್ಯೇಕ ಬ್ಯಾಂಕ್ ಸ್ಥಾಪಿಸಬೇಕು. ರೈತರ ರಕ್ಷಣೆಗಾಗಿ ಪ್ರತಿ ಬಜೆಟ್ನಲ್ಲಿ 1,000 ಕೋಟಿ ರೂಪಾಯಿ ಅನುದಾನ ಮೀಸಲಿಡಬೇಕು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಆಗ್ರಹಿಸಿದರು. ಕೋಲಾರದಲ್ಲಿ ರೈತ ಅಂಜಿನಪ್ಪ ಅವರ ತೋಟದಲ್ಲಿ ಹುತಾತ್ಮ ರೈತರಿಗೆ ನುಡಿನಮನ ಸಲ್ಲಿಸಿ ಅವರು ಮಾತನಾಡಿದರು. ಅಭಿವೃದ್ಧಿಯ ಹೆಸರಿನಲ್ಲಿ ರೈತರ ಬದುಕಿಗೆ ಆಧಾರವಾದ ಕೃಷಿ ಭೂಮಿ ಕಸಿಯಬಾರದು, ಭೂಸ್ವಾಧೀನ ನಡೆಸಬಾರದು ಎಂದು ಆಗ್ರಹಿಸಿದರು. ಉಚಿತ ಯೋಜನೆಗಳಿಗಿಂತ ರೈತ ಕುಟುಂಬಗಳ ಆರೋಗ್ಯ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು, ಬೆಳೆ ವಿಮೆ ಗೊಂದಲ ನಿವಾರಿಸಬೇಕು ಎಂದರು. ರಾಯಚೂರು ಜಿಲ್ಲೆಯ ಎಲ್ಲ ಪ್ರಾಥಮಿಕ ಆಸ್ಪತ್ರೆಗಳು, ತಾಲೂಕು ಆಸ್ಪತ್ರೆಗಳು ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸರಳ ಹೆರಿಗೆಗಾಗಿ ನುರಿತ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞರು, ಶುಶ್ರೂಷಕರು ಹಾಗೂ ಇತರ ಸಿಬ್ಬಂದಿ ಮೂಲಕ ಗುಣಮಟ್ಟದ ಸೇವೆ ನೀಡಲಾಗುತ್ತಿದೆ. ಲಿಂಗಸೂಗೂರಿನಲ್ಲಿ ಶೀಘ್ರದಲ್ಲಿಯೇ ತಾಯಿ ಮಕ್ಕಳ ಆಸ್ಪತ್ರೆ ಉದ್ಘಾಟನೆಯಾಗಲಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಯೋಜನೆಯಡಿ ಸುರಕ್ಷಿತ ಹೆರಿಗೆಗಾಗಿ ಪ್ರತಿ ತಿಂಗಳು 9 ಹಾಗೂ 24ನೇ ತಾರೀಖು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರ ತಪಾಸಣೆ ಮಾಡಲಾಗುತ್ತಿದೆ ಎಂದರು. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಯಾಗಿ ನಡೆಯುತ್ತಿದೆ. ಒಟ್ಟು 19,56,572 ಗಣತಿ ನಮೂನೆಗಳನ್ನು ಈಗಾಗಲೇ ಮತದಾರರಿಗೆ ವಿತರಿಸಲಾಗಿದೆ. ಇದರಲ್ಲಿ 13,38,419 ನಮೂನೆಗಳನ್ನು ಯಶಸ್ವಿಯಾಗಿ ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಡಾ ಕೆ ಆನಂದ್

0: ತಿಳಿಸಿದ್ದಾರೆ. 3,767 ಮತದಾರರು ಆನ್ಲೈನ್ ಮೂಲಕ ತಮ್ಮ ನಮೂನೆಗಳನ್ನು ಸಲ್ಲಿಸಿ ಎಸ್ಐಆರ್ ಕಾರ್ಯಕ್ಕೆ ಉತ್ತಮವಾಗಿ ಸ್ಪಂದಿಸಿದ್ದಾರೆ ಎಂದರು. ಕಲಬುರಗಿ ಜಿಲ್ಲೆ ಸೇಡಂ ವಿಧಾನಸಭಾ ಕ್ಷೇತ್ರದಲ್ಲಿ 1,68,891 ಮತದಾರರ ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ತಹಸೀಲ್ದಾರ್ ಶ್ರೇಯಾಂಕ ಧನಶ್ರೀ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ 100% ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. 1,11,000 ಮತದಾರರ ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಈ ಬಾರಿ ಸರಾಸರಿ 60% ಮಳೆ ಕೊರತೆ ದಾಖಲಾಗಿದೆ. ಜಿಲ್ಲೆಯ ಪ್ರತಿ ತಾಲೂಕಿನ ಆಯ್ದ ಕೃಷಿ ಭೂಮಿಗಳಿಗೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಜಮೀನುಗಳ ಪರಿಸ್ಥಿತಿ, ಬೆಳೆ ನಷ್ಟ ಹಾಗೂ ರೈತರ ಸಂಕಷ್ಟದ ಬಗ್ಗೆ ಸಮೀಕ್ಷೆ ನಡೆಸುತ್ತಿದೆ. 1 ವಾರದೊಳಗೆ ಬರ ಅಧ್ಯಯನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕಾವೇರಿ ದಂಡೆಯಲ್ಲಿರುವ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆಗೆ ಫ್ರಾನ್ಸ್ ದೇಶದ ರಾಯಭಾರಿ ಥಿಯರಿ ಮಥೌ ದಂಪತಿ ಭೇಟಿ ನೀಡಿ ವೀಕ್ಷಿಸಿದರು. ಟಿಪ್ಪು ಸುಲ್ತಾನ್ ಹಾಗೂ ಫ್ರಾನ್ಸ್ ನಾಯಕ ನೆಪೋಲಿಯನ್ ಅವರ ಬಾಂಧವ್ಯ ಹಾಗೂ ಬೇಸಿಗೆ ಅರಮನೆ ಸ್ಮಾರಕದ ವಿಶೇಷತೆ ಕುರಿತು ಭಾರತೀಯ ಪುರಾತತ್ವ ಅಧೀಕ್ಷಕ ಆರ್ ರಮೇಶ್ ಮಾಹಿತಿ ನೀಡಿದರು. ಇಂದು ರಾಷ್ಟೀಯ ಧ್ವಜ ದಿನ. 1947 ಈ ದಿನದಂದು ದೇಶದ ಶಾಸನ ಸಭೆಯು ತ್ರಿವರ್ಣ ಧ್ವಜವನ್ನು ಸ್ವತಂತ್ರ ಭಾರತದ ರಾಷ್ಟೀಯ ಧ್ವಜ ಎಂದು ಅಂಗೀಕರಿಸಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ವನಿತಾ ವಿಹಾರ.

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಜ್ಯೋತಿ ಗುರುಪ್ರಸಾದ್ ಅವರು ಬರೆದು ಪ್ರಸ್ತುತಪಡಿಸುವ ಕಥೆ ಬದಲಾವಣೆಯ ಗಾಳಿ.
1: ಹೊಸ ವರ್ಷದ ದಿನ ಬೆಳಗಾಗೆದ್ದು ಚೆನ್ನಿ ದೇವರಿಗೆ ನಮಸ್ಕರಿಸಿ ಬೇಡಿಕೊಂಡಿದ್ದು ಒಂದೇ ಮಾತು, ಇದ್ದೂ ಸತ್ತಂಗೆ ಮಾಡದಿರು ದೇವರೇ. ಹಾಗೆ ನೋಡಿದರೆ ಚೆನ್ನಿ ಅಂಥ ವಿದ್ಯಾವಂತಳಾಗಲಿ ಅಥವಾ ಅಧ್ಯಾತ್ಮದ ಸಕಲವನ್ನೂ ಅರಿತು ದೇವರನ್ನು ಪೂಜಿಸುವವಳಾಗಲಿ ಆಗಿರಲಿಲ್ಲ. ಆದರೆ ತಾನಿರುವ ಆ ಮನೆಯಲ್ಲಿ ದೇವರ ಕೋಣೆಯಲ್ಲಿರುವ ಪುಟ್ಟ ಕೃಷ್ಣನ ಮೂರ್ತಿಯ ಮುಂದೆ ಕೈಜೋಡಿಸಿ ಕಣ್ಮುಚ್ಚಿ ಪ್ರಾರ್ಥಿಸಿದಳೆಂದರೆ ಅದು ಅವಳಿಗೆ ಅವಳೇ ಹಂಬಲಿಸುವಂತ ಇಚ್ಛಾಶಕ್ತಿಯ ಸ್ವಗತ. ಆ ಮನೆಯ ಯಜಮಾನರಾದ ವಾಸುದೇವ ತಾತಾಚಾರ್ಯರು ಹೇಳುವಂತೆ ಶ್ರೀಕೃಷ್ಣ ಅವರ ಮನೆತನದ ದೇವರು. ತಾತಾಚಾರ್ಯರು ಪ್ರತಿದಿನ ಅವನ ಆರಾಧನೆ ಮಾಡುತ್ತಾರೆ. ಬೆಳಗಾಗೆದ್ದು ತಣ್ಣೀರಲ್ಲೇ ಸ್ನಾನ ಮಾಡಿ ಸಹಸ್ರನಾಮಾದಿ ಶ್ಲೋಕಗಳನ್ನು ಹೇಳಿ ಸಂಧ್ಯಾ ವಂದನೆ ಮಾಡಿ ತೀರ್ಥ ಪ್ರಸಾದ ತೆಗೆದುಕೊಂಡ ಮೇಲಷ್ಟೇ ಅವರ ಮುಂದಿನ ಚರಿ. ಇಂತಹ ತಾತಾಚಾರ್ಯರಿಗೆ ಚೆನ್ನಿ ಎಂಬ ಮಗು ಸಾಕು ಮಗಳಾಗಿ ಸಿಕ್ಕಿದ್ದು ಒಂದು ದಂತಕಥೆ. ಟಿ ನರಸೀಪುರದ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಎದುರಿಗಿರುವ ಅರಳಿಕಟ್ಟೆಯ ಮೇಲೆ ಒಂದು ಹತ್ತಿ ಸೀರೆಯ ತುಂಡನ್ನು ಸುತ್ತಿ ಯಾರೋ ಮಲಗಿಸಿ ಹೋದ ಕಂದನನ್ನು ವಾಸುದೇವ ತಾತಾಚಾರ್ಯರು ನೋಡಿದ್ದೇ ಅವರ ಹೃದಯದಲ್ಲಿ ಕರುಣರಸ ಪ್ರಾಪ್ತಿಗೆ ಹಾದಿಯಾಗಿ ಆ ಕ್ಷಣದಲ್ಲಿ ಅವರಿಗೆ ತಾನೇ ಜನಕನಂತೆ ಹಾಗೂ ಆ ಮಗುವೇ ಸೀತೆಯನ್ನೇ ಭಾಸವಾಗಿ ಸ್ಮೃತಿ ಪಟಲದಲ್ಲಿ ಇದು ಜನ್ಮಾಂತರದ ಸಂಬಂಧವೇನೋ ಎಂಬಂತಹ ಒಂದು ಸಂವೇದನೆಗೆ ಶ್ರೀಕೃಷ್ಣ ಪ್ರೇರೇಪಣೆಯಾಗಿ ಅದೇ ಕ್ಷಣ ತಾ ಯಾಕೆ ಆ ಮಗುವಿಗೆ ತಂದೆಯಾಗಬಾರದು ಎನಿಸಿ ವಿದುರರಾಗಿ ಮಕ್ಕಳೂ ಇಲ್ಲದ ಏಕಾಂಗಿ ತಾತಾಚಾರ್ಯರು ಆ ಮಗು ಭಾಗ್ಯಲಕ್ಷ್ಮಿ ಎಂಬಂತೆ ಮನೆಗೆ ಕರ್ಕೊಂಡು ಬಂದರು. ಅವರ ಮನೆತನದ ಎಲ್ಲ ಸಂಪ್ರದಾಯವಾದಿಗಳು ಕುಲಗೋತ್ರ ಒಂದೂ ಗೊತ್ತಿಲ್ಲದ ಒಂದು ಮಗುವನ್ನು ಹೀಗೆ ಏಕಾಏಕಿ ಕರೆದುಕೊಂಡು ಬಂದು ಸಾಕುವುದು ಯಾವ ಪುರುಷಾರ್ಥಕ್ಕಾಗಿ ಎಂದು ಮೂಗು ಮುರಿದರೆ, ಈ ಮಾತನ್ನು ರಾಮಾಯಣ ಬರೆದ ವಾಲ್ಮೀಕಿಗೆ ಕೇಳಿ ಎಂದು ನಸುನಗುವರು ತಾತಾಚಾರ್ಯರು. ಇವರ ನಸುನಗುವನ್ನು ನೋಡಿ ಹೊಟ್ಟೆ ಉರಿಯುವ ನೆರೆಹೊರೆಯವರು, ಈ ಮುದುಕನಿಗೆ ಏನು ಈ ವಯಸ್ಸಿನಲ್ಲಿ

ಈ ಚಪಲ, ಹೆಂಡತಿ ಸತ್ತು ಇಷ್ಟು ವರ್ಷಗಳಾದ ಮೇಲೆ ಈ ಸಣ್ಣ ಮಗು ಮನೆಗೆ ಬಂದಿದೆ. ಎಲ್ಲೋ ಏನೋ ಎಡವಟ್ಟು ಮಾಡಿಕೊಂಡು ತನ್ನದೇ ಮಗುವನ್ನು ಉಪಾಯದಲ್ಲಿ ಮನೆಗೆ ಕರೆದುಕೊಂಡು ಬಂದಿರುವನೇನೋ ಎಂದು ಮುಂತಾಗಿ ಬೇಕೆಂದೇ ಆಡಿಕೊಳ್ಳುವುದು ಕಿವಿಗೆ ಬಿತ್ತು. ಅಂಥ ಯಾವ ಕೆಲಸವನ್ನೂ ಮಾಡಿರದ ತಾತಾಚಾರ್ಯರಿಗೆ ಒಂದಿನಿತೂ ಪಾಪಪ್ರಜ್ಞೆ ಕಾಡದೆ ನಿರ್ಲಿಪ್ತರಾಗಿ, ಹೌದು ರಾಜುಭಟ್ರೆ, ಈ ಮಗುವಿನ ಅಜ್ಜಿ ಚೆನ್ನಮ್ಮನೊಡನೆ ನನ್ನ ಸ್ನೇಹವಿತ್ತು. ಮನೆಯ ಜಗುಲಿಯ ಮೇಲೆ ವೀಳ್ಯದೆಲೆ ಮಾರಲು ಕೂರುತ್ತಿದ್ದ ಒಳ್ಳೆಯ ಹೆಂಗಸು. ಅವಳ ಮಗಳು ಬಸಮ್ಮ ಯಾರ ಜೊತೆಯೋ ಪ್ರೇಮಿಸಿ ಮೋಸ ಹೋಗಿ ಬಸಿರಾಗಿ ಆ ಮಗುವನ್ನು ಅಜ್ಜಿಯ ಮಡಿಲಲ್ಲಿ ಬಿಟ್ಟು ಹೇಳಿದ ಮಾತು ಕೇಳದೆ ಬಾವಿಗೆ ಹಾರಿಕೊಂಡು ಪ್ರಾಣ ಬಿಟ್ಟಳಂತೆ. ಚೆನ್ನಮ್ಮ ಈ ಮಗನ್ನು ಅರಳಿಕಟ್ಟೆಯ ಮೇಲೆ ಮಲಗಿಸಿ ನನಗೆ ವಿಷಯ ತಿಳಿಸಲು ಯಾರೋ ದಾರಿ ಹೋಕ್ಕರ ಬಳಿ ಹೇಳಿ ಕಳಿಸಿ ತಾನು ದೇಶಾಂತರ ಹೋಗಿಬಿಟ್ಟಿದ್ದಾಳೆ. ನಾನೀಗ ಬರುವವರೆಗೂ ಈ ಮಗುವನ್ನು ಜೋಪಾನ ಮಾಡುತ್ತೇನೆ. ನಿಮಗೇನಾದರೂ ಕಷ್ಟವೇ ಎಂದು ದೇಶಾವರಿ ನಗೆ ಬೀರುವಾಗ ಎದುರಾಡಲು ಕಷ್ಟವಾಗುವ ರಾಜುಭಟ್ರಂತ ನೆರೆಹೊರೆ ಸುಮ್ಮನಾಗುತ್ತಿತ್ತು. ಜೊತೆಗೆ ಅವರಿಗಿಷ್ಟು ಬಂದಂತೆ ಒಂದೊಂದು ಕಥೆ ಹುಟ್ಟಿಸಿ ಹಬ್ಬಿಸುತ್ತಾ ಕೈಲಾಗದವರು ಮೈಪರಚಿಕೊಂಡಂತೆ ತಮ್ಮ ಒಳಗಿನ ಅಸೂಯೆಯನ್ನು ತೃಪ್ತಿಪಡಿಸುತ್ತಿದ್ದರು. ಆದರೆ ತಮ್ಮನ್ನು ಅರಿಯುವ ಕಾಯಕದಲ್ಲೇ ಮುಳುಗಿರುತ್ತಿದ್ದ ತಾತಾಚಾರ್ಯರು ಅವಿವೇಕದ ಯಾವ ಮಾತುಗಳನ್ನೂ ಮನಸ್ಸಿಗೆ ತೆಗೆದುಕೊಳ್ಳದೆ ತನಗೆ ದೊರಕಿದ ಕಂದನನ್ನು ಜೋಪಾನ ಮಾಡುವ ಗುರಿಯತ್ತ ಮಾತ್ರ ಗಮನಹರಿಸಿದರು. ವಾಸ್ತವದಲ್ಲಿ ಆ ಕಂದಮ್ಮನನ್ನು ಯಾರು ಆ ಮರದ ನೆರಳಲ್ಲಿ ಮಲಗಿಸಿಬಿಟ್ಟು ಹೋದರೆಂದು ನಿಜವಾಗಿಯೂ ಗೊತ್ತಿರಲಿಲ್ಲ. ಆ ಅನಾಥ ಮಗುವನ್ನು ಹಾಗೆ ಬಿಟ್ಟು ಬಿಡಬಾರದೆಂಬ ಪ್ರೇರಣೆ ಮಾತ್ರ ತಾತಾಚಾರ್ಯರಿಗೆ ದೊರೆತಿತ್ತು. ಆದರೆ ಈ ನಿಜ ಹೇಳಿದರೆ ನಂಬದ ವಿಪರೀತ ಬುದ್ಧಿಯ ಮೂರ್ಖರು ಚಾಡಿ ನಾಲಿಕೆಯವರು ಸುತ್ತಲೂ ನೆರೆದು ಕಟಕಿ ಇಡುತ್ತಾ ಇದ್ದಿದ್ದರಿಂದ ತಮಗೆ ತೋಚಿದಂತೆ ಮಗುವಿನ ಚರಿತ್ರೆಯ ಬಗ್ಗೆ ಒಂದು ಕತೆ ಹೆಣೆದು ಆ ಜನರ ಬಾಯಿ ಮುಚ್ಚಿಸುವ ಪ್ರಯತ್ನವನ್ನು ಮಾತ್ರ ಮಾಡಿದ್ದರು. ಮಗುವಿಗೆ ಚನ್ನಿ ಎಂದು ನಾಮಕರಣ ಮಾಡಿದ್ದೂ ಕೂಡ ತಾತಾಚಾರ್ಯರಿಗೆ ಕಿತ್ತೂರು ಚೆನ್ನಮ್ಮನ ಮೇಲೆ ಇದ್ದ ದೇಶಭಕ್ತಿ ಆಧಾರದ ಮೇಲೆ ಮಾತ್ರ. ಮಿಕ್ಕೆಲ್ಲ ಕಥೆಯನ್ನು ಕಾಕತಾಳೀಯವಾಗಿ ಮಾತ್ರ ಹೆಣೆದಿದ್ದರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಕ್ಯಾಶಿಯರ್ ಹುದ್ದೆ ನಿರ್ವಹಿಸುತ್ತ ಭರ್ತಿ ಹೊಂದಿ ನಿವೃತ್ತರಾದ ತಾತಾಚಾರ್ಯರು ಪೌರೋಹಿತ್ಯ ವಿದ್ಯೆಯನ್ನು ಕಲಿತಿದ್ದರಿಂದ ಇದ್ದ ಒಂದು ಸ್ವಂತ ಮನೆ ಹಾಗೂ ಸ್ವಲ್ಪ ಜಮೀನಿನೊಡನೆ ಜೀವನ ನಿರ್ವಹಿಸುತ್ತಾ ತಮ್ಮ ಮಿತಿಯಲ್ಲಿ ನಾನಾ ಧರ್ಮಗಳನ್ನೂ ಮಾಡುತ್ತಾ ಮಾನವ ಜನ್ಮ ಬಲು ದೊಡ್ಡದು ಎಂಬ ನಂಬಿಕೆಯಲ್ಲಿ ಕಾಲ ಕಳೆಯುತ್ತಿದ್ದಾಗಲೇ ಅರಳಿಕಟ್ಟೆಯ ಮೇಲೆ ಚೆನ್ನಿ ಎಂಬ ಮಗು ಸಿಕ್ಕಿತು. ತಮ್ಮ ಸುಪರ್ದಿಯ ಸ್ವಂತ ನಿರ್ಧಾರಕ್ಕೆ ತಾತಾಚಾರ್ಯರು ಯಾರ ಸಲಹೆಯನ್ನೂ ಕೇಳಲು ಹೋಗಲಿಲ್ಲ. ಒಳಿತು ಮಾಡಲಾಗದಿದ್ದರೂ ಕಟಕಿಯಾಡುತ್ತಾ ಕೇಡು ಬಯಸುವ ಜನಗಳ ಮಧ್ಯೆ ಇದ್ದು ಸೋತು ಬೇಸತ್ತಿದ್ದ ಅವರು, ತಾನು ಒಳ್ಳೆಯ ಕೆಲಸ ಮಾಡುತ್ತಿದ್ದೇನೆ, ಇದು ದೇವರಿಗೆ ಪ್ರೀತಿ ಎಂಬ ದೃಢ ನಂಬಿಕೆಯಿಂದ ಮಾತ್ರ ಚೆನ್ನನ್ನು ಸಾಕುತ್ತಾ ಅಧಿಕೃತವಾಗಿ ಕೂಡ ದತ್ತಕದ ಹಕ್ಕುಪತ್ರಗಳನ್ನು ಮಾಡಿಸಿ ತಾನು ಅವಳ ಅಪ್ಪ ಎಂದು ಸಾರ್ವಜನಿಕವಾಗಿಯೂ ಘೋಷಿಸಿದರು. ಆದರೂ 60 ವಯಸ್ಸಿನ ತಾತಾಚಾರ್ಯರು ಪುಟ್ಟ ಮಗುವನ್ನು ತಂದು ಸಾಕುವ ಪರಿಯನ್ನು ಕಂಡು ಸಹಾಯಕ್ಕೆ ಬರುವುದಕ್ಕಿಂತ ಕುಲ ನೆಲ ಜಲಗಳ ಮಡಿವಂತಿಕೆಯಿಂದ ದೂರ ಸರಿದವರೇ ಹೆಚ್ಚು. ಮಾನವೀಯ ಸಂದರ್ಭಕ್ಕೆ ಒದಗದ ಇಂಥವರನ್ನು ಕುರಿತು ತಾತಾಚಾರ್ಯರು ಹೇಳುತ್ತಿದ್ದ ಪದಪುಂಜ ಇದ್ದು ಸತ್ತವರು. ಮಗಳು ಚೆನ್ನಿಯನ್ನು ದದ್ದು ಮಾಡಲು ಸಾಕಷ್ಟು ಕಷ್ಟಪಟ್ಟರು ತಾತಾಚಾರ್ಯರು. ಮಗು ಹೆಚ್ಚು ಹಠ ಹಿಡಿದಾಗ ದಿಕ್ಕು ತೋಚದೆ ಕೊಟ್ಟಿಗೆ ಹಾಗೂ ಗದ್ದೆಯ ಹೆಚ್ಚುವರಿ ಕೆಲಸ ನೋಡಿಕೊಂಡು ಮನೆ ಹಿಂದೆ ತಂಗಿ ರಾಜ ಮತ್ತು ಲಚ್ಚಿ ದಂಪತಿಗಳ ಸುಪರ್ದಿಗೆ ಒಪ್ಪಿಸಿ ಬಿಡುತ್ತಿದ್ದರು. ಅವರು ತಮಗೆ ತೋಚಿದಂತೆ ಮಗುವನ್ನು ಸಮಾಧಾನಪಡಿಸಿ ಹಾಲು ಕುಡಿಸಿ ಊಟ ಮಾಡಿಸಿ ಜೋಗುಳ ತೂಗಿ ಬಿಸುತ್ತಿದ್ದರು. ಅವರೊಡನೆ ಸೇರಿಕೊಂಡ ಚೆನ್ನಿ ತಾತಾಚಾರ್ಯರನ್ನು ಯಜಮಾನ್ರೇ ಎಂದೇ ಸಂಬೋಧಿಸಲು ಪ್ರಾರಂಭಿಸಿದಳು. ತಾತಾಚಾರ್ಯರು ವಿರೋಧಿಸಲಿಲ್ಲ. ಮಗುವಿಗೆ ಯಾವ ಪದ ಸುಲಭವಾಗಿ ಹೊರಡುವುದೋ ಅದನ್ನೇ ಕರೆಯಲೆಂದು ಸುಮ್ಮನಿದ್ದರು. ಚೆನ್ನಿ ಸ್ವಲ್ಪ ದೊಡ್ಡವಳಾಗಿ ಮಾತಾಡುವ ಹಾಗೆ ಆದಾಗಲೂ ನಾನು ನಿನ್ನ ತಂದೆ ಕಣಮ್ಮ ಎಂದರೂ ಆಗ ಮಾತ್ರ ಒಮ್ಮೊಮ್ಮೆ ಅಪ್ಪ ಎಂದು ಭಕ್ತಿಭಾವದಲ್ಲಿ ಕಣ್ಣರಳಿಸುವ ಚೆನ್ನಿ ಆನಂತರ ಮತ್ತೆ ಸಲಿಗೆಯ ವಾಡಿಕೆಯನ್ನು ಯಜಮಾನ್ರೇ ಎಂದೇ ಕರೆಯುತ್ತಿದ್ದಳು. ಇದರಿಂದ ತಾತಾಚಾರ್ಯರಿಗೆ ಏನೂ ಮುಜುಗರವಾಗದಿದ್ರು. ರಾಜು ಭಟ್ರಂತ ಸಂಪ್ರದಾಯಸ್ಥರು ಮನೆಯ ಆಳಿನ ಹಾಗೆ ಮಾತ್ರ ಹುಡುಗಿಯನ್ನು ಬೆಳೆಸ್ತಿದ್ದಾರೆ, ಅದೇನು ಸಂಬಂಧವೋ ಯಾರಿಗೆ ಗೊತ್ತು ಎಂಬ

0: ತಮ್ಮ ಕೋಟಿ ರೂಪಾಯಿ ಪ್ರಶ್ನೆಯ ಆತಂಕವನ್ನು ಸಮಾಜದಲ್ಲಿ ಹರಿಯಬಿಡುತ್ತಿದ್ದರು. ಇದೆಲ್ಲದರ ಮಧ್ಯೆ ಚೆನ್ನಿಗೆ 18 ವರ್ಷಗಳು ತುಂಬಿ ಅವಳು ಶಾಲೆಗೆ ಹೋಗುವುದನ್ನು ಬಿಟ್ಟು 3 ವರ್ಷಗಳಾಗಿದೆ. ಕಾರಣ ಇಷ್ಟೇ, ತಾತಾಚಾರ್ಯರು ಎಷ್ಟೇ ಮುತುವರ್ಜಿಯಿಂದ ಶಾಲೆಗೆ ಕಳುಹಿಸಿದರು, ಚೆನ್ನಿಯ ತಲೆಗೆ ಓದು ಬರಹ ಶಾಸ್ತ್ರೋಕ್ತವಾಗಿ ಹತ್ತಲಿಲ್ಲ. ತನಗೆ ಓದು ಕಷ್ಟವಾಗುತ್ತದೆ ಎಂದು ಧೈರ್ಯವಾಗಿ ತಂದೆಯ ಮುಂದೆ ಹೇಳುವ ಸಂಸ್ಕಾರವನ್ನು ಕಲಿತಿದ್ದಳು. ಅಷ್ಟರ ಮಟ್ಟಿಗೆ ಅವಳು ಆ ಪರಿಸರದಲ್ಲಿ ಸ್ವತಂತ್ರ ಪಕ್ಷಿ ಅಂತಿದ್ದಳು. ತಾತಾಚಾರ್ಯರು ಅವಳು ತಿಳುವಳಿಕೆಯಿಂದ ಆರೋಗ್ಯವಾಗಿ ಸ್ವಸ್ಥ ಮನಸ್ಸಿನಿಂದ ಮನೆಯ ಮಗಳಾಗಿ ಸಾಗಿಕೊಂಡಿದ್ದರೆ ಸಾಕೆಂದು, ಅವಳಿಗೆ ಯಾವ ಕೆಲಸ ಸಾಧ್ಯವೋ ಅದನ್ನು ಮಾಡಿಕೊಂಡು ಖುಷಿಯಿಂದ ಇರಲಿ ಎಂದಷ್ಟೇ ಬಯಸಿದ್ದರು. ಚೆನ್ನಮ್ಮ ಸದಾ ಲವಲವಿಕೆಯಿಂದ ಇರೆ ತಾಯಿ, ಇದ್ದು ಸತ್ತಂಗೆ ಇರಬಾರದು ಎಂಬುದೊಂದೇ ಒಂದು ಬೋಧೆ ಚೆನ್ನಿಗಾಗಿ ಗುರುಪದೇಶದಂತೆ ತಾತಾಚಾರ್ಯರ ಕಡೆಯಿಂದ ಬಿಳಿಯಾಗಿ ಒಲಿದಿತ್ತು. ಚೆನ್ನಿ ಆಕಾಶವನ್ನು ನೋಡುವಳು, ಪಕ್ಷಿಯನ್ನು ದಿಟ್ಟಿಸುವಳು, ಹೂವನ್ನು ಪ್ರೀತಿಯಿಂದ ಕಿತ್ತುಕೊಳ್ಳುವಳು, ಕೃಷ್ಣನ ಮೂರ್ತಿಗೊಂದು ಹೂವಿಡು ತಾನೂ ಮುಡಿದುಕೊಳ್ಳುವಳು, ಜಿಗಿಯುವಳು, ಓಡುವಳು, ಕುಣಿಯುವಳು, ಎಲ್ಲಾ ಅವಳ ಮನೆಯ ಪರಿಧಿಯಲ್ಲಿ. ರೇಡಿಯೋ ಕೇಳುವಳು, ಟಿವಿ ನೋಡುವಳು, ಹಾಡು ಹೇಳು, ರಾಜನಿಗೆ ಲಚ್ಚಿಗೆ ದೂರದ ಪೇಟೆಯಲ್ಲಿ ಓದುತ್ತಿರುವ ಅವರ ಮಗ ರಂಗನಿಗಾಗಿ ತನಗೆ ಗೊತ್ತಿರುವ ಪದಗಳಲ್ಲಿ ಕಾಗದ ಬರೆದುಕೊಡುವಳು, ಅಂಥದ್ದೇ ಪುಟ್ಟ ಪುಟ್ಟ ಪದಗಳನ್ನು ಸೇರಿಸಿ ಪದ್ಯದಂತಹ ಸಾಲುಗಳನ್ನು ಬರೆದು ತನ್ನ ತಂದೆಗೆ ತೋರಿಸುವಳು. ಹಕ್ಕಿ ಹಾರಿದಂತೆ ನಾನು ಹಾರುತ್ತಾ, ಆಕಾಶ ಮುಟ್ಟಿದರೆ ದೇವರು ಸಿಕ್ಕಾನು, ಮಗಳು ನಡೆದಂತೆ ಮನೆಯೆಲ್ಲ ಓಡಾಡಿ ಅಪ್ಪನನ್ನು ಮುಟ್ಟಿದರೆ ದೇವರು ನಕ್ಕಾನು ಎಂಬಂತಹ ಚೆನ್ನಿಯ ಸಾಲುಗಳನ್ನು ತಾತಾಚಾರ್ಯರು ಅಭಿಮಾನದಿಂದ ಕೇಳಿಸಿಕೊಂಡು ಚೆನ್ನುಡಿ ತಲೆಬರಹದಲ್ಲಿ ಸಂಗ್ರಹಿಸುತ್ತಾ ಹೋಗುವರು. ಯಜಮಾನ್ರೇ ಎಂದೇ ಕರೆಯುತ್ತಾ ತಂದೆಯೊಡನೆ ನಡೆದುಕೊಂಡು ಹೋಗುವ ಚೆನ್ನಿಯನ್ನು ಅವಳ ಉತ್ಸಾಹವನ್ನು ನೋಡಿ ಹೊಟ್ಟೆ ಹೊರೆದುಕೊಂಡು ಮುಖ ತಿರುಗಿಸಿಕೊಂಡು ಮಾತನಾಡದವರ ಕಂಡು ಅಪ್ಪ ಮಗಳು ಮುಖ ನೋಡಿಕೊಂಡು ಮುಗುಳ್ನಕ್ಕು ಹತ್ತು ಹೋದವರು ಎಂದು ಪಿಸುಗುಟ್ಟಿಕೊಳ್ಳುತ್ತಾರೆ. ತಾತಾಚಾರ್ಯರು ಮಾಡುವ ಬೇಳೆ ಸಾರು, ಸಿಹಿ ಸಜ್ಜಿಗೆ ಮುಂತಾದ ಸರಳ ಅಡಿಗೆಗಳನ್ನು, ರಾಚಾಲಚಿ ತಯಾರಿಸುವ ಸೊಗಸಾದ ಚಪಾತಿಗಳನ್ನು ಚೆನ್ನಿಯೂ ಮಾಡಲು ಕಲಿತು ತನಗೆ ಮನಸ್ಸು ಬಂದಾಗ ಮಾತ್ರ ಖುದ್ದಾಗಿ ಮಾಡಿ ಬಡಿಸುತ್ತಾಳೆ. ಉಳಿದಂತೆ ಅವಳು ಲಹರಿಯ ಹುಡುಗಿ. ಅಪ್ಪ, ರಾಚ, ಲಚ್ಚಿ ತನಗಾಗಿ ಇರುವರೆಂಬ ನೆಮ್ಮದಿ ಅವಳಿಗೆ. ಇದರಿಂದಾಗಿ ಜೀವಂತ ಮನುಷ್ಯರು ಹೇಗಿರುತ್ತಾರೆಂಬ ಕಲ್ಪನೆ ಅವಳಿಗೆ ಬಂದಿದೆ. ಜೊತೆಗೆ ಕೀಳು ನಡವಳಿಕೆ ನಡೆದುಕೊಳ್ಳುವ ಸತ್ತವರ ಬಗೆಗೂ ಅವಳಿಗೆ ಜ್ಞಾನೋದಯವಾಗಿದೆ. ಹೀಗಿರುವ ಚೆನ್ನಿ ತಾತಾಚಾರ್ಯರ ವಾತ್ಸಲ್ಯದ ಕೂಸಾಗಿ ಸೊಂಪಿಗೆ ಬೆಳೆದಿದ್ದಾಳೆ. ತಾತಾಚಾರ್ಯರಿಗೀಗ ಮಗಳಿಗೆ ಮದುವೆ ಮಾಡುವ ಯೋಚನೆ. ಆದರೆ ಅವರ ಮನೆತನದ ಯಾರೂ ಚೆನ್ನಿಗೆ ಗಂಡು ಕೊಡಲು ಮುಂದೆ ಬರುತ್ತಿಲ್ಲ. ಆಕೆ ತಾತಾಚಾರ್ಯರಿಗೆ ತಲೆನೋವು ಇಂಥದ್ದು, ಇಂಥ ತಿಳಿಗೇಡಿಗಳ ಮನೆಗೆ ಚಿನ್ನದಂತ ತನ್ನ ಮಗಳನ್ನು ಕೊಟ್ಟು ಸಾಯಿಸುವುದಕ್ಕಿಂತ ಅವಳು ಜೀವಂತವಾಗಿ ಹಕ್ಕಿಯಂತೆ ಹೂವಿನಂತೆ ತನ್ನ ಮನೆಯಂಗಳದಲ್ಲಿ ಸಂಭ್ರಮಿಸುತ್ತ ಸುಖಿಯಾಗಿದ್ದರೇನೇ ಚಂದ ಎಂಬುದು ತಾತಾಚಾರ್ಯರ ತರ್ಕ. ಅವರ ಪೌರೋಹಿತ್ಯ ಕೆಲಸಗಳಲ್ಲೂ ಇದೀಗ ಬದಲಾವಣೆಯ ಗಾಳಿ ಬೀಸಿದೆ. ಮೊದಲು ಅವರ ಮನೆತನದ ಪೌರೋಹಿತ್ಯ ಕೆಲಸಗಳಿಗೆ ಮಾತ್ರ ನಿಷ್ಠೆಯಿಂದ ಧಾವಿಸುತ್ತಿದ್ದ ತಾತಾಚಾರ್ಯರು ಕ್ರಮೇಣ ಮಂತ್ರಗಳನ್ನು ಮಾನವೀಯತೆಯ ಆಧಾರದಿಂದ ಮಾತ್ರ ಉಪಯೋಗಿಸಲು ಪ್ರಯೋಗ ಮಾಡಿ ಯಶಸ್ವಿಯಾಗುತ್ತಾ ಬಂದರು. ಉದಾಹರಣೆಗೆ, ಶ್ರೀವೈಷ್ಣವ ಹುಡುಗಿಗೆ ಗೌಡರ ಹುಡುಗ ಮದುವೆಗೆ ಗೊತ್ತಾದರೂ ಖುಷಿಯಿಂದ ವಿವಾಹ ವಿಧಿಯ ಮಂತ್ರಗಳನ್ನು ಪಠಿಸಿ ಕನ್ನಡದ ಅರ್ಥವನ್ನು ಹೇಳಿ ಮದುವೆ ಮಾಡಿಸಿ ದಂಪತಿಗಳು ಸುಖವಾಗಿರುವುದೇ ಮುಖ್ಯ ಎಂದು ಮನಸಾರೆ ಹರಿಸುತ್ತಿದ್ದರು. ತಾತಾಚಾರ್ಯರ ನಡವಳಿಕೆಯೂ ಕೂಡ ಬದಲಾವಣೆ ಸಹಿಸದ ಸಂಪ್ರದಾಯಸ್ಥರು ತಿರುಗಿ ಬೀಳುವಂತೆ ಮಾಡಿತು. ಆ ತಂದೆ ಮಗಳು ವಾಸವಾಗಿರುವ ಪರಿಸರದಿಂದ ಹಿಡಿದು ಅವರ ಬಗ್ಗೆ ತಿಳಿರುವ ದೂರ ದೇಶದಲ್ಲಿರುವ ಊರಿನ ಜನರು ಸಂಶಯ ತಾಳುವವರಿಗೆ ಚೆನ್ನಿಯ ಚಾರಿತ್ರ್ಯದ ಬಗೆಗೆ ಕೆಟ್ಟ ಗಾಳಿ ಸುದ್ದಿ ಹಬ್ಬಿತು. ಅವಳಿಗೆ ಸಿಕ್ಕ ಸ್ವಾತಂತ್ರ್ಯ ವಿಪರೀತವಾಗಿದೆ. ಅವಳನ್ನು ಅವರಪ್ಪ ಸರಿಯಾಗಿ ಬೆಳೆಸೇ ಇಲ್ಲ. ಅವಳು ಯಾರಿಗೆ ಹುಟ್ಟಿದವಳೋ ಏನು? ಇಂತಹ ಗಾಳಿ ಸುದ್ದಿಯಿಂದ ಕಿಡಿಯಾದ ತಾತಾಚಾರ್ಯರು, ದೇಶ ಬಿಟ್ಟು ದೇಶಕ್ಕೆ ಹೋಗಿ ಜೀತಕ್ಕಿರುವ ಜೀತದಾಳುಗಳು ನನ್ನ ಮಗಳ ಕಾಲು ಧೂಳಿನ ಸ್ವಾತಂತ್ರ್ಯಕ್ಕೂ ಸಮಾನರಲ್ಲ ಎಂದು ಗಟ್ಟಿಯಾಗಿ ತಮ್ಮ ಮನೆಯ ಅಂಗಳದಲ್ಲಿ ನಿಂತು ಹೇಳತೊಡಗಿದರು. ಇದನ್ನು ನೋಡುತ್ತಾ ಗಂಗಾಲಾಗಿರುವ ಚೆನ್ನಿ ಹೊಸ ವರ್ಷದ ದಿನ ಅವಳ ತಂದೆ ಪೂಜಿಸುವ ದೈವ ಶ್ರೀಕೃಷ್ಣನನ್ನು ನಮಿಸುತ್ತಾ, ಇದ್ದು ಸತ್ತಂಗೆ ಮಾಡದಿರು ದೇವರೇ ಎಂದು ಬೇಡಿಕೊಳ್ಳುತ್ತೆ. ಚೆನ್ನಿಯ ಮನಸ್ಸಿನಲ್ಲಿ
1: ಇಷ್ಟೇ ಕೋಲಾಹಲ.

ತನ್ನನ್ನು ತನ್ನ ತಂದೆ ಸ್ವಾತಂತ್ರ್ಯ ಹೋರಾಟಗಾರ್ತಿ ಚನ್ನಮ್ಮನ ಕತೆ ಹೇಳಿ ಅಷ್ಟೇ ಧೈರ್ಯದಿಂದ ಬೆಳೆಸಿದ್ದೆ. ಆದರೆ ನನ್ನ ಧೈರ್ಯ ಯಾವ ಕೆಲಸಕ್ಕೂ ಬರುತ್ತಿಲ್ಲ. ನನ್ನ ಚಾರಿತ್ರ್ಯ ವಧೆಯಾಗುವಂತೆ ಎಂಟು ದಿಕ್ಕುಗಳಿಗೂ ಗಾಳಿ ಸಂದೇಶ ತಲುಪಿ ನನಗಾಗಿ ಸಮಾಜದ ಬಾಗಿಲೇ ಮುಚ್ಚಿ ಹೋಗಿದೆ. ನಾನು ಏನು ಮಾಡಲಿ? ಓದು ತಲೆಗೆ ಹತ್ತಲಿಲ್ಲ. ಈ ಟೀನರ್ಸಿಪುರದ ನದಿಯನ್ನೋ ದೇವಸ್ಥಾನವನ್ನೋ ನನ್ನ ತಂದೆಯ ಮನೆಯನ್ನೋ ಬಿಟ್ಟರೆ ನನಗೆ ಬೇರೆ ಪ್ರಪಂಚವೇ ಗೊತ್ತಿಲ್ಲ. ಆದರೆ ವಯಸ್ಸಿಗೆ ಬಂದ ಹೆಣ್ಣಾಗಿದ್ದೇನೆ. ತನಗೂ ಹೆಂಡತನದ ಆಸೆಗಳಿವೆ. ಮದುವೆಯಾಗಿ ಗಂಡನ ಜೊತೆ ಸಂಸಾರ ಮಾಡಬೇಕು, ತಂದೆಯ ಕನಸನ್ನು ನನಸು ಮಾಡಬೇಕು ಎಂಬ ಎಲ್ಲ ಲವಲವಿಕೆಯ ಆಶಯಗಳೂ ತನ್ನ ಹೃದಯದಲ್ಲಿ ಮನೆ ಮಾಡಿದೆ. ಆದರೆ ತನ್ನ ಈ ಕನಸುಗಳಿಗೆ ಜೀವ ಕೊಡುವ ಆ ಕಥಾನಾಯಕ ಎಲ್ಲಿದ್ದಾನೆ ಎಂದು ಚೆನ್ನಿಯ ಮೃದು ಹೃದಯ ಹಲುವುತ್ತ ಹೊಸ ವರ್ಷದ ದಿನ ಕಂಬನಿ ಮಿಡಿಯುತ್ತಿದೆ. ಆದರೆ ಇದನ್ನು ಅಪ್ಪ, ರಾಣ, ಲಚ್ಚಿ ಯಾರೊಂದಿಗೂ ಹಂಚಿಕೊಂಡು ಅವರಿಗೂ ದುಃಖದ ಹಿಂಸೆ ಹರಡಲು ಇಷ್ಟವಾಗದೆ ಒಬ್ಬಳೇ ತಂದೆಯ ಗದ್ದೆಯ ಬಳಿ ಹೋಗಿ ಆ ಹಸಿಗೆ ಗಾಳಿಗೆ ಮುಖವೊಡ್ಡಿ ಅಲ್ಲೊಂದು ದಿಬ್ಬದ ಬಳಿ ಕುಳಿತುಕೊಳ್ಳುತ್ತಾಳೆ. ಕಣ್ಣಂಚಿನ ನೀರನ್ನು ಆಗಾಗ ಒರೆಸಿಕೊಳ್ಳುತ್ತಾಳೆ. ಆದರೂ ಅವ್ಯಕ್ತ ಮಾತಲ್ಲಿ ಹೇಳಲಾಗದ ಖಿನ್ನತೆ ಅವಳ ಕಣ್ಣುಗಳಿಂದ ನೀರಾಗಿ ಇಳಿಯುತ್ತ ಮೆಲ್ಲ ಮೆಲ್ಲಗೆ ಯಾರಿಗೂ ಕಾಣಿಸದಂತೆ ಗದ್ದೆಯ ತೆವರಿನ ಬಗ್ಗೆ ಸೇರಿಕೊಳ್ಳುತ್ತಾ ಪೈರಿನ ಫಸಲಿಗಾಗಿ ತನ್ನ ಕಿರು ಸಹಾಯ ನೀಡುತ್ತಿರುವಂತಿದೆ. ಮುಸ್ಸಂಜೆಯಾಗುತ್ತಿದೆ. ಮನೆಗೆ ಹೋಗಬೇಕು ಮನಸ್ಸಿಲ್ಲ. ತಂದೆಯ ಬಳಿ ಮೊದಲ ಬಾರಿ ದೇವಸ್ಥಾನಕ್ಕೆಂದು ಸುಳ್ಳು ಹೇಳಿ ಗದ್ದೆಯ ಬಯಲಲ್ಲಿ ಕಾಲ ಕಳೆಯಲು ಬಂದಿದ್ದಾಳೆ. ಅವಳಿಗೆ ವಿಶಾಲ ಆಕಾಶದಲ್ಲಿರುವ ದೇವರಿಗೆ ತನ್ನ ನಿವೇದನೆಯನ್ನೀಗ ಮುಟ್ಟಿಸಬೇಕೆನಿಸಿದೆ. ನನಗೂ ಒಂದು ಬದುಕಿದೆಯೇ? ಗಂಡನಿರುವನೇ? ನನ್ನ ತಂದೆಯ ನಗುವನ್ನು ಉಳಿಸಲು ಸಾಧ್ಯವೇ? ಸಮಾಜವನ್ನು ಎದುರಿಸಲು ತನಗ್ಯಾರು ಜೊತೆ ಎಂದು ಅವಳಲ್ಲಿಯೇ ಸ್ವಗತ ನಡೆಯುತ್ತಿದೆ. ಸತ್ಯದ ಪ್ರಯೋಗಶೀಲತೆಯ ಅಚ್ಚರಿಯೋ ಎಂಬಂತೆ ಒಂದು ಪವಾಡ ನಡೆಯುತ್ತೆ. ಸಿನಿಮಾದಲ್ಲಿ ನಡೆಯುವಂತೆ ಊರ ಕಡೆಯಿಂದ ವಯಸ್ಸಿಗೆ ಬಂದ ಒಬ್ಬ ಯುವಕ ಚೆನ್ನಿಯೆಡೆಗೆ ನಡೆದುಕೊಂಡು ಬರುತ್ತಿದ್ದಾನೆ. ಚೆನ್ನಿಗೆ ಯಾರೆಂದು ತಿಳಿಯದೆ ಹೆದರಿಕೆಯಾಗುತ್ತದೆ. ಹತ್ತಿರ ಬರುತ್ತಾ, ಹಲೋ ಚೆನ್ನಿ, ನಾನು ಚೆನ್ನ, ಬಾ ಮನೆಗೆ ಹೋಗೋಣ ಎಂದು ತುಂಟ ನಗು ನಗುತ್ತಾ ಅಲ್ಲೇ ವಿನಯ ನಟಿಸುತ್ತಾ ಕೈಕಟ್ಟಿ ನಿಲ್ಲುತ್ತೆ. ಕಪ್ಪಾದರೂ ಲಕ್ಷಣವಾದ ಹುಡುಗ. ಈ ಏರಿಯಾದಲ್ಲಿ ಹೀಗೆ ತನ್ನನ್ನು ಪ್ರೀತಿಯಿಂದ ಮಾತನಾಡಿಸುವ ಯಾವ ಹುಡುಗನೂ ಇಲ್ಲವಲ್ಲ ಎಂದು ಕಳವಳಗೊಳ್ಳುತ್ತಾಳೆ. ಯಾರು ನೀನು ಎಂದು ಕಳವಳಗೊಂಡು ತಡಪಡಿಸಿ ಮೇಲೇಳುತ್ತಾಳೆ. ಆಗ ಹುಡುಗ ಇನ್ನೂ ಹತ್ತಿರ ಬಂದು, ಹೆದರುವ ಕಾರಣವೇ ಇಲ್ಲ ಹುಡುಗಿ, ನಾನು ನಿನ್ನ ಅಕ್ಷರವನ್ನು ಕಾಗದವನ್ನು ನೋಡುತ್ತಲೇ ಬೆಳೆಯುತ್ತಾ ನಿನ್ನನ್ನು ಪ್ರೀತಿಸುತ್ತಾ ಬೆಳೆದು ದೊಡ್ಡವನಾಗಿದ್ದೇನೆ. ಐ ಲವ್ ಯು ಎನ್ನುತ್ತಾ ಕೈಚಾಚುತ್ತಾನೆ. ನಂಬಿಕೆ ಬದೆ ತಳಮಳದಿಂದ ದುರುಗುಟ್ಟಿ ನೋಡುವ ಚೆನ್ನಿಯ ಕಣ್ಣ ಕಾಂತಿಯನ್ನು ನೋಡಿ ಆ ಹುಡುಗನಿಗೆ ಇನ್ನೂ ಪ್ರೀತಿಯೊಕ್ಕೆ ಬಂದು, ಐ ಲವ್ ಯು ಚೆನ್ನಿ, ನಾನು ನಿನ್ನ ಚೆನ್ನ ಎನ್ನುತ್ತಾನೆ. ನವ ಯೌವನದ ಸಂಚಾರ ಚೆನ್ನಿಯ ಎದೆಯೊಳಗಾಗಿ, ಅದೆಲ್ಲ ನಂಗೊತ್ತಿಲ್ಲ, ನನ್ನ ಅಪ್ಪನ ಹತ್ತಿರ ಬಂದು ನಿನ್ನ ಲವ್ ಹೇಳು ಎಂದು ಕೈಯಲ್ಲಿದ್ದ ಹುಲ್ಲಿನ ಗರಿಗಳನ್ನು ಅವನ ಮೇಲೆ ಮೃದುವಾಗಿ ಎಸೆದು ಮನೆಯೆಡೆಗೆ ವೇಗವಾಗಿ ನಡೆದು ಹೋಗುತ್ತಾಳೆ. ಮನೆಯಲ್ಲಿ ಮೊದಲ ಬಾರಿಗೆ ಏನೂ ಹೇಳದೆ ಮುಚ್ಚಿಟ್ಟು ಉಪವಾಸದಲ್ಲೇ ಎದುರಿಸುತ್ತಾಳೆ. ಕನಸಿನಲ್ಲೂ ಅದೇ ಚೆನ್ನ, ಗದ್ದೆ, ಐ ಲವ್ ಯು ಹಾಗೂ ಅವನ ಸ್ನೇಹ ಹಸ್ತ ಚಾಚಿದ್ದ ದೃಶ್ಯಗಳು. ಬೆಳಿಗ್ಗೆ ಅವಳು ಏಳುವವರಿಗೆ ಮನೆಯಲ್ಲಿ ತಾತಾಚಾರ್ಯರ ಸಂಭ್ರಮದ ಸ್ವರ ಕೇಳುತ್ತಿರುತ್ತದೆ. ದೇವರಿದ್ದಾನೆ ರಂಗ, ನನ್ನ ಮಗಳನ್ನು ಅವನು ಕೈಬಿಡಲಿಲ್ಲ ಎಂಬ ಗಾಬರಿಯಿಂದ ದಡಬಡಿಸಿ ಎದ್ದ ಚೆನ್ನಿ ಹಾಗೆ ಅಂಗಳಕ್ಕೆ ಬಂದು ನೋಡಿದ್ದಾದರೂ ಏನು? ಕನಸಿನಲ್ಲಿ ನೋಡಿದಂತಿದ್ದ ಚೆನ್ನ, ಅವನನ್ನು ರಂಗ ಎಂದು ಅಪ್ಪ ಕರೆಯುತ್ತಿದ್ದಾರೆ. ಅಸಲಿ ವಿಷಯವೇನೆಂದರೆ, ಐಎಎಸ್ ಪಾಸ್ ಮಾಡುವ ಕನಸು ಕಂಡಿದ್ದ ರಾಜ ಮತ್ತು ಲಚ್ಚಿಯ ಮಗ ರಂಗ ಇದೀಗ ಪಾಸ್ ಮಾಡಿಯೇ ಊರಿಗೆ ಹಿಂದಿರುಗಿದ್ದಾನೆ. ಚಿಕ್ಕಂದಿನಲ್ಲಿ ನೋಡಿದ ಚೆನ್ನಿಯನ್ನೂ ತಾತಾಚಾರ್ಯರನ್ನೂ ಅವರ ಉಪಕಾರವನ್ನು ಅವನು ಮನದಲ್ಲೇ ಧ್ಯಾನಿಸುತ್ತಾ ಚೆನ್ನಿಯ ಕಾಗದದ ಪದಗಳಿಂದಲೇ ಅವಳ ವ್ಯಕ್ತಿತ್ವವನ್ನು ಅಳೆಯುತ್ತಾ ಅವಳೊಡನೆ ತನ್ನ ಮದುವೆಯ ಕನಸನ್ನು ಕಾಣುತ್ತಾ ಸಂಭ್ರಮಿಸಿದ್ದ. ಟೆಲಿಫೋನಲ್ಲಿ ಅನೇಕ ಬಾರಿ ಅವಳ ಮಧುರ ಮಾತುಗಳನ್ನು ಕೇಳಿದ್ದ. ಜೊತೆಗೆ ಊರವರು ಅವಳ ಚಾರಿತ್ರ್ಯ ಹರಣ ಮಾಡುವುದು ನೋಡಿ ಬೇಸತ್ತು ತನಗೆ ಸಾಧ್ಯವಿರುವಷ್ಟು ಆ ಗಾಳಿ ಮಾತನ್ನು ಬಗ್ಗುಬಡಿಯಲು ಹೋರಾಟವನ್ನು ನಡೆಸಿದ್ದ. ವಿಶಾಲ ನೋಟ

0: ಎಂಬ ಪತ್ರಿಕೆಗೆ ಚೆನ್ನ ಎಂಬ ಕಾವ್ಯನಾಮವನ್ನಿಟ್ಟುಕೊಂಡು ಅನೇಕ ಲೇಖನ ಪದ್ಯ ಬರೆದು ಹೆಣ್ಣಿನ ಆತ್ಮಗೌರವವನ್ನು ಎತ್ತಿ ಹಿಡಿಯುವ ನೆಪದಲ್ಲಿ ಚೆನ್ನಿಯನ್ನು ಸ್ಮರಿಸುತ್ತಿದ್ದ. ಉನ್ನತವಾದ ಒಂದು ಹುದ್ದೆಯನ್ನು ಹಿಡಿದೇ ಚೆನ್ನಿಯನ್ನು ಮದುವೆಯಾಗಿ ಈ ಸತ್ತ ಜನರಿಗೆ ಬುದ್ಧಿ ಕಲಿಸಬೇಕೆಂದು ತೀರ್ಮಾನಿಸಿದ್ದ. ಇದೀಗ ಜಿಲ್ಲಾಧಿಕಾರಿಯಾಗುವ ಎಲ್ಲ ಅರ್ಹತೆಯನ್ನು ರಂಗ ಹೊಂದಿ ಊರಿಗೆ ಹಿಂದಿರುಗಿದ್ದಾನೆ. ಚೆನ್ನಿಯನ್ನು ಮದುವೆಯಾಗಲು ಅನುಮತಿ ಕೊಡುವಿರಾ ಎಂದು ಕೇಳಲು ತಾತಾಚಾರ್ಯರ ಮುಂದೆ ಕೈಕಟ್ಟಿ ನಿಂತಿದ್ದಾನೆ. ರಾಜ ಹಾಗೂ ಲಚ್ಚಿ ದಂಪತಿಗಳು ಆನಂದ ತಲ್ಲುಲಿತರಾಗಿದ್ದರೂ ತಮ್ಮ ಕೀಳು ಜಾತಿಯ ಹೆದರಿಕೆಯಿಂದ ಮೌನವಾಗಿ ದೂರದಲ್ಲಿ ಕುಳಿತಿದ್ದಾರೆ. ತಾತಾಚಾರ್ಯರು ಸಂಭ್ರಮದಿಂದ, ಜೀವಂತ ಯುವಕ ಕಣಯ್ಯ ನೀನು ಎಂದು ಅವನನ್ನು ಬಳಿಯಲ್ಲಿ ಕೂರಿಸಿಕೊಂಡು ಬಿನ್ನು ತಡವಿ ಅಭಿನಂದನೆ ಹೇಳುತ್ತಿದ್ದಾರೆ. ಇನ್ನೂ ಹಲ್ಲುಜ್ಜಲೂ ಹೋಗದೆ ಅಲ್ಲೇ ನಿಂತಿರುವ ಚೆನ್ನಿಯನ್ನು ತಾತಾಚಾರ್ಯರು, ಮಗಳೇ ವರ ಒಪ್ಪಿಗೆ ಆಯ್ತಾ ಅಮ್ಮ ಎನ್ನುತ್ತಾರೆ. ಆಗ ಚೆನ್ನಿ ತುಸು ಬಿಗುಮಾನ ನಟಿಸುತ್ತಾ, ನನ್ನ ಇಷ್ಟದ ಒಂದು ಸಾಲನ್ನು ಆತ ಹೇಳಿದರೆ ಮದುವೆಗೆ ಒಪ್ಪಬಹುದು ಎನ್ನುತ್ತಾಳೆ. ತಕ್ಷ ರಂಗ, ಇದ್ದು ಸತ್ತಂತಿರಬಾರದು ಎಂದು ಉದ್ಗರಿಸುತ್ತಾನೆ. ಚೆನ್ನಿ ಸಂಭ್ರಮದಿಂದ ಚೆನ್ನ ಎಂದು ಸಮ್ಮತಿಯ ಮುಖವರಳಿಸುತ್ತಾಳೆ, ಮುಗುಳ್ನಗುತ್ತಾಳೆ. ಇದುವರೆಗೆ ಜ್ಯೋತಿ ಗುರುಪ್ರಸಾದ್ ಅವರು ಬರೆದು ಪ್ರಸ್ತುತಪಡಿಸಿದ ಕತೆ ಬದಲಾವಣೆಯ ಗಾಳಿ ಕೆದಿರಿ. ಮುಂದೆ ಕೇಳಿ ಸ್ವರಚಿತ ಕವನ ವಾಚನ. ಪ್ರಸ್ತುತಪಡಿಸುತ್ತಾರೆ ತೇಜಸ್ವಿನಿ ಹೆಗಡೆ.
1: ಮೊದಲ ಕವನ ತೇನವಿನ. ಈ ಕ್ಷಣದ ನೋವಿಗೆ ಮೂರು ಕ್ಷಣದ ನಲಿವಿನ ಲೇಪ. ನಗು ಬರಳುವ ಮುನ್ನವೇ ಹನಿಯುವ ಕಣ್ಣಾ ದೀಪ. ಹೂಮಾಯೊಳಗವಿತಿರುವ ಮುಳ್ಳುಗಳ ಭೀತಿ. ಬಿಟ್ಟೂ ಬಿಡದಿರುವ ಮಾಯೆಯ ಪ್ರೀತಿ. ಮುಗ್ಗರಿಸಿದ್ದಾಗೆಲ್ಲ ಬಡಿದೆಬ್ಬಿಸುವ ಬಲವೇ. ಮುಗ್ಗರಿಸಿ ಬಿದ್ದಾಗೆಲ್ಲ ಬಡಿದೆಬ್ಬಿಸುವ ಬಲವೇ. ಮುಳುಗೇಳುವ ಪರಿಯ ಕಲಿಸುವ ಗುರುವೇ. ಮುಳುಗೇಳುವ ಪರಿಯ ಕಲಿಸುವ ಗುರುವೇ. ವಿಮುಖಿಯಾದಾಗೆಲ್ಲ ಜೀವನ್ಮುಖಿಯಾಗಿಸಿ. ವಿಮುಖಿಯಾದಾಗೆಲ್ಲ ಜೀವನ್ಮುಖಿಯಾಗಿಸಿ. ನನ್ನೊಳಗಿನ ಛಲವ ಉದ್ದೀಪನಗೊಳಿಸಿ. ನನ್ನೊಳಗಿನ ಛಲವ ಉದ್ದೀಪನಗೊಳಿಸಿ. ನೀನಾರೆಂದರ ಹೊರಟವಗೆ ಕಗ್ಗಂಟಾಗಿ. ನೀನು ಆರೆಂದರೆಯ ಹೊರಟವಗೆ ಕಗ್ಗಂಟಾಗಿ. ತರ ತರ ವಿಧ ವಿಧ ಬಣ್ಣವ ಬದಲಿಸಿ. ನಿನ್ನ ನೆಚ್ಚಿದವರ ಕೈ ಬೀಸಿ ಕರೆದಪ್ಪಿ. ನಿನ್ನ ನೆಚ್ಚಿದವರ ಕೈ ಬೀಸಿ ಕರೆದಪ್ಪಿ ಸಲಹುವ ಓ ಬದುಕೇ ನಾ ನಿನ್ನ ಶರಣಾರ್ಥಿ. ನಿನ್ನ ನೆಟ್ಟಿದವರ ಕೈ ಬೀಸಿ ಕರೆದಪ್ಪಿ ಸಲಹುವ ಓ ಬದುಕೇ ನಾ ನಿನ್ನ ಶರಣಾರ್ಥಿ. ಮುಂದಿನ ಕವನ ಸುಖಿಯಾಗಿರಲೊಂದೇ ಸೂತ್ರ. ನೋಟ ಚಾಚುಷ್ಟೂ ಚಾಚಿ ಇದ್ದ ಬಿದ್ದ ದೃಶ್ಯಗಳನ್ನೆಲ್ಲ ಸೆರೆ ಹಿಡಿದರೂ ತನಗೆ ಬೇಕಾದ್ದನ್ನಷ್ಟೇ ಮನಸೊಳಗೆ ಪ್ರಿಂಟ್ ಹಾಕುವ ಕಣ್ಗೋಲಿಗಳಂತೆ ಈ ಬದುಕೂ ಜಾಣ್ಮೆಯನ್ನು ಕಲಿತಿದ್ದರೆ ಸುಖಿಯಾಗಿರುತ್ತಿದ್ದೇನೇನು. ತನಗೆ ಸೆದ ಎಲ್ಲಾ ಕಸಡ್ಡಿಗಳ ಒಂದಿನಿತೂ ಬೇಸರಿಸದೆ ಕ್ಷಣ ಒಳಗೆಳೆದುಕೊಂಡು ಅಲೆಗಳ ತಲೆಯ ಮೇಲೇರಿಸಿಕೊಂಡು ಬಂದು ಎಲ್ಲವನ್ನೂ ಮತ್ತೆ ದಡಕೆಸೆದು ಮರಳ ಕೊಡಗುವ ಎಲ್ಲವನ್ನೂ ದಡಕೆಸೆದು ಮರಳ ಕೊಡಗುವ ಆ ಸಾಗರಂತೆ ನಾನಿರುವಂತಾಗಿದ್ದರೆ ಸುಖಿಯಾಗಿರುತ್ತಿದ್ದೇನೇನು. ಗೆಳತಿ ಮುರಿದ ಕಡ್ಡಿ, ಗೆಳೆಯ ಎಳೆದ ಜಡೆ, ಎಲ್ಲವನ್ನೂ ಮರೆತು ಮತ್ತೆ ಒಂದಾಗಿ ಬೆರೆತು ನಗುವಿನಾಚೆಯ ನೋವ ಅನುಭವವ ಅರಿಯಲಾಗದ ಬಾಲ್ಯದ ಎಳೆತನವ. ನವಿನಾಚೆಯನು.

0: ಅನುಭವ ಅನುಭವವ ಅರಿಯಲಾಗದ ಬಾಲ್ಯದ ಎಳೆತನವ, ಮತ್ತೊಮ್ಮೆ ನಾನೂ ಒಳಗೆಳೆದುಕೊಳ್ಳುವಂತಿದ್ದರೆ ಸುಖಿಯಾಗಿರುತ್ತಿದ್ದೆ ನೀನು, ಸುಖಿಯಾಗಿರುತ್ತಿದ್ದೆ ನೀನು.
1: ಇದುವರೆಗೆ ತೇಜಸ್ವಿನಿ ಹೆಗಡೆ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ.

0: 12:30. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಒಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಇದೇನು ತಿನ್ನೋದ್ರ ಚಾಂಪಿಯನ್ಶಿಪ್ ಇತ್ತಾ? ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಜಯ್ ಅಬ್ ಗರೀಬೋ ಕಿ ಜಯ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
5: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 ರಿಂದ 9:30 ವರೆಗೆ ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
4: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:00

0: ಕೇಳುಗರೆ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೇಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ 0800. ಕೇಳಿ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ವಿವಿಧ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆಗಳ ಕುರಿತಾಗಿ ತಜ್ಞ ವೈದ್ಯರಾದ ಡಾ ಶಮಾ ಬಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
3: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮನೋರೋಗ ತಜ್ಞರಾದ ಡಾಕ್ಟರ್ ಶಮಾ ಬಿಆರ್ ಇದ್ದಾರೆ. ನಮಸ್ಕಾರ ಮೇಡಮ್.
4: ನಮಸ್ತೆ.
3: ಈಗ ಸಾಮಾನ್ಯವಾಗಿ ನಾವು ಆರೋಗ್ಯ ಅಂತಂತಂದ್ರೆ ಬೇರೆ ಬೇರೆ ದೃಷ್ಟಿಯಿಂದ ಯೋಚನೆ ಮಾಡ್ತೀವಿ. ಆರೋಗ್ಯ ಅಂತಂದ್ರೆ ಇಲ್ಲಿ ಮಾನಸಿಕ ಆರೋಗ್ಯ ಕೂಡ ಬಹಳ ಮುಖ್ಯ ಅಂತಂದಾಗ ಮಾತ್ರ ಆರೋಗ್ಯ ಅಂತ ಹೇಳಿಕ್ ಸಾಧ್ಯ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಮಾನಸಿಕ ರೋಗಿ ಅಥವಾ ಮನೋರೋಗ ಏನೋ ಇದೆ ಇವರಿಗೆ ಅಂತಂದ್ರೆ ಹೇಗೆ ಡಿಫೈನ್ ಮಾಡ್ತೀರಿ?
4: ಈಗ ಒಂದು ದೇಹ ಅಂತಂದಾಗ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಎರಡು ಭಾಗದಲ್ಲಿ ನೋಡ್ಬೇಕಾಗುತ್ತೆ. ಈಗ ಹೇಗೆ ದೈಹಿಕವಾಗಿನೂ ಕಾಯಿಲೆಗಳು ಬರುತ್ತಲ್ವಾ, ಅದೇ ರೀತಿ ಮಾನಸಿಕವಾಗಿನೂ ಕೂಡ ಕಾಯಿಲೆಗಳು ಬರ್ತವೆ. ಈಗ ಹೇಗೆ ದೈಹಿಕವಾಗಿ ನಾವು ಹೇಳ್ತೇವೆ ಹೆರಿಡಿಟ್ರಿ ಅಥವಾ ಅನುವಂಶೀಯವಾಗಿ ಬರೋ ಕಾಯಿಲೆಗಳು, ಮತ್ತು ಅವರು ಬೆಳೆಯುವ ಪರಿಸರದಲ್ಲಿ ಅವರು ಯಾವ ವಿಚಾರದಲ್ಲಿ ಅವರು ಬೆಳೆದಿರ್ತಾರೆ ಅದರಿಂದ ಕೆಲವು ಕಾಯಿಲೆಗಳು ಬರ್ತವೆ. ಅವರಲ್ಲಿರೋ ರೋಗ ನಿರೋಧಕ ಶಕ್ತಿ ಮೇಲೆ ನಿರ್ಧಾರಿತವಾಗಿ ಕೆಲವು ಕಾಯಿಲೆಗಳು ಬರ್ತವೆ. ಹಾಗೇನೆ ಮಾನಸಿಕ ಕಾಯಿಲೆಗಳು ಸಹ ಜೈವಿಕ ಕಾರಣಗಳು ಅಂದ್ರೆ ಅನುವಂಶೀಯವಾಗಿ ಬಂದಿರೋ ಕೆಲವು ಇದರಿಂದ, ಮತ್ತು ಅವರ ಮನಸ್ಸು ಹೇಗಿದೆ. ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸು ಬೇರೆ ತರ ಇರುತ್ತೆ. ಸೊ ಅವರು ವೈಯಕ್ತಿಕವಾಗಿ ಅವರ ಮನಸ್ಸು ಹೇಗಿದೆ, ಸ್ಟ್ರಾಂಗ್ ಆಗಿದೆಯಾ ವೀಕ್ ಆಗಿದೆಯಾ, ಯಾವ ತರದಲ್ಲಿದೆ, ಮತ್ತು ಅವರು ಯಾವ ತರದ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಬೆಳೆದಿರ್ತಾರೆ, ಯಾವ ತರದ ಜೀವನದಲ್ಲಿ ಅವರಿಗೆ ಬರುತ್ತಿರೋ ಅಹಿತಕರ ಘಟನೆಗಳಿಂದ ಆ ಸಂದರ್ಭಗಳಿಂದ ಅವರಿಗೆ ಆ ಕ್ಷಣದಲ್ಲಿ ಅವ್ರು ಯಾವ ತರ ಅದರಿಂದ ಹೊರಗಡೆ ಬರ್ತಾರೆ, ಅದರಿಂದ ಜೂಜಾಡ್ತಾರೆ ಅನ್ನೋದ್ರ ಮೇಲೆ ನಮ್ಮ ಮಾನಸಿಕ ಆರೋಗ್ಯಗಳು ಜನರಲ್ಲಿ ಕಂಡು ಬರ್ತವೆ.
3: ಅಂದ್ರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ಮನಸ್ಸಿನ ಮೇಲೆ ಆದಂತಹ ಆಘಾತಗಳು ಅದರಿಂದ ಹೊರಗೆ ಬರ್ಬೇಕಂತಂದಾಗ ತಜ್ಞ ವೈದ್ಯರ ಕಡೆ ಬಂದು ಚಿಕಿತ್ಸೆಗಾಗಿ ಬರ್ತಾರೆ. ಈಗ ನಮಗೆ ಮೊದಲು ಗೊತ್ತಾಗಬೇಕಾಗಿದೆ, ಬಹಳಷ್ಟು ಬೇರೆ ಬೇರೆ ರೀತಿಯ ಮಾನಸಿಕ ಸಮಸ್ಯೆಗಳು ಇರ್ತವೆ ಅಂತ ನಾವು ಅನ್ಕೊಂಡಿರ್ತೀವಿ. ಇವತ್ತು ನಮಗೆ ಕೇಳುವರಿಗೆ ಬೇಕಾಗಿರೋದು ವಿವಿಧ ಮಾನಸಿಕ ರೋಗಗಳು ಯಾವ್ಯಾವ ರೀತಿಯಲ್ಲಿ ಅವರ ವರ್ತನೆಗಳು ಇರ್ತವೆ, ಲಕ್ಷಣಗಳು ಏನು ಅಂತ ಅನ್ನೋದು ಗೊತ್ತಾಗಬೇಕು.
4: ಖಂಡಿತ, ಇದು ಬಹಳ ಒಳ್ಳೆಯ ಪ್ರಶ್ನೆ. ಯಾಕೆಂದ್ರೆ ಈಗ ನಾವು ಏನ್ ನೋಡ್ತಾ ಇದೀವಿ ಅಂತಂದ್ರೆ, ಒಬ್ಬ ದೈಹಿಕ ಕಾಯಿಲೆ ಆದ ತಕ್ಷಣ ಜನರು ಆಸ್ಪತ್ರೆಗೆ ತಕ್ಷಣವಾಗಿ ಬರ್ತಾರೆ. ಅಂದ್ರೆ ಒಂದು ಜ್ವರ ಬಂತು, ಒಂದ್ ನೆಗಡಿ ಬಂತು ಅಂದ್ರೆ ಮರದ ಒಂದ್ 2-3 ಗಂಟೆಯಲ್ಲಿ ಅವ್ರ ಆಸ್ಪತ್ರೆಗೆ ತಲುಪ್ತಾರೆ. ಆದ್ರೆ ಮಾನಸಿಕ ಕಾಯಿಲೆಗಳಾದಾಗ ಆ ಲಕ್ಷಣಗಳು ಜನಸಾಮಾನ್ಯರಿಗೆ ಗೊತ್ತಾಗದೆ ಇರೋದಕ್ಕೋಸ್ಕರ ಅವರು ಆಸ್ಪತ್ರೆಗೆ ಬಂದು ಅದನ್ನ ನಿವಾರಿಸ್ಕೊಳ್ಳಕ್ಕೆ ಚಿಕಿತ್ಸೆ ಪಡೆಯೋದೇ ತುಂಬಾ ತಡ ಆಗೋಗುತ್ತೆ. ಹಾಗಾಗಿ ಅದರಿಂದ ಅವರಿಗೆ ಸಮಸ್ಯೆಗಳು ಸುಮಾರಾಗುತ್ತೆ. ವ್ಯಕ್ತಿಗೂ ಅಲ್ಲದೇನೆ ವ್ಯಕ್ತಿಯನ್ನು ನೋಡ್ಕೊಳ್ತಿರೋ ಪರಿವಾರಕ್ಕೂ ಸಹ ತುಂಬಾ ಸಮಸ್ಯೆ ಆಗುತ್ತೆ. ಸೊ ಆ ಸಮಸ್ಯೆಗಳನ್ನ ನಾವು ಕಡಿಮೆ ಮಾಡಬೇಕು ಅನ್ನೋದಾಗದಲ್ಲಿ ಮೊದಲು ನಾವು ಮಾನಸಿಕ ಕಾಯಿಲೆಯ ಲಕ್ಷಣಗಳು ಏನು ಮತ್ತು ಯಾವ ತರದ ಕಾಯಿಲೆಗಳಿದೆ ಅಂತ ಖಂಡಿತವಾಗಿ ನಾವು ಅರ್ಥಕೋಬೇಕು. ಈಗ ಮೊದಲನೇದಾಗಿ ಏನು ಅಂದ್ರೆ, ಎಲ್ಲಾ ವಯಸ್ಕರ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರ ತನಕನು ಕೂಡ ಕೆಲವು ಕಾಯಿಲೆಗಳನ್ನ ನಾವು ವಿಂಗಡಿಸ್ತೇವೆ. ಮೊದಲನೇದಾಗಿ ಸೈಕೋಸಿಸ್ ಅಂದ್ರೆ ಮನೋವಿಕೃತಿ ರೋಗ, ಇದರಲ್ಲಿ ಮುಖ್ಯವಾಗಿ ಸ್ಕಿಜೋಫ್ರೇನಿಯಾ ಮತ್ತು ಭ್ರಮೆ ರೋಗ ಅಂತ ಬರುತ್ತೆ. ಇದರಲ್ಲಿ ಏನು ಮುಖ್ಯ ಲಕ್ಷಣಗಳು ಅಂತಂದ್ರೆ, ಒಬ್ಬ ವ್ಯಕ್ತಿಯು ತನಗ್ ತಾನೇ ಮಾತಾಡ್ಕೊಳ್ತಿರ್ತಾನೆ, ತನ್ನಲ್ಲೇ ನಗ್ತಾ ಇರ್ತಾನೆ,

ಮತ್ತು ಅವನಲ್ಲಿ ಏನೋ ಒಂದು ಭ್ರಮೆ ಇರುತ್ತೆ ದಟ್ ನನಗೆ ಯಾರೋ ಬಂದು ಸಮಸ್ಯೆ ಮಾಡ್ತಾ ಇದ್ದಾರೆ, ನನ್ನನ್ನ ಯಾರೋ ಮಾಟ ಮಂತ್ರ ಮಾಡಿದ್ದಾರೆ, ನನ್ನ ಮೇಲೆ ಯಾರೋ ಕಣ್ಣಿಟ್ಟಿದ್ದಾರೆ, ನನ್ನ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಭ್ರಮೆಯಲ್ಲಿರ್ತಾರೆ. ಮತ್ತೆ ಅವರಿಗೆ ಒಬ್ಬರೇ ಇದ್ದಾಗ ಯಾರೂ ಇಲ್ಲದ ಸ್ಥಿತಿಯಲ್ಲಿ ಯಾರೋ ಕಾಣಿಸೋದು, ಯಾವುದೋ ಒಂದು ಶಬ್ದ ಕೇಳಿಸೋದು, ಯಾವುದೋ ಒಂದು ದೈಹಿಕ ಅನುಭವ ಆಗೋದು, ಇದೆಲ್ಲವೂ ಕೂಡ ಆಗುತ್ತೆ ಅವರಿಗೆ. ಇದರಿಂದ ಏನಾಗುತ್ತೆ, ಅವರು ಹೆದರ್ಕೊಂಡು ಅವರು ಒಬ್ಬರೇ ಇರಕ್ಕೆ ಪ್ರಯತ್ನ ಪಡ್ತಾರೆ. ಆಮೇಲೆ ಈ ಒಂದು ಯಾರೋ ನಮಗೆ ತೊಂದರೆ ಕಾಡ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿ ಇನ್ನೊಬ್ಬರ ಮೇಲೆ ಅವರು ಆಕ್ರಮಣ ಮಾಡಿಬಿಡ್ತಾರೆ. ಆಮೇಲೆ ಅವರಲ್ಲಿ ನಿದ್ದೆ ಊಟ ಎಲ್ಲವೂ ಕಡಿಮೆ ಆಗಿ ಅವರ

0: ಕೂಡ ಅವರಿಗೆ ಸುಮಾರಷ್ಟು ತೊಂದರೆಗಳಾಗ್ತವೆ. ಈ ತರ ಅವರು ಸುಮಾರಷ್ಟು ಬಳತಾ ಇದ್ದಾಗ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಅವರ ಬೌದ್ಧಿಕ ಶಕ್ತಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಸೈಕೋಸಿಸ್ ಮತ್ತು ಮನೋವಿಕೃತಿ ರೋಗದಲ್ಲಿ ಕಂಡುಬರೋ ಲಕ್ಷಣಗಳು. ಇದರಲ್ಲಿ ತುಂಬಾ ಹೆಚ್ಚಿನದಾಗಿ ನಾವು ತುಂಬಾ ಸೀರಿಯಸ್ ಅಂತ ನಾವೇನ್ ಹೇಳ್ತೀವಿ ಅದು ಸ್ಕಿಜೋಫ್ರೇನಿಯಾ ಅಂತ. ಅದರಲ್ಲಿ ಏನಾಗುತ್ತೆ, ಒಂದೋ ಬೌದ್ಧಿಕ ಶಕ್ತಿ ಕಡಿಮೆ ಆಗುತ್ತೆ, ಎರಡನೇದು ಹೆದರಿಕೆಯಿಂದ ಅಥವಾ ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡೋ ಒಂದು ರಿಸ್ಕ್ ಇದ್ದಾಗ ಅವರು ಹೆಚ್ಚಾಗಿ ಸೂಸೈಡ್ ಗಳನ್ನ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಇದೊಂಥರ ನಮ್ಮ ಇಡೀ ಒಂದು ಮನೋರೋಗಗಳಲ್ಲೇನೆ ತುಂಬಾ ಮಾರಣಾಂತಿಕ ಅನ್ನೋ ಒಂದು ಹೇಳ್ಬೋದು ನಾವು ಸ್ಕಿಜೋಫ್ರೇನಿಯಾ ಅನ್ನೋದನ್ನ.
1: ಈಗ ನಾವು ಹೊರಗಡೆ ನೋಡ್ತಿರ್ತೀವಿ, ಎಲ್ಲೋ ಬೀದಿಯಲ್ಲಿ ಸುತ್ತಾಡ್ತಿರ್ತಾರೆ ಅಥವಾ ಹೆಂಗ್ ಬೇಕಂಗೆ ಚೀರ್ತಿರ್ತಾರೆ, ಹೆಂಗ್ ಬೇಕಂಗೆ ಒಂಥರ ನಗೋದು ಮಾಡೋದು ಎಲ್ಲ ಮಾಡ್ತಿರ್ತಾರಲ್ಲ, ಆ ಒಂದು ಕ್ಯಾಟಗರಿ ಜನ ಅವ್ರು ಯಾವ್ದು?
0: ಖಂಡಿತ ಅವರೆಲ್ಲ ಸ್ಕಿಜೋಫ್ರೇನಿಯಾಗೆ ಸೇರಿದವರು. ಯಾಕಂದ್ರೆ ಅವರ ಪ್ರಕಾರ ಅವರು ಈ ಲೋಕವನ್ನ ಮರೆತು ಅವರದೇ ಒಂದು ಲೋಕದಲ್ಲಿ ಭ್ರಮೆ ಲೋಕದಲ್ಲಿ ಅವರು ಜೀವಿಸ್ತಾ ಇರ್ತಾರೆ. ಸೊ ಅವ್ರಿಗೆ ನಾವು ಸರಿಯಾದ ಚಿಕಿತ್ಸೆ ನೀಡದಿದ್ದಲ್ಲಿ ಅವರು ಅವ್ರ ಲೋಕದಲ್ಲಿ ಎಷ್ಟು ಮುಳುಗ್ತಾರೆ ಅಂದ್ರೆ ಒಂಥರ ಈ ಕೆಸರಲ್ಲಿ ಮುಳುಗಿದ ಹಾಗೆ ಅದನ್ನ ನಾವು ಮತ್ತೆ ಅವರಿಗೆ ಮೇಲೆ ನೆಲಕ್ಕೆ ತರಬೇಕು ಅಂದ್ರೆ ತುಂಬಾ ಸಮಸ್ಯೆ ಆಗುತ್ತೆ, ತುಂಬಾ ಸಮಯನೂ ಹಿಡಿಯುತ್ತೆ.
1: ಅಂದ್ರೆ ಆ ಹಂತಕ್ಕೆ ಹೋಗೋಕ್ಕಿಂತ ಮುಂಚೆನೆ ಚಿಕಿತ್ಸೆ ಪಡ್ಕೋಬೇಕು.
0: ಖಂಡಿತ
1: ಅಲ್ವಾ? ಅದು ಅಂದ್ರೆ ಆ ಹಂತಕ್ಕೆ ಹೋಗುತ್ತಾ ಅಂತ. ಈಗ ಸೈಕೋಸಿಸ್ ಮನೋವಿಕೃತಿ ಅಂತ ಕೆಲವು ಸಮಸ್ಯೆಗಳು ಸ್ಕಿಜೋಫ್ರೇನಿಯಾಕ್ಕೆ ಹೋಗುತ್ತಾ?
0: ಅಲ್ಲ, ಅದು ಒಂದು ತರದ ಇದು
1: ಬೇರೆ ಸಮಸ್ಯೆ.
0: ಮನೋವಿಕೃತಿಯಲ್ಲಿ ಸ್ಕಿಜೋಫ್ರೇನಿಯಾ ಒಂದು.
1: ಇವಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಮನುಷ್ಯ ಸ್ಕಿಜೋಫ್ರೇನಿಯಾಕ್ಕೆ ಹೋಗ್ತಾನ ಅಂತ.
0: ಹೌದು ಹೌದು, ಯಾಕಂದ್ರೆ ಅವಾಗ ಅವರು ನಾನ್ ಎಲ್ಲಿ ಹೋಗ್ತಾ ಇದ್ದೀನಿ, ನಾನ್ ಎಲ್ಲಿದ್ದೀನಿ ಅವರು, ಆಮೇಲೆ ಅವ್ರನ್ನ ನೋಡ್ಕೊಳ್ಳೋದು ಸಹ ಮನೆಯವರಿಗೆ ಕಷ್ಟ ಆದಾಗ ಅವರು ಕೂಡ ಮನೆಯವರು ಕೂಡ ಕೈ ಚೆಲ್ಬಿಡ್ತಾರೆ ಅವ್ರ ಮೇಲೆ, ಅವರ ಜವಾಬ್ದಾರಿನ ತಗೊಳ್ಳೋದಿಲ್ಲ. ಹಾಗಾಗಿ ನೀವು ಹೇಳಿದ ತರ ದಾರಿಯಲ್ಲಿ ಈ ತರ ಅವ್ರ ಮೇಲೆ ಅವ್ರಿಗೆ ಅರಿವಿಲ್ದೇ ಇರೋ ತರ ಇರ್ತಾರಲ್ಲ, ಅವರೆಲ್ಲ ಈ ತರದ ಕಾಯಿಲೆಗೆ ಸೇರಿದವರು.
1: ಸಂಕ್ಷಿಪ್ತವಾಗಿ ಇದರ ಚಿಕಿತ್ಸೆ ಬಗ್ಗೆ ಹೇಳಿ ಮೇಡಮ್.
0: ಇದ್ರ ಚಿಕಿತ್ಸೆ ಆಕ್ಚುಲಿ ತುಂಬಾ ಸುಲಭ. ಏನು ಅಂತ ಅಂದ್ರೆ, ಕೆಲವರು ಮೊದಲನೇ ಸಲ ಬಂದಾಗ ಅವರು ಅಲ್ಲಗಳಿತಾರೆ, ಅಂದ್ರೆ ಇದನ್ನ ಈ ಕಾಯಿಲೆ ನನಗೆ ಇಲ್ಲ ಅಂತ ಹೇಳ್ತಾರೆ. ಹೌದು, ಕೆಲವರು ಒಪ್ಕೊಳ್ತಾರೆ. ಈಗ ಒಪ್ಕೊಳ್ಳೋರಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋದು ತುಂಬಾ ಸುಲಭ. ಆಮೇಲೆ ಮೊದಲ ಹಂತದಲ್ಲಿ ಅಂದ್ರೆ ಅವ್ರ ನಿದ್ದೆ ಕೆಟ್ಟಾಗ, ಅವರ ಆರೈಕೆ ಕಡಿಮೆ ಆಯ್ತು, ಯಾರ ಜೊತೆಗೂ ಮಾತಾಡ್ತಾ ಇಲ್ಲ, ಅವರಿಗೆ ಭ್ರಮೆಯಿಂದ ಅವರು ಒಬ್ಬೊಬ್ಬರೇ ಮಾತಾಡೋದು, ಒಬ್ಬರು ನಗೋದು, ಇದನ್ನ ಮನೆಯವರು ಅಥವಾ ಕೆಲಸದ ಜಾಗದಲ್ಲಿ ಸಹೋದ್ಯೋಗಿಗಳು ನೋಡಿ ಅದನ್ನ ರಿಪೋರ್ಟ್ ಮಾಡಿದಾಗ ಏನಾಗುತ್ತೆ, ನಾವು ಕಡಿಮೆ ಡೋಸ್ ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ನಾವು ಅವ್ರನ್ನ ಗುಣ ಮಾಡಿಸಬಹುದು. ಇನ್ನೊಂದು ಮೂಡ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅಂದ್ರೆ ಇಲ್ಲಿ ಖಿನ್ನತೆ ಮತ್ತು ಉನ್ಮಾದ ಬರುತ್ತೆ. ಅಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಮೇನಿಯಾ ಮತ್ತು ಡಿಪ್ರೆಷನ್ ಅಂತ ಏನ್ ಹೇಳ್ತೀವಿ, ಖಿನ್ನತೆ ಅಂದ್ರೆ ಡಿಪ್ರೆಷನ್, ಉನ್ಮಾದ ಅಂದ್ರೆ ಮೇನಿಯಾ ಅಂತ. ಅಂದ್ರೆ ಒಬ್ಬ ಮನುಷ್ಯ ಎರಡು ಏನಂತಾರೆ ಎಕ್ಸ್ಟ್ರೀಮ್ ಅಲ್ಲಿ ಇರೋದು ಇಲ್ಲಿ. ಅಂದ್ರೆ ತುಂಬಾ ಬೇಜಾರಾಗಿನೂ ಇರ್ತಾನೆ, ತುಂಬಾ ಹೆಚ್ಚು ಖುಷಿಯಲ್ಲಿ ಇರೋದು. ಸೊ ಕೆಲವು ಸಲ ಎರಡು ತರ ಕಾಯಿಲೆಗಳಿದ್ದಾಗ ಅದಕ್ಕೆ ನಾವು ಬೈಪೋಲಾರ್ ಅಂತ ಹೇಳ್ತೀವಿ. ಆದ್ರೆ ಕೆಲವು ಸಲ ಬರೀ ಕಾಯಿಲೆ ಖಿನ್ನತೆ ಕಾಯಿಲೆನೂ ಕೂಡ ನಿಮಗೆ ಇರುತ್ತೆ. ಸೊ ಇದನ್ನ ಎರಡನ್ನು ನಾವು ಸರಿಯಾಗಿ ನೋಡಿಕೊಂಡು ಇದಕ್ಕೂ ಕೂಡ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ.
1: ಸತತವಾಗಿ ಖಿನ್ನತೆ ಒಂಥರ ಚಿಂತೆಯಲ್ಲಿ ಕೂತ್ಕೊಂಡು ಯಾವಾಗಲೂ ಕೂಡ ಮೂಡ್ ಕೆಡಿಸ್ಕೊಂಡು ಇದ್ರೆ ಅವರಿಗೆ ಒಂದ್ ರೀತಿಯಾದಂತ ಚಿಕಿತ್ಸೆ. ಮತ್ತೆ ಎರಡೂ ಕಡೆ ಒಂದು ವಾತಾವರಣ ಚೇಂಜ್ ಆದಾಗ ತುಂಬಾ ಖುಷಿಯಿಂದ ಇರೋದನ್ನ ಮಾಡಿದಾಗ ಅವಾಗ ಈ ಬೈಪೋಲಾರ್.
0: ಹೌದು ಹೌದು, ಬೈಪೋಲಾರ್ ಅಲ್ಲಿ ಬೇರೆ ತರದ ಚಿಕಿತ್ಸೆ ಇರುತ್ತೆ. ಬರೀ ಖಿನ್ನತೆ
1: ಬರೀ ಖುಷಿಯಿಂದ ಇರೋರಿಗೂ ಒಂದ್ ರೀತಿ
0: ಇಲ್ಲ, ಅದು ಬೈಪೋಲಾರ್ ಕ್ಯಾಟಗರಿ
1: ಬರುತ್ತೆ. ಓಕೆ ಓಕೆ, ಎರಡು ಮಿಕ್ಸ್ ಇದ್ದಾಗ ಬೇರೆ ರೀತಿಯ.
0: ಹೌದು, ಯಾಕಂದ್ರೆ ಅವರಲ್ಲಿ ಯಾವಾಗ ಬೇಕಾದರೂ ಅವರ ಜೀವನದಲ್ಲಾಗೋ ಪರಿಸ್ಥಿತಿಗಳ ಅನುಗುಣವಾಗಿ ಅವರು ಉನ್ಮಾದಕ್ಕೂ ಹೋಗ್ಬೋದು, ಖಿನ್ನತೆಗೂ ಜಾರಬಹುದು.
1: ಈಗ ಖಿನ್ನತೆ ಅಂತಂದ್ರೆ ಡಿಪ್ರೆಷನ್ ಅಂತಾರಲ್ಲ ಮೇಡಮ್, ಇದು ರೋಗನ?
0: ಹೌದು. ಆದ್ರೆ ಇದು ಎಲ್ರು ಬೇಜಾರ್ ಕಾಯಿಲೆ ಅಂತ ಹೇಳ್ತಾರಲ್ಲ, ಅದು ಜನಸಾಮಾನ್ಯರ ಮಾತಲ್ಲಿ ಅದು ಅಲ್ಲ. ಅಂದ್ರೆ ಯಾವುದೇ ಒಂದು ನಮ್ಮ ವೈಯಕ್ತಿಕವಾಗಿ ನಮ್ಗೇನೋ ಸರಿ ಇಲ್ದೇ ಇರೋದು ಯಾವುದೇ ವಿಚಾರ ಆಗಿದ್ರು ಕೂಡ ನಮಗೆ ಒಂಚೂರು ಬೇಜಾರಾಗುತ್ತೆ, ಅದು ಕ್ಷಣ ಮಾತ್ರಕ್ಕೆ. ಆದ್ರೆ ಯಾವಾಗ ಈ ಬೇಜಾರು 15 ದಿನಕ್ಕಿಂತ ಹೆಚ್ಚಾಗಿ ಒಂದು ತಿಂಗಳಲ್ಲಿ 2 ತಿಂಗಳಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಸತತವಾಗಿ ಕಂಡು ಬಂದು ಅದರಿಂದ ನಿಮ್ಮ ನಿದ್ದೆ ಊಟ ನಿಮ್ಮ ದೈನಂದಿನ ಪ್ರಕ್ರಿಯೆಗಳು ಏನಿದೆ ಎಲ್ಲವೂ ಕೂಡ ತಟಸ್ಥವಾದಾಗ ಆವಾಗ ನಾವು ಇದನ್ನ ಖಿನ್ನತೆ ಕಾಯಿಲೆ ಅಂತ ಹೇಳೋದು.
1: ಖಿನ್ನತೆ ಕಾಯಿಲೆಗೆ ಚಿಕಿತ್ಸೆ
0: ಅದೇ ಆಂಟಿ ಡಿಪ್ರೆಸೆಂಟ್ಸನ್ ಅಂತ ಹೇಳ್ತೀವಲ್ಲ. ಹೌದು, ಬಟ್ ಆದ್ರೆ ಇಲ್ಲಿ ನಾವು
1: ಗುಳಿಗೆ ಕೊಡ್ತೀರಾ ಅಥವಾ ಸಮಾಲೋಚನೆ ಮಾಡ್ತೀರಾ ಮಾತುಕತೆ ಮೂಲಕವಾಗಿ ಅವರನ್ನ ಸರಿಪಡಿಸ್ತೀರಾ?
0: ಮೊದಲನೇ ಹಂತದಲ್ಲಿ ಔಷಧಿಗಳ ಮುಖಾಂತರನೇ ಅವ್ರಿಗೆ ಕೊಡ್ಬೇಕಾಗುತ್ತೆ. ಕಾರಣವನ್ನ ತಿಳ್ಕೊಂಡು ಆ ಕಾರಣ ಮತ್ತೆ ಪುನರಾವರ್ತನೆ ಆಗಬಾರದು ಅಂತ ಅಂದಾಗ ಅವರಿಗೆ ನಾವು ಥೆರಪಿ ಕೊಡ್ಬೇಕಾಗುತ್ತೆ.
1: ಅಂದ್ರೆ ಈಗ ಮನೆಯವರ ಮಾತು ಕೇಳ್ತಿರಲ್ಲ, ಆದ್ರೆ ಡಾಕ್ಟರ್ ಹೇಳೋ ಮಾತನ್ನ ಕೇಳ್ತಾರ.

0: ಮಾನಸಿಕ ರೋಗಿಗಳು
1: ಅದು ಪರಿವಾರದ ಅವರ ಮೇಲೆ ನಿರ್ಧರಿತವಾಗಿತ್ತು. ಯಾಕಂದ್ರೆ ಕೆಲವು ಸಲ ನಮ್ಮನ್ನ ಅರ್ಥ ಮಾಡ್ಕೊಳ್ದೇ ಇರೋ ಒಂದು ತರದ ಅವಸ್ಥೆಯಲ್ಲಿ ಪರಿವಾರದವರಿದ್ದಾಗ ಖಂಡಿತ ರೋಗಿಗಳು ಅವ್ರ ಮಾತು ಕೇಳೋದಿಲ್ಲ. ಯಾಕಂದ್ರೆ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತಂದಾಗ ಅವರ ಒಟ್ಟಿಗೆ ನನ್ನ ಮಾತಾಡೋದೇನು ಪ್ರಯೋಜನ ಇಲ್ಲ ಅಂತ ಅವ್ರ ಹತ್ರ ಮಾತಾಡೋದಿಲ್ಲ.
0: ಆದ್ರೆ ವೈದ್ಯರ ಹತ್ರ
1: ಮತ್ತೆ ಮನೋರೋಗ ಶಾಸ್ತ್ರಜ್ಞರು, ನಾವು ಸೈಕೋಥೆರಪಿಸ್ಟ್ ಸೈಕಾಲಜಿಸ್ಟ್ ಅಂತ ನಾವೇನ್ ಹೇಳ್ತೀವಿ ಅವರ ಬಳಿ ಬಂದಾಗ ನಾವು ತಟಸ್ಥ ನಿಲುವಿನಲ್ಲಿ ಅವ್ರ ಹತ್ರ ಮಾತಾಡ್ತೀವಿ. ಅವರಿಗೆ ನಾವು ನಿಮ್ಗೆ
0: ಸಮಸ್ಯೆ ಇದೆ ಅಂತ ಹೇಳಲ್ಲ,
1: ತಪ್ಪಿತಸ್ಥನು ಒಂದು ನೀವು ರೋಗಿ ಅಂದ್ರೆ ನಿಮ್ಮನ್ನ ಕಟಕಟೆಯಲ್ಲಿ ನಾನು ನಿಲ್ಲಿಸ್ಬಿಟ್ಟು ಮಾತಾಡೋದಿಲ್ಲ, ಜಡ್ಜ್ಮೆಂಟ್ ಅಲ್ಲಿ ಇರೋದಿಲ್ಲ ನಾವು. ಸೊ ಹಾಗಾಗಿ ತಟಸ್ಥ ನಿಲುವಿಂದ ಮಾತಾಡಿದಾಗ ಅವ್ರಿಗೆ ಏನಾಗುತ್ತೆ, ಅವ್ರು ನಮಗೆ ಜಡ್ಜ್ ಮಾಡ್ತಾ ಇಲ್ಲ, ಅನ್ಬಯಾಸ್ಡ್ ಆಗಿ ನಮ್ಮನ್ನ ನೋಡ್ತಾ ಇದಾರೆ ಅಂತ ಅಂದಾಗ ಅವರು ಸ್ವಯಂ ಪ್ರೇರಿತರಾಗಿ ಎಲ್ಲವನ್ನೂ ಕೂಡ ಮನಸ್ಸನ್ನ ಬಿಚ್ಚಿಡ್ತಾ ಹೋಗ್ತಾರೆ. ಈ ಎರಡು ಕ್ಯಾಟಗರಿಗಳು ನಾವೇನು ಹೇಳ್ತೀವಿ, ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಅಂದ್ರೆ ತೀವ್ರ ತರದ ಕಾಯಿಲೆಗಳು, ಮನೋರೋಗ ಕಾಯಿಲೆಗಳು. ಇನ್ನು ಸಾಮಾನ್ಯವಾದ ಮನೋರೋಗ ಕಾಯಿಲೆಗಳು ಅಂತ ಅಂದ್ರೆ ಈ ಆತಂಕ ಮತ್ತು ದಿಗಿಲು, ಅಂದ್ರೆ ಆಂಗ್ಸೈಟಿ ಮತ್ತು ಪ್ಯಾನಿಕ್. ಕೆಲವರು ವೈಯಕ್ತಿಕವಾಗಿ ಚಿಕ್ಕಂದ್ರೂ ಕೂಡ ಅವರು ಯಾವ ಪರಿಸರದಲ್ಲಿ ವಾತಾವರಣದಲ್ಲಿ ಬೆಳೆದಿರ್ತಾರೋ ಅದರಿಂದ ಅವರು ವೈಯಕ್ತಿಕವಾಗಿ ಒಂದ್ ಸ್ವಲ್ಪ ಯಾವಾಗ್ಲೂ ಚಿಕ್ಕ ಚಿಕ್ಕ ವಿಷಯಕ್ಕೆ ಆತಂಕಗೊಳ್ಳೋದು, ಚಿಕ್ಕ ಚಿಕ್ಕ ವಿಷಯಕ್ಕೆ ದಿಗಿಲುಗೊಳ್ಳೋದು, ಪ್ಯಾನಿಕ್ ಆಗೋದು ಇರುತ್ತೆ. ಆವಾಗ ಸ್ವಲ್ಪ ಪ್ರಮಾಣದಲ್ಲಿ ಆಗ್ತಾ ಇದ್ರೆ ಅದು ಸಮಸ್ಯೆ ಅಲ್ಲ. ಆದ್ರೆ ಸತತವಾಗಿ ಎಲ್ಲಾ ಒಂದು ಪ್ರತಿ ಚಿಕ್ಕ ವಿಷಯಕ್ಕೂ ಆಗಿ ಅವ್ರು ಅದರಿಂದ ತುಂಬಾ ತೊಂದರೆಗೊಳಗಾಗ್ತಾ ಇದಾರೆ, ಅವರು ಸಮಾಧಾನವಾಗಿ ಇರಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾವುದೋ ಒಂಥರದ ಒಂದು ಆತಂಕದಲ್ಲಿ 24 ತಾಸು ಇರ್ತಾರೆ, ಪ್ರತಿ ದಿನಾನೂ ಇರ್ತಾರೆ ಅಂತಂದಾಗ ಅಗೇನ್ ಅವರ ಒಂದು ದೈನಂದಿನ ಜೀವನದಲ್ಲಿ ಅದು ಅಡ್ಡ ಪರಿಣಾಮ ಬೀರ್ತಿರುತ್ತೆ. ಸೊ ಅಲ್ಲಿ ನಾವು ಮತ್ತೆ ಚಿಕಿತ್ಸೆ ಮೂಲಕ ಅವ್ರನ್ನ ಗುಣಪಡಿಸಬಹುದು.
0: ಆ ರೀತಿಯಾದಂತಹ ಕಂಡೀಷನ್ಸ್, ದಿಗಿಲು, ಒಂಥರ ಚಿಂತೆ ಅಥವಾ ಒಂಥರ ಸಪರೇಟ್ ಆಗಿ ಇರೋದಂದ್ರೆ ಆ ಒಂದು ಮೂಡಿಂದ ಅವ್ರು ಹೊರಗೆ ಬರಬೇಕು. ಬರ್ಬೇಕಂತಂದಾಗ ಎಷ್ಟೋ ಸಲ ಏನಾಗುತ್ತೆ, ತಾವು ಹೇಳ್ದಂಗೆ ನಮಗೇನು ಮಾನಸಿಕ ಸಮಸ್ಯೆ ಇಲ್ಲ, ನನಗೆ ಆದಂತಹ ಆ ದೊಡ್ಡ ಸಮಸ್ಯೆ ಇದೆಯಲ್ಲ ಅದು ನನಗೆ ಈ ಸ್ಥಿತಿಗೆ ತಂದಿದೆ, ಆ ಸಮಸ್ಯೆನ ನಾನು ಪರಿಹಾರ ಮಾಡೋಕ್ಕಾಗ್ತಿಲ್ಲ ಅಂದಾಗ ಅವನು ದಿಗಿಲು ಅಥವಾ ಒಂಥರ ಸತತವಾಗಿ ಚಿಂತಾಕ್ರಾಂತನಾಗಿ ಇರುವಂತಹ ಸ್ಥಿತಿ ಬಂದಿರ್ತದೆ ಅನ್ಕೋಣ. ಆ ಸಮಸ್ಯೆ ಪರಿಹಾರ ಆಗೋದೇ ಇಲ್ಲ ಕೆಲವು ಸಲ. ಸೊ ಆ ಸಮಸ್ಯೆ ಪರಿಹಾರ ಆಗಲ್ಲ ಅಂತ ಅವ್ನು ತಿಳ್ಕೊಂಡು ಇದು ಪರಿಹಾರ ಆಗಲ್ಲ, ನಾನು ನನ್ನ ಮಾನಸಿಕ ಸ್ಥಿತಿಯನ್ನ ನಾನು ಬೇರೆ ಕಡೆ ಶಿಫ್ಟ್ ಮಾಡ್ಕೋಬೇಕು, ನಾನು ಸರಿಯಾಗಿ ಎಲ್ಲರ ತರ ಇರಬೇಕು ಅಂತ ಯೋಚನೆ ಮಾಡ್ತಾನೆ. ಅವಾಗ ಅಲ್ಲಿ ವೈದ್ಯರು ಹೇಳಲೇಬೇಕಾಗತ್ತ ಅಥವಾ ಮನೆ ಯಾರೇ ಬೇರೆ ಜನ ಹಾಗೇನಿಲ್ಲಪ್ಪ ಅದು ಆಗಿದ್ದಾಗೋಯ್ತು ಬಿಟ್ಬಿಡು, ಇವಾಗ ನೀನು ಬೇರೆ ರೀತಿಯಲ್ಲಿ ಬದುಕಬೇಕು, ಎಲ್ಲರ ತರ ಬದುಕಬೇಕು, ಎಲ್ಲವನ್ನು ಮರಿಬೇಕಾಗತ್ತೆ ಅಂತ ಹೇಳಿದ್ರೆ ಸರಿಯಾಗ್ತಾನ ಅಂತ. ಯಾಕಂದ್ರೆ ಮನೆ ಜನ ಹೇಳೋದು ಒಂಥರ ಬೇರೆ ಆದ್ರೆ ವೈದ್ಯರು ಚಿಕಿತ್ಸಾ ದೃಷ್ಟಿಯಿಂದನೇ ಮಾತಾಡ್ತಾರೆ, ಮನೆ ಜನ ಏನ್ ಮಾಡ್ತಾರೆ ಧೈರ್ಯ ಕೊಡೋ ತರ ಮಾತಾಡ್ತಾರೆ. ಹೇಗೆ ಅವ್ರನ್ನ ಡಿಫ್ರೆನ್ಸಿಯೇಟ್ ಮಾಡ್ಬೇಕು ನೀವು?
1: ಈಗ ಏನಾಗುತ್ತೆ ಅಂದ್ರೆ ಅತಿಯಾದ ಚಿಂತೆಯಿಂದ ಏನಾಗುತ್ತೆ, ಅವರ ದೈಹಿಕವಾಗಿ ಕೂಡ ಅವರಿಗೆ ತುಂಬಾ ಸಮಸ್ಯೆ ಆಗ್ತಾ ಇರುತ್ತೆ. ಅಂದ್ರೆ ಅವರಿಗೆ ನಿದ್ದೆನೆ ಬರೋದಿಲ್ಲ, ಒಂದೆರಡು ಗಂಟೆ ಮಾತ್ರ ನಿದ್ದೆ ಮಾಡ್ತಾರೆ ಅಥವಾ ಇಡೀ ರಾತ್ರಿ ನಿದ್ದೆ ಮಾಡೋದಿಲ್ಲ. ಆಮೇಲೆ ಅವರ ಎದೆ ಬಡಿತ ಯಾವಾಗ್ಲೂ ಜಾಸ್ತಿ ಆಗುತ್ತೆ, ತಕ್ಷಣ ಮೂರ್ಛೆ ಹೋಗೋದು, ತುಂಬಾ ಬೆವರೋದು, ಆ ತರ ಎಲ್ಲ ದೈಹಿಕವಾಗಿ ಕೂಡ ಯಾವಾಗ ಅದು ನಿಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮ ಬೀರ್ತಿರುತ್ತೆ ಈ ಆತಂಕ ಮತ್ತು ದಿಗಿಲು, ಮತ್ತು ಅದು ತುಂಬಾ ಸಮಯ ಇರುತ್ತೆ. ಅಂದ್ರೆ ಈಗ ನನಗೇನು ಸ್ವಲ್ಪ ಭಯ ಆಯ್ತು ಅಂದ್ರೆ ನಾನು ಆ ಒಂದು ಕ್ಷಣದಿಂದ ನಾನು ಒಂದು ಸಂದರ್ಭದಿಂದ ಹೊರಗಡೆ ಬಂದ್ರೆ ಅದು ನಿಂತು ಹೋಗುತ್ತೆ. ಆದ್ರೆ ಅದರಿಂದ ನಾನು ಹೊರಗಡೆ ಬಂದ್ರು ಸಹ ಅರ್ಧ ಗಂಟೆ ಒಂದ್ ಗಂಟೆ ತನಕ ನನ್ನ ಎದೆ ಬಿಡ್ತ ಜೋರಾಗಿ ಇದೆ, ನನ್ನ ಕೈ ಕಾಲು ನಡುಕ್ತಾ ಇದೆ, ನಾನು ಬೆವರ್ತಾ ಇದ್ದೀನಿ, ನನ್ಗೆ ಹೆದರಿಕೆ ಆಗ್ತಾ ಇದೆ ಅಂತ ಅಲ್ಲಿ ಅದು ಸಮಸ್ಯೆ,
0: ಅದು ನಿಶಕ್ತಿ ಹಂತಕ್ಕೆ ಹೋಗ್ತಾನೆ. ಆಮೇಲೆ ಜಾಸ್ತಿ ಅದೇ ಒಂದು ಹಂತದಲ್ಲಿ ಇದ್ಬಿಟ್ಟಂದ್ರೆ ವೀಕ್ನೆಸ್ ಆಗುತ್ತೆ ಅಂತ ತಾವು ಹೇಳಿದ್ರಲ್ಲ, ನಿದ್ದೆ ಬರಲ್ಲ, ಆವಾಗ ಆಹಾರ ಸರಿ ತಗೊಳ್ಳಲ್ಲ, ನಿದ್ದೆನೆ ಸರಿಯಾಗ್ಲಿಲ್ಲ ಅಂದ್ರೆ ಆರೋಗ್ಯ ಪೂರ್ತಿ ಕೆಟ್ಟೋಗ್ಬಿಡುತ್ತೆ.
1: ಮತ್ತೆ ಇಡೀ ದಿನ ಅವರು ತಮ್ಮ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಬರೀ ಚಿಂತೆಯನ್ನೇ ಮಾಡ್ತಾ ಇರ್ತಾರೆ ಹೊರತಾಗಿ ಅವ್ರಿನ್ನೇನು ಮಾಡೋದಿಲ್ಲ. ಸೊ ಆವಾಗ ಈ ಜನಸಾಮಾನ್ಯರು ಅಥವಾ ತುಂಬಾ ಸಂಬಂಧಿಕರು ತಮ್ಮ ಹಿತೈಷಿಗಳು ಏನೇ ಹೇಳಿದ್ರು ಸಹ ಅವ್ರಿಗೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಮಾತ್ರ ನಮ್ಮಲ್ಲಿ ಅವರು ಚಿಕಿತ್ಸೆ ತಗೊಂಡ್ರೆ ಆಗುತ್ತೆ.
0: ಮುಂದೆ ಮೇಡಮ್ ಯಾವ ಪ್ರಕಾರ ಇದೆ?
1: ಇನ್ನೊಂದು ಜನಸಾಮಾನ್ಯರಿಗೆ ಗೊತ್ತು, ಓಸಿಡಿ ಅಂತ, ಅಂದ್ರೆ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ. ಅಂದ್ರೆ ನನ್ಗೆ ಒಂದು ಆಬ್ಸೆಷನ್ ಇರುತ್ತೆ ಯಾವ್ದೋ ಒಂದು ಆಲೋಚನೆ ಬಗ್ಗೆ, ಅದರಿಂದ ನಾನು ಹೊರಗಡೆ ಬರ್ಲಿಕ್ಕೆ ನಾನು ಇನ್ನೊಂದು ಯಾವ್ದೋ ಒಂದು ಪ್ರಕ್ರಿಯೆಯನ್ನು ನಾನು ಕಂಪಲ್ಸರಿಲಿ ಮಾಡ್ಲೇಬೇಕು, ಅದನ್ನ ನಾವು ಓಸಿಡಿ ಅಂತ ಹೇಳ್ತೀವಿ. ಅಂದ್ರೆ ಈಗ ಒಂದು ಉದಾಹರಣೆ ಏನಂದ್ರೆ, ಇದು ಜನಸಾಮಾನ್ಯರಿಗೆ ನಾನು ಐ ಥಿಂಕ್ ಈ ಉದಾಹರಣೆ ಮುಖಾಂತರ ಹೇಳಿದ್ರೆ ಅರ್ಥ ಆಗ್ಬೋದು. ಈಗ ನನ್ಗೆ ತುಂಬಾ ನಾನು ಆರೋಗ್ಯವಾಗಿರ್ಬೇಕು, ನನಗೆ ಯಾವುದೇ ಧೂಳು ಅಥವಾ ಯಾವುದೇ ಒಂದು ಅನಾರೋಗ್ಯದ ಇದ್ ಕಡೆ ನನಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತಂದಾಗ ನಾನೇನ್ ಮಾಡ್ತೀನಿ, ಯಾವಾಗ್ಲೂ ಕೈ ತೊಳಿತಾ ಇರ್ತೀನಿ. ಇಲ್ಲಿ ಆಬ್ಸೆಷನ್ ಏನು ಅಂದ್ರೆ ನಾನು ಆರೋಗ್ಯವಂತವಾಗಿರ್ಬೇಕು, ನನಗೆ ಅನಾರೋಗ್ಯ ಬರಬಾರ್ದು ಅನ್ನೋದು ಒಂದು ಆಬ್ಸೆಷನ್. ಅದಕ್ಕೆ ನಾನು ಏನ್ ಪ್ರಕ್ರಿಯೆ ಮಾಡ್ತೇನೆ, ಪದೇ ಪದೇ ಕೈ ತೊಳಿತಾ ಇದ್ದೀನಿ.

0: ನನಗೆ ಕರೆಕ್ಟ್ ಆಗಿಲ್ಲ, ನೀಟ್ ಆಗಿರ್ಬೇಕು, ಅದು ನನ್ನ ಆಬ್ಸೆಷನ್. ಹಂಗಾಗಿ ನಾನು ಎಲ್ಲವನ್ನು ಒಪ್ಪವಾಗಿ ಓರಣವಾಗಿ ಕರೆಕ್ಟ್ ಆಗಿ ನೀಟ್ ಆಗಿ ಜೋಡಿಸೋದು ಪ್ರತಿಯೊಂದನ್ನು ಕೂಡ, ಅದು ನನ್ನ ಕಂಪಲ್ಷನ್.
1: ಅಕಸ್ಮಾತ್ ಅಸಿಸ್ತಿದ್ರೆ
0: ಇದೇನಾಗುತ್ತೆ, ಅವರಿಗೆ ಆಬ್ಸೆಷನ್ ಎಲ್ರಿಗೂ ಇರುತ್ತೆ, ಆದ್ರೆ ಅದು ಮಾಡದೇ ಇದ್ದಾಗ, ಆ ಪ್ರಕ್ರಿಯೆ ಮಾಡದೇ ಇದ್ದಾಗ ಅವ್ರಿಗೆ ಅದು ಸುಮ್ನೆ ಕುತ್ಕೊಳ್ಳಿಕ್ ಆಗೋದಿಲ್ಲ.
1: ಅದನ್ನ ಆ ರೀತಿ ಅಸ್ತವ್ಯಸ್ತ ಇದ್ದಾಗ ಅದನ್ನ ಸರಿಪಡಿಸಬೇಕು ಅನ್ನೋ ಮನೋಭಾವ ಇರುತ್ತದೆ, ಜಾಸ್ತಿ ಗಮನ ಕೊಡ್ತಾರೆ.
0: ಆನಂತರವಾಗಿ ಈ ಒಂದು ಪ್ರಕ್ರಿಯೆ ಅಂದ್ರೆ ಅವ್ರಿಗೇನು ಅನಿಸ್ತಾ ಇದೆ ಅದನ್ನ ಮಾಡ್ಲೇಬೇಕು ಅನ್ನೋ ಒಂದು ಪ್ರಕ್ರಿಯೆಯಲ್ಲಿ ಅವರು ಇಡೀ ದಿನ ಕಳೆಯೋದು, ಅಂದ್ರೆ ನಾವೆಲ್ಲ ಕೈ ಮಕ್ಕಳಿಗೆ ಹೇಳ್ತೇವೆ ದಟ್ಟು ಊಟ ಮಾಡೋದಕ್ಕಿಂತ ಮುಂಚೆ ನೀವು ಕೈ ತೊಳಿಬೇಕು, ಅಥವಾ ಏನೋ ಒಂದು ಗಲೀಜು ಮುಟ್ಟಿದಾಗ ನಾವು ಕೈ ತೊಳಿತೀವಿ, ಆದ್ರೆ ಈಗ ತಾನೇ ತೊಳೆದಿರೋ ಪಾತ್ರೆಗಳನ್ನ ಪುನಃ ಮತ್ತೆ ತೊಳೆಯೋದು, ಈಗ ತಾನೇ ತೊಳೆದಿರೋ ಬಟ್ಟೆಗಳನ್ನ ಮತ್ತೆ ತೊಳೆಯೋದು, ಆಲ್ರೆಡಿ ನೀಟ್ ಆಗಿರೋದನ್ನ ಯಾರೋ ಒಬ್ರು ಜಸ್ಟ್ ಮುಟ್ಟಿದ್ರು ಅಂದ ತಕ್ಷಣಕ್ಕೆ ಮತ್ತೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಮತ್ತೆ
1: ಪ್ಲೇಟ್ ತೊಳೆದಿಟ್ಟರು ಕೂಡ ತಾವು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ತೊಳೆದು
0: ಹೌದು
1: ತಿನ್ನೋದು,
0: ಅದರಿಂದ ಅವ್ರ ಕೈಗಳಿಗೆ ತೊಂದರೆ ಆಗ್ತಿರುತ್ತೆ. ಆಮೇಲೆ ಸ್ನಾನ ಮಾಡ್ಬೇಕು ಅಂತಂದಾಗ ಗಂಟೆಗಟ್ಟಲೆ ಸ್ನಾನ ಮಾಡೋದು, ಈ ತರದ ಕಾಯಿಲೆಗಳನ್ನ ನಾವು ಓಸಿಡಿ ಅಂತ ಹೇಳ್ತೇವೆ. ಇದು ಸ್ವಲ್ಪ ಕಷ್ಟ, ಇಲ್ಲಿ ಥೆರಪಿ ಮತ್ತು ಚಿಕಿತ್ಸೆ ಎರಡೂ ಬೇಕು, ಎರಡು 50-50 ರೇಂಜ್ ಅಲ್ಲಿ ನಾವು ಕೊಡ್ಬೇಕಾಗುತ್ತೆ.
1: ಇದಕ್ಕೆ ಸಾಕಷ್ಟು ಚಿಕಿತ್ಸೆ ಸಿಗತ್ತೆ, ಸುಲಭವಾಗಿ ಸರಿ ಆಗ್ತಾರೆ. ಹಂಗಾರೆ ಅವರು ಆ ರೀತಿಯಾಗಿ ಅತಿಯಾದ ವಿಚಾರ ಮಾಡೋರು
0: ಈ ಒಂದು ಕಾಯಿಲೆಯಲ್ಲಿ ನಾವೇನ್ ಸ್ವಲ್ಪ ಸಮಯ ಜಾಸ್ತಿ ತಗೊಳುತ್ತೆ.
1: ಎಷ್ಟು ಸಮಯ ತಗೊಳ್ತದೆ ಸಾಮಾನ್ಯವಾಗಿ ಮಾನಸಿಕ ರೋಗಿ ಅವ್ರನ್ನ?
0: ಇದು ವ್ಯಕ್ತಿಯ ಮೇಲೆ ನಿರ್ಧರಿತವಾಗಿರುತ್ತೆ, ಯಾಕಂದ್ರೆ ನಾವು ಥೆರಪಿಯಲ್ಲಿ ಅವರಿಗೆ ನಾವು ಕೆಲವು ಹೋಮ್ವರ್ಕ್ ನ ಕೊಡ್ತೀವಿ, ದಟ್ ಅವ್ರು ಇದನ್ನ ಮಾಡ್ಲೇಬೇಕು ಅನ್ನೋದಾಗ, ಅಂದ್ರೆ ಅವರ ಆಬ್ಸೆಷನ್ ಬಂದಾಗ, ಅವರಿಗೆ ಆಲೋಚನೆ ಬಂದಾಗ ಆ ಪ್ರಕ್ರಿಯೆ ಮಾಡದೇ ಇರೋದು ಅವ್ರನ್ನ ಅವರು ತುಂಬಾ ಕಂಟ್ರೋಲ್ ಮಾಡಬೇಕು. ಅದು ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದ್ರ ಮೇಲೆ ಮತ್ತು ಎಷ್ಟು ಸರಿಯಾಗಿ ಅವರು ಚಿಕಿತ್ಸೆಯನ್ನು ತಗೊಳ್ತಿರ್ತಾರೆ ಅನ್ನೋದ್ರ ಮೇಲೆ ಈ ಕಾಯಿಲೆಗಳೆಲ್ಲ ಎಷ್ಟು ಬೇಗ ಗುಣ ಆಗುತ್ತೆ ಅನ್ನೋದು ನಿರ್ಧರಿತವಾಗುತ್ತೆ. ಇದು ಅಲ್ಲದೆ ಇದು ಎಲ್ಲಾ ವಯಸ್ಕರಲ್ಲಿ ಕಂಡು ಬರಬಹುದು, ಚಿಕ್ಕ ಮಕ್ಕಳಿಂದ ಹಿಡಿದು ಮಧ್ಯ ವಯಸ್ಕರು ಮತ್ತು ಮುದುಕರಲ್ಲಿ ವಯಸ್ಸರಲ್ಲಿ. ಆದ್ರೆ ಇದಲ್ದೇನೆ ಮಕ್ಕಳಲ್ಲಿ ಬಾಲ್ಯಾವಸ್ಥೆಯಲ್ಲಿ ಮತ್ತು ತರುಣಾವಸ್ಥೆಯಲ್ಲಿ ನಾವು ನೋಡೋದೇನು ಅಂದ್ರೆ, ಇತ್ತೀಚೆಗೆ ಎಲ್ರಿಗೂ ಗೊತ್ತಾಗ್ತಿರೋಗೆ ಆಟಿಸಮ್, ADHD ಅಂದ್ರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ನಾವೇನ್ ಹೇಳ್ತೀವಿ, ಕಲಿಕೆಯಲ್ಲಿ ತೊಂದರೆಗಳು, ಲರ್ನಿಂಗ್ ಡಿಸಾರ್ಡರ್ಸ್, ಗಣಿತದಲ್ಲಿ ಅವರಿಗೆ ತೊಂದರೆ ಆಗ್ತಾ ಇದೆ, ಬರೀಲಿಕ್ಕೆ ತೊಂದರೆ ಆಗ್ತಾ ಇದೆ, ಓದಿಕ್ ಚೆನ್ನಾಗಿ ಬರುತ್ತೆ ಆದ್ರೆ ಬರೀಲಿಕ್ಕೆ ಬರೋದಿಲ್ಲ, ಆದ್ರೆ ಅಥವಾ ಬರೀಲಿಕ್ಕೆ ಚೆನ್ನಾಗಿ ಬರುತ್ತೆ ಓದಕ್ ಬರೋದಿಲ್ಲ, ಅಥವಾ ಡಿಸ್ಲೆಕ್ಸಿಯಾ ಅಂತ ತಾರೆ ಜಮೀನ್ ಪರ್ ಫಿಲಮ್ ಅಲ್ಲಿ ಯಾವ ತರ ಅಕ್ಷರಗಳನ್ನ ನಾವು ಕನ್ಫ್ಯೂಷನ್ ಮಾಡ್ಕೊಳ್ಳೋ ತರದಲ್ಲಿ ಆತರ ಒಂದು ಕಾಯಿಲೆಗಳು ಮಕ್ಕಳಲ್ಲಿ ಕಂಡು ಬರ್ತವೆ. ಮತ್ತೆ ಬೌದ್ಧಿಕ ವಿಕಸನ ಅಂದ್ರೆ ಬೆಳವಣಿಗೆಯಲ್ಲಿ ಕೆಲವರು ಕುಂಠಿತರಾಗ್ತಾರಲ್ವಾ, ನಾವು ಇಂಟೆಲೆಕ್ಚುಯಲ್ ಡಿಸಬಿಲಿಟಿ, ಮುಂಚೆ ಅದನ್ನ ಮೆಂಟಲ್ ರಿಟಾರ್ಡೇಷನ್ ಅಂತ ನಾವು ಹೇಳ್ತಿದೀವಿ, ಈಗ ವಿಶ್ವ ಆರೋಗ್ಯ ಸಂಸ್ಥೆ ಆ ಪದನ ಬಳಸಬಾರದು ಅಂತ ಹೇಳಿದ್ದಾರೆ. ಇಂಟೆಲೆಕ್ಚುಯಲ್ ಡಿಸಬಿಲಿಟಿ, ಹೇಗೆ ಯಾವುದೋ ಒಂದು ಕಾಲ್ ಊನ ಆಗುತ್ತೋ ಹಾಗೆ ಬೌದ್ಧಿಕವಾಗಿನೂ ಕೂಡ ಆ ವ್ಯಕ್ತಿ ಊನ ಆಗಿರುತ್ತೆ. ಸೊ ಹಂಗಾಗಿ ಅವರಿಗೆ ಇಂಟೆಲೆಕ್ಚುಯಲ್ ಡಿಸೇಬಲ್ಡ್ ಪರ್ಸನ್ ಅಂತ ನಾವೇನ್ ಹೇಳ್ತೀವಿ. ಆ ತರದ ಮಕ್ಕಳಲ್ಲೂ ನಾವು ಕಂಡು ಬರ್ತೇವೆ. ಇದಲ್ದೇನು ವಯಸ್ಕರಲ್ಲಿ ಈ ಮರವಿನ ಕಾಯಿಲೆ ಅನ್ನೋದು ಒಂದು ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಅಲ್ಲಿ ಆ ಮರವಿನ ಕಾಯಿಲೆ ಜೊತೆ ಈ ನಾವೇನ್ ಹೇಳ್ತಾರೆ ಸೈಕೋಸಿಸ್, ಅದು ಆಗ್ಬಹುದು, ಅಥವಾ ಖಿನ್ನತೆ ಆಗ್ಬಹುದು, ಅಥವಾ ಆಂಗ್ಸೈಟಿ ಬರಬಹುದು. ಸೊ ಅಲ್ಲಿನೂ ಕೂಡ ನಾವು ನರರೋಗ ತಜ್ಞರ ಜೊತೆ, ನಾವು ಮನೋರೋಗ ತಜ್ಞರು ನ್ಯೂರಾಲಜಿಸ್ಟ್ ಅಂತ ನಾವೇನ್ ಹೇಳ್ತೀವಿ ನರರೋಗ ತಜ್ಞರು, ಅವರ ಜೊತೆ ನಾವು ಕೂಡಿ ಆ ವಯಸ್ಕರನ್ನ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ.
1: ಅಂದ್ರೆ ದೈಹಿಕವಾಗಿ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನು ಸರಿಪಡಿಸಬಹುದು ಅನ್ನೋ ಕಾರಣಕ್ಕೆ ಅವರ ಒಂದು ಸಹಯೋಗ ಬೇಕಾಗುತ್ತೆ.
0: ಹೌದು ಹೌದು.
1: ಅಂದ್ರೆ ನರಕ್ಕೆ ಸಂಬಂಧಪಡೋ ಹಾಗೆ, ಮೆದುಳಿಗೆ ಸಂಬಂಧಪಡೋ ಹಾಗೆ ಅಲ್ಲಿ ಏನಾದ್ರೂ ದೋಷಗಳಿವೆಯಾ, ಆ ಕಾರಣದಿಂದ ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತನೋದು ಕೂಡ ನೋಡ್ತೀರಿ. ಈಗ ಈ ರೀತಿ ವಯಸ್ಕರಲ್ಲಿ ಕೂಡ ಸಮಸ್ಯೆ ಆಗತ್ತೆ, ವಯಸ್ಸಾಗ್ತಾ ಆಗ್ತಾ ಹೋದಾಗ ಮನುಷ್ಯ ಒಂಥರ ವಿಚಲಿತ ಆಗ್ತಾನೆ, ಒಂಥರ ಮಾನಸಿಕ ರೋಗಿ ತರ, ಅಂದ್ರೆ ಬೇರೆ ಬೇರೆ ಕಾರಣಗಳು ಕೂಡ ಅಲ್ಲಿ ಆಗಿರ್ಬೋದು. ಮನೆಯಲ್ಲಿ ಅವರಿಗೆ ನಿರ್ಲಕ್ಷ್ಯ ಮಾಡಿರ್ಬೋದು, ಚೆನ್ನಾಗಿ ನೋಡ್ಲಿಕ್ಕೆ ನೋಡ್ತಿರ್ಲಿಕ್ಕಿಲ್ಲ, ಎಲ್ಲ ಕಾರಣಗಳಿಂದ ಅವರು ಒಂಥರ ಮನೋರೋಗಿ ತರನೇ ಆಗ್ಬಿಡ್ತಾರೆ. ಯಾವಾಗ ಅವ್ರ ಸಮಸ್ಯೆ ಸಾಲ್ವ್ ಆಗಲ್ಲ ಅವಾಗ ಮನೋರೋಗಿ ತರ ಆಗ್ತಾರೆ. ಅವಾಗ ಅಂತ ಸಂದರ್ಭದಲ್ಲಿ ಅವರನ್ನ ವೈದ್ಯರ ಕಡೆ ಕರ್ಕೊಂಡ್ಬರೋದು ಕೂಡ ಸವಾಲೇ, ಅಲ್ಲಿ ಯಾರು ನೋಡ್ಕೊಳ್ಳೋರಿರಲ್ಲ. ಅವ್ರನ್ನ ಖಂಡಿತವಾಗಿ ಮಾನಸಿಕ ತಜ್ಞರ ಹತ್ರ ಕರ್ಕೊಂಬಂದು ಈ ರೀತಿ ವರ್ತನೆ ಇದೆ ಅದು ಸರಿಪಡಿಸಬೇಕಾಗತ್ತೆ ಅಂತ ಹೇಳಿ ಮನೆ ಇತರ ಸದಸ್ಯರು ಕೂಡ ಗಮನ ಕೊಡಬೇಕಾಗತ್ತೆ.
0: ಹೌದು,
1: ಅದು ಮಕ್ಕಳಿಗೆ ಆಗಿರ್ಬೋದು. ಮಕ್ಕಳು ಅಂತಂದಾಗ ಅಯ್ಯೋ ನನ್ನ ಮಗ ಹಿಂಗೆ ವರ್ತನೆ ಮಾಡ್ತಿದ್ದಾನೆ ಅಂತಕೊಂಡು ಇಮಿಡಿಯೇಟ್ಲಿ ಕರ್ಕೊಂಡು ಹೋಗ್ತೀವಿ, ಆದ್ರೆ ವಯಸ್ಸಾದವರಿಗೆ ನಿರ್ಲಕ್ಷ್ಯ ಮಾಡ್ತಾರೆ.
0: ಹೌದು,
1: ಇವತ್ತು ಅವ್ರನ್ನ ನೋಡ್ಕೊಳ್ಳೋರೇ ತುಂಬಾ ಕಮ್ಮಿ ಆಗ್ತಾ ಇದ್ದಾರೆ ಅಂತ ಹೇಳಿ ಮಾತಾಡ್ತಾ ಇದೀವಿ. ಅವರ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆನೂ ಕೂಡ ನಾವು ಕಾಳಜಿ ತಗೋಬೇಕು.
0: ಹೌದು, ಖಂಡಿತ. ಇದು ಅಲ್ಲದೆ ನಾವು ಪಾರ್ಕಿನ್ಸನ್ಸ್ ಅಂತ ಒಂದು ಬರುತ್ತೆ ಕಾಯಿಲೆ, ಅದರಲ್ಲಿ ಏನಾಗುತ್ತೆ ಅಂದ್ರೆ ವಯಸ್ಕರಲ್ಲಿ ಅಥವಾ ಈಗ ಹೇಗೆ ಸಕ್ಕರೆ ಕಾಯಿಲೆ ಒಂದು 19-20 ವಯಸ್ಸಿಗೆ ಮಕ್ಕಳಲ್ಲೂ ಕೂಡ ಕಂಡು ಬರುತ್ತಲ್ವ, ಅದೇ ರೀತಿ ಪಾರ್ಕಿನ್ಸನ್ಸ್ ಕೂಡ ನಿಮಗೆ ಮುಂಚಿತವಾಗಿನೇ ಕಂಡು ಬರಬಹುದು. ಸೊ ಅದಕ್ಕೂ

0: ಕೂಡ ಟ್ರೀಟ್ಮೆಂಟ್ ಕೊಡ್ತೀವಲ್ಲ, ಸೊ ಆ ಸಮಯದಲ್ಲೂ ಕೂಡ ಕೆಲವು ಸಲ ಅವರಿಗೆ ಭ್ರಮೆ ರೋಗ ಬರಬಹುದು. ಸೊ ಅಂತ ಸಂದರ್ಭದಲ್ಲೂ ಕೂಡ ನಾವು ಅಂತವ್ರನ್ನು ಕೂಡ ನಾವು ನೋಡ್ತೇವೆ.
1: ಒಟ್ಟು ಈಗ ಅನೇಕ ರೋಗಗಳಿವೆ, ಮಾನಸಿಕ ಸಮಸ್ಯೆಗಳು ಇವೆ, ಆದ್ರೆ ಒಂದೊಂದು ಸಮಸ್ಯೆಗೆ ಒಂದೊಂದು ರೀತಿಯಾದಂತಹ ಚಿಕಿತ್ಸೆ ಇರುತ್ತೆ. ಯಾವ ಸಮಸ್ಯೆ ಇದೆ ಅಂತ ಅನ್ನೋದನ್ನ ವೈದ್ಯರು ನಿರ್ಧರಿಸ್ತಾರೆ. ನಾವಾಗೆ ಎಲ್ಲೆಲ್ಲೋ ಇಂಟರ್ನೆಟ್ ಅಲ್ಲಿ ನೋಡ್ಕೊಂಡು ನನಗೆ ಈ ರೀತಿ ಇದೆ, ನಾನು ತುಂಬಾ ಹೈಪರ್ ಆಕ್ಟಿವ್ ಆಗಿದ್ದೀನಿ ಅಂತಂದ್ರೆ ಅಲ್ಲಿ ನಾನು ಈ ಸಮಸ್ಯೆ ಇದೆ ಅಂತ ನಾವು ಅನ್ಕೊಳ್ಳೋದು, ಅವೆಲ್ಲ ಬಿಡ್ಬೇಕಾಗತ್ತೆ. ವೈದ್ಯರ ಬಳಿ ಬರಬೇಕು ಅಂತಂದ್ರೆ ಅಯ್ಯೋ ಮಾನಸಿಕ ರೋಗ ತಜ್ಞರ ಕಡೆ ಹೋಗ್ಬೇಕಂದ್ರೆ ನನಗೆ ಜನ ಏನಂತಾರೆ ಅಂತ ಅನ್ನೋದು ಒಂದು ಇದೆ ಭಯ. ಪ್ರತಿಯೊಬ್ಬರಲ್ಲೂ ಏನಾದರೂ ಒಂದು ಸಮಸ್ಯೆ ಇರುತ್ತೆ ಅಂತಾನೆ ಹೇಳ್ತೀರಿ. ಅಂದ್ರೆ ಅದು ಸಿವಿಯರ್ ಹಂತಕ್ಕೆ ಹೋದಾಗ ಮಾತ್ರ ಚಿಕಿತ್ಸೆ ಅಗತ್ಯ ಆಗಿರ್ತದೆ. ಅಂತವರು ತಜ್ಞರ ಕಡೆ ಬಂದು ಯಾವ ಸಮಸ್ಯೆ ಇದೆಯಾ ಅಂತ ಹೇಳಿ ಕನ್ಫರ್ಮ್ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಅಂದ್ರೆ ಅತಿಯಾಗಿದ್ದಾಗ.
0: ಹೌದು ಹೌದು, ಯಾವಾಗ ಯಾವುದೇ ಒಂದು ಮನೋರೋಗ ಅಥವಾ ಮಾನಸಿಕ ಅಸ್ವಸ್ಥತೆ ಅಂತ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ, ಮಾನಸಿಕ ಅಸ್ವಸ್ಥತೆ ಯಾವಾಗ ಅವರ ದೈನಂದಿನ ಜೀವನದಲ್ಲಿ ಪ್ರೊಫೆಷ್ನಲಿ ಮತ್ತು ಪರ್ಸನಲ್ ಲೈಫಲ್ಲಿ ಅವರಿಗೆ ಎಫೆಕ್ಟ್ ಮಾಡ್ತಾ ಇದ್ದಾಗ ಖಂಡಿತವಾಗಿ ಕೂಡ ಅವರಿಗೆ ಸಹಾಯ ಬೇಕಾಗಿರುತ್ತೆ. ಅಂತ ಸಮಯದಲ್ಲಿ ಅವರು ತಮ್ಮನ್ನ ಯಾವುದೇ ಒಂದು ಹೆದರಿಕೆ ಇಲ್ಲದೆ, ಯಾಕಂದ್ರೆ ನನಗೆ ಒಂದು ವಿಷಯ ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದ್ರೆ, ಕೆಲವರಲ್ಲಿ ತುಂಬಾ ತಪ್ಪಾಗಿರೋ ಒಂದು ಮಿಥ್ಯ ಏನು ಅಂತ ಅಂದ್ರೆ, ಮಾನಸಿಕ ರೋಗದ ಕಾಯಿಲೆಗಳಿಗೆ ಒಂದು ಸಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅದು ಜೀವನ ಪೂರ್ತಿ ತಗೋಬೇಕು ಅನ್ನೋದು ಒಂದು, ಇದು ಅರ್ಧ ಸತ್ಯ. ಸೈಕೋಸಿಸ್ ಮತ್ತು ಬೈಪೋಲಾರ್ ಡಿಸಾರ್ಡರ್ ಅಂತ ಕಾಯಿಲೆಗಳಿಗೆ ನಾವು ಜೀವನ ಪೂರ್ತಿ ಕೊಡಲೇಬೇಕಾಗುತ್ತೆ, ಯಾಕಂದ್ರೆ ಅವರು ನಾವು ತಟಸ್ಥವಾಗಿ ಅಂದ್ರೆ ಸ್ಟೇಬಲ್ ಆಗಿ ಇಡ್ಲಿಕ್ಕೆ ನಾವು ಅವರಿಗೆ ಕಡಿಮೆ ಡೋಸ್ ಅಲ್ಲಿ ಅವರಿಗೆ ನಿರಂತರವಾಗಿ ಕೊಡಲೇಬೇಕಾಗುತ್ತೆ. ಯಾವಾಗ ಅವರಿಗೆ ನಿಲ್ಲಿಸ್ಬೇಕು ಅನ್ನೋದನ್ನ ವೈದ್ಯರು ನಿರ್ಧರಿಸ್ತಾರೆ. ಆದ್ರೆ ಬೇರೆ ಕಾಯಿಲೆಗಳು ಅಂದ್ರೆ ಆಂಗ್ಸೈಟಿ, ಖಿನ್ನತೆ ಅಂತ ಕಾಯಿಲೆಗಳಿಗೆ 6 ತಿಂಗಳಿಂದ 1 ವರ್ಷ ಅಥವಾ ಮ್ಯಾಕ್ಸಿಮಮ್ 2 ವರ್ಷ ತನಕ ಅವರಿಗೆ ನಾವು ಚಿಕಿತ್ಸೆ ನೀಡಿ ಅದನ್ನ ನಿಲ್ಲಿಸಬಹುದು. ಸೊ ಇದು ಒಂಥರ ವ್ಯಸನ ತರ, ನಮಗೆ ಅಡಿಕ್ಷನ್ ತರ ಆಗೋದಿಲ್ಲ ಮನೋರೋಗ.
1: ನಿಜ ನಿಜ ಮೇಡಮ್, ತಾವ್ ಹೇಳ್ತಾ ಇರ್ಬೇಕಾದ್ರೆ ಈಗ ಬಿಪಿ ಶುಗರ್ ಇದ್ದವರು ಕೊನೆ ತನಕ ತಗೊಳ್ತಿರ್ತಾರೆ ಟ್ಯಾಬ್ಲೆಟ್ಸ್, ಅಲ್ಲಿ ಬೇಕಾದ್ರೆ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ. ಆದ್ರೆ ಮಾನಸಿಕ ಸಮಸ್ಯೆ ಆದಾಗ ಇದನ್ನ ಯಾಕೆ ದೀರ್ಘವಾಗಿ ನಾವು ಚಿಕಿತ್ಸೆ ತಗೋಬೇಕು, ಯಾಕೆ ಗುಳಿಗೆಗಳನ್ನ ನಿರಂತರವಾಗಿ ತಗೋಬೇಕು ಅಂತಾನು ಪ್ರಶ್ನೆ ಮಾಡ್ಕೋಬಹುದು. ಆದ್ರೆ ಸಾಧ್ಯತೆಗಳಿವೆ ಕೂಡ್ಲೇ ಗುಣಪಡಿಸೋದು. ಬೇರೆ ಬೇರೆ ಕಾಯಿಲೆಗಳು ಹೇಗೆ ಇದ್ದಾಗ ಅವಕ್ಕೆ ಚಿಕಿತ್ಸೆ ತಗೊಂಡು ನಾವ್ ಹೆಂಗ್ ಗುಣ ಆಗ್ತೀವಿ, ಹಾಗೆ ಇದರಲ್ಲಿ ಕೂಡ ಗುಣ ಆಗೋ ಸಾಧ್ಯತೆಗಳಿವೆ. ಮತ್ತೆ ಕೆಲವು ಒಂದು ಕೊನೆ ಪ್ರಶ್ನೆ ಮೇಡಮ್, ಈಗ ಏನಾದ್ರೂ ಒಂದು ಸಮಸ್ಯೆ ಇರ್ತದೆ, ಅದು ಕಿಡ್ನಿ ಸಮಸ್ಯೆ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೋ ನೋವಿನ ಸಮಸ್ಯೆ ಆಗಿರ್ಬೋದು, ಅದರಿಂದ ಮನುಷ್ಯ ಈ ರೀತಿಯ ಮಾನಸಿಕ ರೋಗಕ್ಕೆ ಏನಾದ್ರೂ ಅಥವಾ ಮಾನಸಿಕ ರೋಗಿ ತರ ಆಗ್ತಾನ ಅಂತ ಮುಂದೆ.
0: ನನ್ನ ಮನಸ್ಸಲ್ಲಿರೋ ಬಹಳ ಮುಖ್ಯವಾದ ಪ್ರಶ್ನೆ ನೀವು ಕೇಳಿದಿರಾ. ಅದು ನಾನು ಹೇಳಿದ್ನಲ್ಲ, ಒಂದು ದೈಹಿಕವಾಗಿ ಕೂಡ ನಾವು ಸಮಸ್ಯೆಯಲ್ಲಿದ್ದಾಗ, ಯಾವುದೇ ಒಂದು ಅಸ್ವಸ್ಥತೆಯಲ್ಲಿದ್ದಾಗ ನಮ್ಮಿಂದ ಯಾವುದೋ ಒಂದು ಕೆಲಸ ಆಗ್ತಾ ಇಲ್ಲ, ನಮಗೆ ಕೊಟ್ಟಿರೋ ಒಂದು ಜವಾಬ್ದಾರಿ ನಾವು ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ ಆ ಕೊರಗಲ್ಲೂ ಕೂಡ ನಾವು ಉಳ್ಕೊಂಡ್ಬಿಡ್ತೀವಿ. ಮತ್ತೆ ಈ ಕ್ಯಾನ್ಸರ್ ನಂತ ಕಾಯಿಲೆಗಳು ದೀರ್ಘಾವಧಿಯ ಕಾಯಿಲೆಗಳೇನಿರ್ತವೆ, ಅದರಿಂದ ನಾನು ಹೊರೆ ಆಗ್ತಾ ಇದ್ದೀನಿ ಮನೆಯವರಿಗೆ, ಅಥವಾ ನನ್ನಿಂದ ಏನು ಕೆಲಸಗಳನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನನ್ನ ಜನ ನೋಡ್ಕೋಬೇಕಾಗಿದೆ, ನನ್ನ ಮನೆಯವರು ನನ್ನ ಮೇಲೆ ಖರ್ಚು ಮಾಡ್ಬೇಕಾಗಿದೆ, ಆಮೇಲೆ ನನ್ನ ಜೀವನದಲ್ಲಿ ಏನು ಉಳಿದಿಲ್ಲ ಅನ್ನೋ ತರ ಒಂದು ಅವರ ಮನಸ್ಸಲ್ಲಿ ಬಂದಾಗ ಹೆಚ್ಚಾಗಿ ಖಿನ್ನತೆ ಕಾಯಿಲೆ ಅನ್ನೋದು ಬರುತ್ತೆ. ಮತ್ತೆ ಯಾವಾಗ ನನಗೆ ಏನ್ ಆಗ್ಬಿಡುತ್ತೋ ಅನ್ನೋ ಒಂದು ಆತಂಕದಲ್ಲಿ ಕೂಡ ಅವರು ಇರ್ತಾರೆ.
1: ಈ ಕಿಡ್ನಿ ಸಮಸ್ಯೆ ಇದ್ದವರಿಗೆ ಅದರ ಡಯಾಲಿಸಿಸ್ ಆಗಲಿ ಅಥವಾ ಇನ್ನಿತರ ಏನೋ ಸಮಸ್ಯೆ ಅಂದಾಗ ಅಲ್ಲಿ ಕೂಡ ಸ್ವಲ್ಪ ಮಾನಸಿಕವಾಗಿ ಒಂಥರ ಏನೋ ಜಾಸ್ತಿ ಯಾರ ಜೊತೆಗೂ ಸಹಕಾರ ಮಾಡಲ್ಲ ಅಂತ ಹೇಳಿ ಒಂಥರ ಮಾಡ್ತಿರ್ತಾರೆ.
0: ಇದರಲ್ಲಿ 2 ಕಾರಣಗಳಿರುತ್ತೆ. ಒಂದು ಕಾಯಿಲೆಯಿಂದ ನಿಮಗೆ ಸ್ವಲ್ಪ ಮನಸ್ಥಿತಿ ಸ್ವಲ್ಪ ಬೇಜಾರಲ್ಲಿರ್ತೀರ ಅಥವಾ ನಿರಾಕರಣೆಯ ಒಂದು ಪರಿಸ್ಥಿತಿಯಲ್ಲಿ ಇರ್ತೀರ ನೀವು. ಎರಡನೇದು ಈ ಕೊಡೋ ಔಷಧಿಗಳೇನಿದೆ ಅದರದ್ದು ಕೂಡ ಸೈಡ್ ಎಫೆಕ್ಟ್
1: ಇರುತ್ತೆ. ಆ ಗುಳಿಗೆಗಳನ್ನ ತಗೊಂಡು ಕೂಡ ಆ ಹಂತಕ್ಕೆ ಹೋಗಿರ್ಬೋದು ಅಂತ.
0: ಹೌದು,
1: ಅವಾಗ ವೈದ್ಯರು ಪರೀಕ್ಷೆ ಮಾಡ್ಬೇಕಾಗತ್ತೆ, ಇದು ಆ ಗುಳಿಗೆ ಬದಲಿ ಮಾಡ್ಬೇಕು ಅಥವಾ ಅನಿವಾರ್ಯವಾಗಿ ಅದನ್ನ ತಗೊಳ್ಳೇಬೇಕಾಗತ್ತೆ ಅಂತ ಬರುತ್ತೆ
0: ಅಂತ ಅಂದಾಗ ನಾವು ಅದಕ್ಕೆ ಆ ಒಂದು ಎಫೆಕ್ಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ನಾವು ಇನ್ನೊಂದು ಮಾತ್ರೆ ಕೊಡ್ಬೇಕಾಗುತ್ತೆ.
1: ಆಯ್ತು ಮೇಡಮ್, ಸುದೀರ್ಘವಾಗಿ ತಾವು ವಿವಿಧ ಮಾನಸಿಕ ರೋಗಗಳು ಮತ್ತೆ ಅವಕ್ಕೆ ಚಿಕಿತ್ಸೆ ಬಗ್ಗೆನೂ ಕೂಡ ತಾವು ಹೇಳ್ತಾ ಹೋದಿರಿ. ಒಟ್ಟಾರೆ ನಮಗಿರುವಂತಹ ಸಮಸ್ಯೆಯನ್ನ ನಾವು ಖಂಡಿತವಾಗಿ ವೈದ್ಯರ ಹತ್ರ ತಜ್ಞರ ಹತ್ರ ಮಾನಸಿಕ ರೋಗ ಏನು ನಾವು ಚಿಕಿತ್ಸೆ ಕೊಡ್ತಿರ್ತಾರೆ ಅವ್ರ ಬಳಿ ಹೋಗಿ ಖಂಡಿತವಾಗಿ ಅವ್ರು ಚಿಕಿತ್ಸೆ ಪಡ್ಕೊಂಡು ಗುಣ ಆಗ್ಬಹುದು. ಎಲ್ಲರೂ ಕೂಡ ಗುಣ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಬೇರೆ ರೋಗದ ತರ ಇಲ್ಲಿ ಕೂಡ ಖಂಡಿತವಾಗಿ ಚಿಕಿತ್ಸೆ ತಗೊಂಡ್ರೆ ಗುಣ ಆಗ್ತಾರೆ. ಆ ಒಂದು ಆಶಾಭಾವನೆಯಿಂದ ನಾವು ಈ ಒಂದು ಕಾರ್ಯಕ್ರಮ ಮುಗಿಸೋಣ. ಮೇಡಮ್, ತಾವು ರೋಗಕ್ಕೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ವಿವಿಧ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆ ಕುರಿತಾಗಿ ತಜ್ಞ ವೈದ್ಯರಾದ ಡಾಕ್ಟರ್ ಶಮಾ ಬಿಆರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ.

ಗೆ ಚಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ.
2: ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಫಸಲ್ ಭೀಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
3: ನಮಸ್ತೆ
2: ಸರ್. ಮೊದಲಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂಗಾರಂಗಿನಲ್ಲಿ ಬೆಳೆ ವಿಮೆ ಚಾಲ್ತಿಯಲ್ಲಿ ಇದೆಯಾ ಅಂತ ಹೇಳ್ತೀರಾ ಸರ್?
3: ಹೌದು, ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ, PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರ್ಬೋದು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಸೇರ್ಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನ ಮಾಡಿಸೋದಕ್ಕೆ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿರ್ತಾರೆ. 2026-27 ಸಾಲಿನಿಂದ 2028-29 ಸಾಲಿನವರೆಗೆ ಈಗೇನು ನಾನು ಈ PMFBY ಅಂತ ಹೇಳಿದೆ, ಅದನ್ನ ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಂ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸಿಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ.
2: ಬೆಳೆ ವಿಮೆಗೆ ರೈತರು ಒಳಪಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ಸರ್?
3: ಈಗ ಬೆಳೆ ವಿಮೆಗೆ ಒಳಪಡತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನು ಪಡೆದಿರ್ತಾರೋ ಅದೇ ಬ್ಯಾಂಕ್ನ ಮುಖಾಂತರನೇ ಅವರು ನೋಂದಾಯಿಸಿಕೊಳ್ಳಬಹುದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದರೂ ಅದರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದ್ರೆ 7 ದಿನ ಅಥವಾ ಅದ್ರ ಹಿಂದ್ಗಡೆಗೆ ಯಾವಾಗಾರು ಅವರು ಅದನ್ನ ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನು ನೀಡಿದಲ್ಲಿ, ಅಂದ್ರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ, ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನ ಸೇರಿಸೋದೂ ಇಲ್ಲ, ಮತ್ತೆ ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತೆ ಅದಕ್ಕೆ ನೋಂದಾಯಿಸೋದೂ ಇಲ್ಲ. ಬಟ್ ಬೆಳೆ ಸಾಲವನ್ನ ಪಡೆದೇ ಇರತಕ್ಕಂಥ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರ್ಬೋದು ಅಥವಾ ಗ್ರಾಮ ಒನ್ ಇರ್ಬೋದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರ್ಬೋದು, ಈ ಮೂರು ಪ್ರದೇಶದಲ್ಲಿ ಯಾವ್ದಾದ್ರು ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸಿಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವ ನಂಬರ್ ಅಂತೇಳಿ ಅದರಲ್ಲಿ ಇರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತೆ ಅವರ ಖಾತೆಯ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು.
2: ಯಾವ ಬೆಳೆಗೆ ಯಾವ ರೀತಿಯಲ್ಲಿ ಹಣ ಪಾವತಿಸಬೇಕಾಗುತ್ತೆ ರೈತರು, ಅಂತಿಮ ದಿನಾಂಕ ಅಂದ್ರೆ ಯಾವ್ದಿದೆ ಸರ್?
3: ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು 5-6 ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದ್ರೆ ಈಗ ಹೆಸರು ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ, ಹೆಸರು ಮತ್ತೆ ಈರುಳ್ಳಿಯನ್ನು ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗ್ಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಜುಲೈ 15ರವರೆಗೆ ಅದಕ್ಕೆ ಅವಕಾಶ ಇರುತ್ತೆ. ಈಗ ನಾವು ಜೂನ್ ತಿಂಗಳಲ್ಲಿ ಇರೋದ್ರಿಂದ ಇನ್ನ ಒಂದು 15-20 ದಿವಸ ಅವಕಾಶ ಇರೋದ್ರಿಂದ ರೈತರು ಅದನ್ನ ಮಾಡ್ಕೋಬಹುದು. ಎರಡನೇದಾಗಿ ಹೇಳ್ಬೇಕಂತಂದ್ರೆ ಜೋಳ ಇರ್ಬೋದು, ಮುಸುಕಿನ ಜೋಳ ಇರ್ಬೋದು, ಸಜ್ಜೆ, ತೊಗರಿ, ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ, ಇವೆಲ್ಲವಕ್ಕೂ ಕೂಡ 31/7/2026 ಕಡೆಯ ದಿನಾಂಕವಿರುತ್ತೆ. 4 ಬೆಳೆಗಳು ಅಂದ್ರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ಮಳೆ ಆಶ್ರಿತದಲ್ಲಿ ಬೆಳೀತಕ್ಕಂತಹದ್ದು, ಮತ್ತೆ ನವಣೆ ಮಳೆ ಆಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ 4 ಬೆಳೆಗಳಿಗೆ ಮಾತ್ರ ಆಗಸ್ಟ್

0: ನಾಲ್ಕರವರೆಗೆ ಅವಕಾಶ ಇರುತ್ತೆ. ಯಾಕೆ ಅಂತಂದ್ರೆ ಭತ್ತ ನೀರಾವರಿ ನಾಟಿ ಮಾಡತಕ್ಕಂಥದ್ದೇ ಅವರು ಜುಲೈ ತಿಂಗಳಲ್ಲಿ ಆಗೋದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಗಿ ನೀರಾವರಿ ಮತ್ತು ಮಳೆಯಾಶ್ರಿತ ಮತ್ತೆ ನವಣೆ ಇವೆರಡು ತಡವಾಗಿ ಬಿತ್ತನೆ ಮಾಡೋದ್ರಿಂದ ರೈತರು ಒಟ್ಟು ನಾಲ್ಕು ಬೆಳೆಗಳಿಗೆ ಮಾತ್ರ 14-8ರವರೆಗೆ ಅವಕಾಶ ಇರುತ್ತೆ. ಭತ್ತ ನೀರಾವರಿ, ರಾಗಿ ನೀರಾವರಿ, ರಾಗಿ ಮಳೆಯಾಶ್ರಿತ ಮತ್ತೆ ನವಣೆ ಮಳೆಯಾಶ್ರಿತ ಈ ನಾಲ್ಕು ಬೆಳೆಗಳಿಗೆ ಮಾತ್ರ 14-8ರವರೆಗೆ ಅವಕಾಶ ಇರುತ್ತೆ. ಉಳಿದಂತ ಬೆಳೆಗಳೆಲ್ಲವೂ ಕೂಡ 31ಕ್ಕೆ ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೆ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.
1: ಬೆಳೆ ವಿಮೆಗೆ ಯಾವ ರೀತಿ ಹಣ ಪಾವತಿ ಮಾಡಬೇಕು ಯಾವ ಬೆಳೆಗೆ ಸರ್?
0: ಮುಖ್ಯ ಬೆಳೆಗಳಿಗೆ ನಾನು ತಿಳಿಸ್ತೇನೆ, ಯಾಕಂದ್ರೆ ಅದರಲ್ಲಿ 36 ಬೆಳೆ ಇದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಮುಖ್ಯವಾದ 5-6 ಬೆಳೆಗಳಿಗೆ ಅಷ್ಟೇ ತಿಳಿಸ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟರ್ಗೆ 1350 ರೂಪಾಯಿ ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ 1152 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸೂರ್ಯಕಾಂತಿ ಬಂದಾಗ 964 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ ಶೇಂಗಾ ಏನಂತೀವಿ ಆ ಮಳೆಯಾಶ್ರಿತ ಇದಕ್ಕೆ 1308 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತತಕ್ಕಂತಹ ರಾಗಿ ಬೆಳೆಗೆ 998 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ 2%-ಷ್ಟೇ ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂತ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಪಾವತಿಯಾಗುತ್ತೆ, ರೈತನ ಪರವಾಗೇ ಪಾವತಿಯಾಗುತ್ತೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನ ಅವರು ಪಾವತಿಸಬೇಕಾಗುತ್ತೆ.
1: ನಮ್ಮ ರೈತ ಬಾಂಧವರು ಇನ್ನೂ ಒಂದು 30-35 ದಿವಸ ಕೆಲವು ಬೆಳೆಗಳಿಗೆ ಮತ್ತೆ ಕೆಲವು ಬೆಳೆಗಳಿಗೆ 45 ಸಮಯ ಇರೋದ್ರಿಂದ ಅಂತಿಮ ದಿನಾಂಕದವರೆಗೂ ಕಾಯೋದು ಬೇಡ. ಈ ವರ್ಷ ಮುಂಗಾರಂಗಮ್ ಸ್ವಲ್ಪ ಮಳೆ ಕೊರತೆ ಅಂತಾರೆ, ಆದಷ್ಟು ರೈತರು ಬೆಳೆ ವಿಮೆ ಒಳಪಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ.
0: ಯಾಕಂತಂದ್ರೆ ಆಮೇಲೆ ಇನ್ನೊಂದು ರೈತರಿಗೆ ಅನುಕೂಲ ಇದೆ, ಏನಂದ್ರೆ ಅವನು ಬೆಳೆ ಬಿತ್ತಿದ ಮೇಲೆ ಅದನ್ನ ಪಾವತಿ ಮಾಡಬೇಕಂತಕ್ಕಂತಹ ಏನು ಕಡ್ಡಾಯ ಇಲ್ಲ. ನಾನು ಯಾವ ಬೆಳೆಯನ್ನ ಬಿತ್ತೀನಿ ಅಂತ ಹೇಳಿ ಅವನು ಪ್ರಿಡಿಕ್ಷನ್ ಮಾಡ್ಕೊಂಡು ಕೂಡ ವಿಮೆಗೆ ಅವರು ಕಟ್ಟಬಹುದು. ಒಂದು ವೇಳೆ ಅದು ಆ ಬೆಳೆಯನ್ನ ಅವನು ಬೆಳೀಲಿಲ್ಲ ಅನ್ನೋದೇ ಆದ್ರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕಲ್ಲಿ ಪಾವತಿಸಿರ್ತಾನೋ, ಕಾಮನ್ ಸರ್ವಿಸ್ ಸೆಂಟ್ರಲ್ಲಿ ಪಾವತಿಸಿರ್ತಾನೋ, ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಅದನ್ನ ಅಪ್ಲೋಡ್ ಮಾಡ್ಬಿಟ್ಟು ಚೇಂಜ್ ಆಫ್ ಕ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಬೆಳೆಯನ್ನ ಬದಲಾಯಿಸ್ತಕ್ಕ ಅವಕಾಶ ಇದೆ. ಸೊ ಆ ಬೆಳೆ ಬದಲಾಯಿಸಿದಾಗ ಹೆಚ್ಚಿಗೆ ಹಣ ಕಟ್ಟಬೇಕಂತಂದ್ರೆ ಮತ್ತೆ ಅವನು ಕಟ್ಟಬೇಕಾಗುತ್ತೆ. ಕಡಿಮೆ ಆದ್ರೆ ಆ ಇರ್ತಕ್ಕಂಥ ಅವನು ಯಾವ ಖಾತೆಯಿಂದ ಜಮಾ ಮಾಡಿರ್ತಾನೆ ಆ ಖಾತೆಗೆ ವಾಪಸ್ ಬರುತ್ತೆ. ಹಾಗಾಗಿ ರೈತರು ಬಿತ್ತಿದ್ಮೇಲೆ ಕಟ್ಟಬೇಕಂತಕ್ಕಂತ ಮನೋಭಾವನೆ ಇಲ್ಲಿ ಏನು ಇಲ್ಲ. ಹಾಗಾಗಿ ಬಿತ್ತುವ ಮೊದಲೇ ಅವರು ಯಾವ ಬೆಳೆಯನ್ನ ನಾನು ಬೆಳೆಯುತ್ತೀನಿ ಅನ್ನೋದನ್ನ ಅವರು ದೃಢಪಡಿಸಿಕೊಂಡು ಇದಕ್ಕೆ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದಾಗಿದೆ.
1: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಮಾಡಿಸ್ತದೆ ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ರಿ. ಆಕಾಶವಾಣಿ ಪ್ರಯುಕ್ತ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಬೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
1: ಕಾರ್ಯಕ್ರಮದ ಪ್ರಾಯೋಜಕರು

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಗದ್ದಲದ ಬೆನ್ನಲ್ಲೇ ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಕರ್ನಾಟಕದ ಕಾರವಾರದಲ್ಲಿ ನೌಕಾಪಡೆಗೆ ಹೊಸದಾಗಿ ಸೇರ್ಪಡೆಗೊಂಡ ಐಎನ್ಎಸ್ ಮಾಲ್ವಾನ್ ಯುದ್ಧ ನೌಕೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಮುಕ್ತ ಇಂಡೋ ಪೆಸಿಫಿಕ್ ಮತ್ತು ಆಸಿಯಾನ್ ಏಕತೆಗೆ ಸದಸ್ಯ ರಾಷ್ಟಗಳ ದೃಢ ಬೆಂಬಲ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನಲ್ಲಿ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು. ಹಾಗೂ ಸ್ಕ್ವಾಶ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ ಭಾರತದ ಅನಾಹತ್ ಸಿಂಗ್ ಮತ್ತು ಆರ್ಯವೀರ್ ದೇವನ್ ಪ್ರೀಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ನೀಟ್ ಪರೀಕ್ಷಾ ಅಕ್ರಮ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ಸೇರಿದಂತೆ ವಿವಿಧ ವಿಷಯಗಳನ್ನು ಮುನ್ನೆಲೆಗೆ ತಂದು ವಿಪಕ್ಷ ಸದಸ್ಯರು ನಡೆಸಿದ ತೀವ್ರ ಗದ್ದಲದಿಂದಾಗಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು 2 ಗಂಟೆಗೆ ಮುಂದೂಡಲಾಗಿದೆ. ಬೆಳಿಗ್ಗೆ ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ನೀಟ್ ಪರೀಕ್ಷಾ ಅಕ್ರಮ ಹಾಗೂ ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಚರ್ಚೆಗೆ ಆಗ್ರಹಿಸಿ ಸದನ ಬಾವಿಗಿಳಿದು ಘೋಷಣೆಗಳನ್ನು ಕೂಗಿದರು. ಸದನದ ಸುಗಮ ಕಲಾಪಕ್ಕೆ ಸಹಕರಿಸುವಂತೆ ಸ್ಪೀಕರ್ ಮನವಿ ಮಾಡಿದರೂ ಗದ್ದಲ ಮುಂದುವರಿದ ಹಿನ್ನೆಲೆಯಲ್ಲಿ ಕಲಾಪವನ್ನು ಮೊದಲಿಗೆ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಯಿತು. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಇದೇ ರೀತಿಯ ವಾತಾವರಣ ಕಂಡುಬಂತು. ಬೆಳಿಗ್ಗೆ 11 ಗಂಟೆಗೆ ಕಲಾಪ ಆರಂಭವಾಗುತ್ತಿದ್ದಂತೆ ಸಿಕ್ಕಿಂನ ಎನ್ಎಚ್ಪಿಸಿ ತೀಸ್ತಾ ಹಂತ 6 ಜಲವಿದ್ಯುತ್ ಯೋಜನೆಯ ನಿರ್ಮಾಣ ಹಂತದ ಸುರಂಗ ಮಾರ್ಗದಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಮೃತಪಟ್ಟವರಿಗೆ ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ತೀವ್ರ ಶೋಕ ವ್ಯಕ್ತಪಡಿಸಿದರು. ಮೃತರ ಕುಟುಂಬಸ್ಥರಿಗೆ ಸಂತಾಪ ಸೂಚಿಸಿದ ರಾಜ್ಯಸಭೆ ಮೌನ ಆಚರಿಸುವ ಮೂಲಕ ಶ್ರದ್ದಾಂಜಲಿ ಸಲ್ಲಿಸಿತು. ಇದೇ ವೇಳೆ ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಹೈಡ್ರೋಜನ್ ಚಾಲಿತ ರೈಲಿನ ಯಶಸ್ವಿ ಚಾಲನೆಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳಿಗೆ ಸಭಾಪತಿಯವರು ಅಭಿನಂದನೆ ಸಲ್ಲಿಸಿದರು. ಈ ಸಾಧನೆಯು ದೇಶದ ಸುಸ್ಥಿರ ಹಸಿರು ಸಾರಿಗೆಯ ಪಯಣವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದರು. ತದನಂತರ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾತನಾಡಲು ಅವಕಾಶ ನೀಡಿದಾಗ ಅವರು ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಆಕ್ರೋಶವನ್ನು ಪ್ರಸ್ತಾಪಿಸಿದರು. ಈ ವೇಳೆ ಆಡಳಿತ ಹಾಗೂ ವಿಪಕ್ಷ ಸದಸ್ಯರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದು ಗದ್ದಲ ಉಂಟಾದ ಹಿನ್ನೆಲೆಯಲ್ಲಿ ಮೇಲ್ಮನೆಯನ್ನು ಸಹ ಮೊದಲಿಗೆ ಮಧ್ಯಾಹ್ನ 12 ಗಂಟೆಗೆ ನಂತರ ಪುನಃ 2 ಗಂಟೆಯವರೆಗೆ ಮುಂದೂಡಲಾಯಿತು. ಪ್ರಧಾನಮಂತ್ರಿಗಳ ಅಧಿಕೃತ ನಿವಾಸದ ಎದುರು ಯಾವುದೇ ಮುನ್ಸೂಚನೆ ಅಥವಾ ಅನುಮತಿ ಇಲ್ಲದೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನಡೆಸಿದ ಧರಣಿ ಸತ್ಯಾಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಸಂಸದ ಹಾಗೂ ಮಾಜಿ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್, ಇದು ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಅತ್ಯಂತ ವಿಷಾದನೀಯ ದಿನ ಎಂದರು. ಪ್ರಧಾನಮಂತ್ರಿಯವರ ನಿವಾಸಕ್ಕಿರುವ ಘನತೆ ಹಾಗೂ ತೀವ್ರ ಭದ್ರತಾ ನಿಯಮಗಳ ಅರಿವಿದ್ದರೂ ರಾಹುಲ್ ಗಾಂಧಿ ಅವರು ಈ ರೀತಿಯ ನಡವಳಿಕೆಯನ್ನು ಪ್ರದರ್ಶಿಸಿದ್ದಾರೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿಯವರ ಭದ್ರತೆಯು ಅತ್ಯಂತ ಪ್ರಮುಖವಾದ ವಿಷಯವಾಗಿದ್ದು ಇಂತಹ ಅಧಿಕೃತ ನಿಯಮಾವಳಿಗಳನ್ನು ಪ್ರತಿಯೊಬ್ಬರೂ ಗೌರವಿಸಬೇಕು. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಸೂಕ್ಷ್ಮ ವಿಷಯಗಳನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಭದ್ರತಾ ಕಾರಣಗಳಿಂದ ಮುಂದಿನ ಆದೇಶದವರೆಗೆ 16 ಮೆಟ್ರೋ ನಿಲ್ದಾಣಗಳನ್ನು ಮುಚ್ಚಲಾಗಿದೆ ಎಂದು ದೆಹಲಿ ಮೆಟ್ರೋ ರೈಲು ನಿಗಮ ಡಿಎಂಆರ್ಸಿ ತಿಳಿಸಿದೆ. ಲೋಕ ಕಲ್ಯಾಣ್ ಮಾರ್ಗ್, ರಾಜೀವ್ ಚೌಕ್, ಪಟೇಲ್ ಚೌಕ್ 16 ಮೆಟ್ರೋ ನಿಲ್ದಾಣಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದ್ದರೂ ರಾಜೀವ್ ಚೌಕ್, ಮಂಡಿ ಹೌಸ್ ಮತ್ತು ಸೆಂಟ್ರಲ್ ಸೆಕ್ರೆಟರಿಯೇಟ್ ಮೆಟ್ರೋ ನಿಲ್ದಾಣಗಳಲ್ಲಿ ಮಾರ್ಗ ಬದಲಾವಣೆ ಸೌಲಭ್ಯ ಎಂದಿನಂತೆ ಲಭ್ಯವಿರುತ್ತದೆ ಎಂದು ಡಿಎಂಆರ್ಸಿ ಸ್ಪಷ್ಟಪಡಿಸಿದೆ. ಕರ್ನಾಟಕದ ಕಾರವಾರ ನೌಕಾನೆಲೆಯಲ್ಲಿ ಇಂದು ಮಾಹಿ ಶ್ರೇಣಿಯ 2ನೇ ಸ್ವದೇಶಿ ಜಲಾಂತರ್ಗಾಮಿ ನಿಗ್ರಹ ಲಘು ಯುದ್ದ ನೌಕೆ ಐಎನ್ಎಸ್ ಮಾಲ್ವಾನ್ ಭಾರತೀಯ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗಿದೆ. ಸಮಾರಂಭದಲ್ಲಿ ಮಾತನಾಡಿದ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ನೌಕಾಪಡೆಯ ಆತ್ಮನಿರ್ಭರತೆಯ ಸಾಧನೆಯನ್ನು ಶ್ಲಾಘಿಸಿ ದೇಶದ ಕರಾವಳಿ ತೀರದ ನೌಕಾಯ

0: ರಕ್ಷಣಾ ಭದ್ರತೆಯಲ್ಲಿ ಐಎನ್ಎಸ್ ಮಾಲ್ವಾನ್ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಅಭಿಪ್ರಾಯಪಟ್ಟರು.
1: As far as naval ship building is concerned, India has always had an edge and we had carried our legacy forward in making ships. So very good progress has been made in our Atmanirbharta as far as ship building is concerned. I just hope that, you know, other two services, especially Indian Air Force, learns the lesson as to how Indian Navy has been able to, you know, get this whole concept right, where you have your Indian Navy officers who are embedded in your ship building right from the beginning.
0: ಕೊಚಿನ್ ಶಿಪ್ಯಾರ್ಡ್ ನಿರ್ಮಿಸಿರುವ ಈ ಯುದ್ದ ನೌಕೆ ಶೇಕಡ 80%ಕ್ಕೂ ಹೆಚ್ಚು ಸ್ವದೇಶಿ ಉಪಕರಣ ಹಾಗೂ ತಂತ್ರಜ್ಞಾನವನ್ನು ಹೊಂದಿದೆ. ಆರ್ಬಿಯು 6,000 ರಾಕೆಟ್ಗಳು, ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಟಾರ್ಪಿಡೋಗಳು ಮತ್ತು ಭಾರತ ಜರ್ಮನ್ ಜಂಟಿ ಸೋನಾರ್ ವ್ಯವಸ್ಥೆಯನ್ನು ಹೊಂದಿರುವ ಈ ನೌಕೆ ಭಾರತದ ಸಾಗರ ದಾಳದ ರಕ್ಷಣೆಗೆ ಬಲ ನೀಡಲಿದೆ. ದೇಶೀಯ ಹಡಗು ನಿರ್ಮಾಣ ಸಾಮರ್ಥ್ಯ ಹಾಗೂ ಸಮುದ್ರ ಭದ್ರತೆಯ ಹೆಚ್ಚಳಕ್ಕೆ ಈ ಯುದ್ದ ನೌಕೆ ಸಾಕ್ಷಿಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಕ್ತ ಹಾಗೂ ಸ್ವತಂತ್ರ ಇಂಡೋ ಪೆಸಿಫಿಕ್ ವಲಯದ ನಿರ್ಮಾಣಕ್ಕೆ ತಮಗಿರುವ ಬದ್ದತೆಯನ್ನು ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರು ಪುನರುಚ್ಚರಿಸಿದ್ದು ಪ್ರಾಂತ್ಯದಲ್ಲಿ ಆಸಿಯಾನ್ ಒಕ್ಕೂಟದ ಐಕ್ಯತೆಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮನಿಲಾದಲ್ಲಿ ಇಂದು ನಡೆದ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯ ಬಳಿಕ ಜಂಟಿ ಹೇಳಿಕೆ ಬಿಡುಗಡೆ ಮಾಡಲಾಗಿದ್ದು, ಭಾರತದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವ ಪೆನ್ನಿ ವೋಂಗ್, ಜಪಾನ್ ವಿದೇಶಾಂಗ ಸಚಿವ ತೊಶಿಮಿತ್ಸು ಮೊಟಗಿ ಹಾಗೂ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ಕಾನೂನಿನ ಆಡಳಿತ, ಸಾರ್ವಭೌಮತೆ ಹಾಗೂ ಪ್ರಾದೇಶಿಕ ಸಮಗ್ರತೆಯ ತತ್ವಗಳ ಆಧಾರದ ಮೇಲೆ ಮುಕ್ತ ಹಾಗೂ ಸುಸ್ಥಿರ ಇಂಡೋ ಪೆಸಿಫಿಕ್ ವಲಯವನ್ನು ಉತ್ತೇಜಿಸಲು 4 ರಾಷ್ಟಗಳು ಸಮ್ಮತಿಸಿವೆ. ಸಾಗರ ಹಾಗೂ ಪ್ರಾದೇಶಿಕ ಭದ್ರತೆ, ಆರ್ಥಿಕ ಪ್ರಗತಿ, ನಿರ್ಣಾಯಕ ತಂತ್ರಜ್ಞಾನಗಳು ಮತ್ತು ತುರ್ತು ಪರಿಹಾರ ಕಾರ್ಯಗಳಲ್ಲಿ ಪರಸ್ಪರ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ನಿರ್ಧರಿಸಲಾಗಿದೆ. ಸಭೆಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವ ಡಾ ಎಸ್ ಜೈಶಂಕರ್, ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದ ಸಭೆಯ ತೀರ್ಮಾನಗಳನ್ನು ಅನುಷ್ಠಾನ ಹಾಗೂ ಇಂಡೋ ಪೆಸಿಫಿಕ್ ಪ್ರಾಂತ್ಯದ ಬೆಳವಣಿಗೆಗಳ ಕುರಿತು ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಆಸಿಯಾನ್ ಶೃಂಗಸಭೆಯ ಹಿನ್ನೆಲೆಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆ ನಡೆಸಿದರು. ಸಭೆಯಲ್ಲಿ ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಸಹಕಾರಕ್ಕೆ ಸಂಬಂಧಿಸಿದ ಪ್ರಮುಖ ಆದ್ಯತೆಯ ಕ್ಷೇತ್ರಗಳಾದ ವ್ಯಾಪಾರ, ಸುಂಕ, ಇಂಧನ, ರಕ್ಷಣಾ, ಭದ್ರತೆ, ನಿರ್ಣಾಯಕ ಖನಿಜಗಳು ಹಾಗೂ ಕೃತಕ ಬುದ್ದಿಮತ್ತೆ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು. ಇದರ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳ ಕುರಿತು ನಾಯಕರು ತಮ್ಮ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಇದೇ ವೇಳೆ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವೆ ಪೆನ್ನಿ ವೋಂಗ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚಿನ ಆಸ್ಟ್ರೇಲಿಯಾ ಪ್ರವಾಸದ ಸಂದರ್ಭದಲ್ಲಿ ಕೈಗೊಂಡ ನಿರ್ಧಾರಗಳ ಅನುಷ್ಠಾನ ಹಾಗೂ ಮುಂದಿನ ಹೆಜ್ಜೆಗಳ ಕುರಿತು ಈ ವೇಳೆ ಪರಿಶೀಲಿಸಲಾಯಿತು. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮ್ಮೋಹನ್ ನಾಯ್ಡು ಅವರು ಮೇಘಾಲಯ ಮುಖ್ಯಮಂತ್ರಿ ಕಾನ್ರಾಡ್ ಕೆ ಸಂಗ್ಮಾ ಅವರೊಂದಿಗೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದ್ದು ರಾಜ್ಯದ ವಾಯು ಸಂಪರ್ಕವನ್ನು ಬಲಪಡಿಸುವ ಕುರಿತು ಫಲಪ್ರದ ಚರ್ಚೆ ನಡೆಸಿದರು. ಇಂದು ರಾಷ್ಟೀಯ ಮಾವಿನ ಹಣ್ಣು ದಿನ. ಉಷ್ಣವಲಯದ ಹಣ್ಣುಗಳ ರಾಜ ಎಂದು ಕರೆಯಲಾಗುವ ಮಾವಿನ ಹಣ್ಣಿನ ಮಹತ್ವವನ್ನು ಸ್ಮರಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತಿದೆ. ಚೀನಾದ ಚಾಂಗ್ ಜೂನ್ನಲ್ಲಿ ನಡೆಯುತ್ತಿರುವ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿಂದು ನಡೆದ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ 32ರ ಸುತ್ತಿನ ಪಂದ್ಯದಲ್ಲಿ ಭಾರತದ ಆಯುಷ್ ಶೆಟ್ಟಿ ಇಂಡೋನೇಷ್ಯಾದ ಆಲ್ಫಿ ಫರಾನ್ ವಿರುದ್ದ 27-17, 5-21, 21-17 ಹಂತರದಲ್ಲಿ ಗೆಲುವು ದಾಖಲಿಸಿ ಮುಂದಿನ ಸುತ್ತು ಪ್ರವೇಶಿಸಿದ್ದಾರೆ. ಇಂದು ನಡೆಯಲಿರುವ ಪುರುಷರ ಸಿಂಗಲ್ಸ್ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಲಕ್ಷ್ಯ ಸೇನ್ ಕಣಕ್ಕಿಳಿಯಲಿದ್ದಾರೆ. ಇನ್ನು 32ರ ಸುತ್ತಿನ ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಪಿವಿ ಸಿಂಧು ಹಾಗೂ ಉನ್ನತ ಹುಳಿ ಪರಸ್ಪರ ಸೆಣಸಾಟ ನಡೆಸಲಿದ್ದಾರೆ. ಕೆನಡಾದಲ್ಲಿ ನಡೆಯುತ್ತಿರುವ ವಿಶ್ವ ಜೂನಿಯರ್ ವೈಯಕ್ತಿಕ ಸ್ಕ್ವಾಶ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಅನಾಹತ ಸಿಂಗ್ ಮತ್ತು ಆಯುರ್ವೇದ್ ದೇವನ್ ಕ್ವಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಮಹಿಳಾ ವಿಭಾಗದ ಅಗ್ರಶ್ರೇಯಾಂಕಿತ ಆಟಗಾರ್ತಿ ಅನಾಹತ ಸಿಂಗ್ 32ರ ಸುತ್ತಿನ ಪಂದ್ಯದಲ್ಲಿ ಹಾಂಕಾಂಗ್ನ ಪುಯಿನ್ ಇನ್ ಚಲೆ ಲೋ ವಿರುದ್ದ ನೇರ ಸೆಟ್ಗಳಿಂದ ಗೆಲುವು ದಾಖಲಿಸಿದರು.

ಉತ್ತರ ವಿಭಾಗದಲ್ಲಿ ಆರ್ಯವೀರ್ ದೇವನ್ ದಕ್ಷಿಣ ಆಫ್ರಿಕಾದ ಜೋಸೆಫ್ ಫೀಸ್ಟ್ ವಿರುದ್ದ ಜಯಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಗದ್ದಲದ ಬೆನ್ನಲ್ಲೇ ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಕರ್ನಾಟಕದ ಕಾರವಾರದಲ್ಲಿ ನೌಕಾಪಡೆಗೆ ಹೊಸದಾಗಿ ಸೇರ್ಪಡೆಗೊಂಡ ಐಎನ್ಎಸ್ ಮಾಲ್ವಾನ್ ಯುದ್ದ ನೌಕೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಮುಕ್ತ ಇಂಡೋ ಪೆಸಿಫಿಕ್ ಮತ್ತು ಆಸಿಯಾನ್ ಏಕತೆಗೆ ಸದಸ್ಯ ರಾಷ್ಟಗಳ ದೃಢ ಬೆಂಬಲ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು ಹಾಗೂ ಸ್ಕ್ವಾಷ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್. ಭಾರತದ ಅನಾಹತ ಸಿಂಗ್ ಮತ್ತು ಆರ್ಯವೀರ್ ದೇವನ್ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ. ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

0: ರಾಹುಲ್ ಲಂಬಿಯಾರ್ ಅವರ ಕಂಠದಲ್ಲಿ ಹೃದಯದಲ್ಲಿ ಇದೇನಿದು ಈ ಚಿತ್ರದಿಂದ ಗೀತೆಯನ್ನ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರ್ಚನೆ ಇದಾಗಿತ್ತು, ಧರ್ಮ ಅವರ ಸಂಗೀತ ಸಂಯೋಜನೆ ಇತ್ತು.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ವಿ ಮನೋಹರ್ ಅವರು ಗೀತೆಯನ್ನ ಬರೆದು ಸಂಗೀತ ಸಂಯೋಜಿಸಿರುವ ಆಡು ಆಟ ಆಡು ಈ ಚಿತ್ರದ ಒಂದು ಹಾಡು. ಗೀತೆಗೆ ಧ್ವನಿಯಾಗಿದ್ದಾರೆ ವಿಜಯ ಪ್ರಕಾಶ್ ಮತ್ತು ಅನುರಾಧ ಭಟ್.

0: ಪ್ರಸಾರಗಳನ್ನ ಇದುವರೆಗೂ ಕೇಳಿದ್ರಿ. ಸಮಯ 1:30. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರಮನ.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 25ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ.
5: ಮಣಿಪುರದಿಂದ ಹೊರಟಂತಹ ಧರ್ಮರಾಜನ ಅಶ್ವಮೇಧ ಯಾಗದ ಕುದುರೆ ಮುಂದೆ ರತ್ನಪುರ ಎಂಬಂತಹ ನಗರಕ್ಕೆ ಬಂದಿದೆಯಂತೆ. ಆ ರತ್ನಪುರ ಮಯೂರಧ್ವಜ ಮಹಾರಾಜನ ರಾಜಧಾನಿ. ಈ ಮಯೂರಧ್ವಜ ಎಂತಹವನು ಅಂತ ಹೇಳಿದರೆ ಅತ್ಯಂತ ಶ್ರೇಷ್ಠನಾದಂತಹ ಪರಮ ವಿಷ್ಣು ಭಕ್ತ. ಅವನು ಈಗಾಗಲೇ 7 ಅಶ್ವಮೇಧಯಾಗಗಳನ್ನು ಮಾಡಿ ಮುಗಿಸಿದ್ದಾನೆ. ಈಗ 8ನೆಯ ಅಶ್ವಮೇಧಯಾಗವನ್ನು ಮಾಡೋದಕ್ಕೋಸ್ಕರ ದೀಕ್ಷಿತನಾಗಿ ನರ್ಮದಾದಿ ತೀರನಲ್ಲಿ ಅವನು ಯಜ್ಞದೀಕ್ಷೆಯಾಗಿ ಕುಳಿತಿದ್ದಾನೆ. ಅವನು ಕೂಡ ತನ್ನ ಅಶ್ವಮೇಧಯಾಗದ ಕುದುರೆಯನ್ನು ಬಿಟ್ಟಿದ್ದಾನೆ. ಅದರ ರಕ್ಷಣೆಗೋಸ್ಕರ ಮಯೂರಧ್ವಜನ ಮಗನಾದಂತಹ ತಾಮ್ರಧ್ವಜ ತನ್ನ ಸೈನ್ಯದ ಜೊತೆ ಅದನ್ನು ಹಿಂಬಾಲಿಸ್ತಾ ಇದ್ದಾನೆ. ಹೀಗೆ ಒಂದು ಕಡೆಯಿಂದ ಮಯೂರಧ್ವಜನ ಅಶ್ವಮೇಧಯಾಗದ ಕುದುರೆ ಬರ್ತಾ ಇದೆ, ಇನ್ನೊಂದು ದಿಕ್ಕಿನಿಂದ ಧರ್ಮರಾಯನ ಅಶ್ವಮೇಧಯಾಗದ ಕುದುರೆ ಬರ್ತಾ ಇದೆ. ಎರಡೂ ಕುದುರೆಗಳು ಕೂಡ ರಸ್ತೆಯ ಮಧ್ಯದಲ್ಲಿ ಒಂದು ಪರಸ್ಪರ ಸೇರಿದೆಯಂತೆ.

ಹಾ ಮಂತ್ರಿ, ಈ ಭೂಮಿಯ ಮೇಲೆ ವೀರರೇ ಇಲ್ಲ ಅಂತ ಹೇಳಬೇಡ. ನಿನ್ನೆ ರಾತ್ರಿ ನಾರದರು ಬಂದಿದ್ರು, ಅವರು ಹೇಳಿದಂತಹ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಬಬ್ರುವಾಹನ ವೃಷಕೇತು ಮಹಾಕ್ಷಾತ್ರ ಪೌರುಷ ಉಳ್ಳಂತಹವರು. ಅರ್ಜುನ ಶ್ರೀಕೃಷ್ಣರು ಸಾಮಾನ್ಯರಲ್ಲ, ನರನಾರಾಯಣರು. ಹಾಗೆ ಅನಿರುದ್ಧ, ಸಾತ್ಯಕಿ, ಪ್ರದ್ಯುಮ್ನ, ಭೋಜ ಮೊದಲಾದಂಥವರು ಕೃಷ್ಣನಿಗೆ ಸಮಾನವಾದಂತಹ ಪರಾಕ್ರಮ ಉಳ್ಳವರಾಗಿದ್ದಾರೆ. ಈ ಭೂಮಿಯಲ್ಲಿ ನನ್ನ ಜೊತೆ ಯುದ್ಧ ಮಾಡುವಂತಹ ವೀರರು ಇಲ್ಲ ಅಂತ ಹೇಳಬೇಡ ಅಂತ ಹೇಳಿ, ಈಗ ನಾನು ಯುದ್ಧ ಮಾಡಬೇಕು, ಅದಕ್ಕೆ ಸಿದ್ಧನಾಗು

ರಾಜಾ ಮಂತ್ರಿಗೆ ಹೇಳ್ತಾ ಇದ್ದಾನೆ, ಇಂತಹ ಶ್ರೇಷ್ಠರಾದಂತಹ ಮಹಾವೀರರ ಜೊತೆ ನಾನು ಈ ದಿವಸ ಯುದ್ಧ ಮಾಡಬೇಕಾಗಿದೆ, ಅದಕ್ಕೋಸ್ಕರ ನಮ್ಮ ಸೈನ್ಯ ಸಿದ್ಧವಾಗಲಿ, ನಮ್ಮ ಸೈನ್ಯವನ್ನ ಅರ್ಧಚಂದ್ರಾಕಾರದಲ್ಲಿ ನಿಲ್ಲಿಸಿ ಎಲ್ಲರೂ ಕೂಡ ಯುದ್ಧಕ್ಕೆ ಸಿದ್ಧರಾಗಲಿ ಅಂತ ಆಜ್ಞೆ ಮಾಡಿದ್ದಾನೆ. ಇತ್ತ ಪಾಂಡವರ ಪಕ್ಷದಲ್ಲಿ ಆ ಕುದುರೆಯನ್ನ ಕಟ್ಟಿದ್ದನ್ನು ನೋಡಿ ಮಹಾಪರಾಕ್ರಮಿಗಳಾದಂತಹ ಅನುಸಾಲ್ವ, ವೃಷಕೇತು, ಸಾಂಬ, ಅನಿರುದ್ಧ, ಕೃತವರ್ಮ ಮೊದಲಾದಂತಹ ಮಹಾವೀರರು ಆ ಕಟ್ಟಿದ ಕುದುರೆಯನ್ನ ಬಿಡಿಸ್ಕೊಳ್ಳೋದಕ್ಕೋಸ್ಕರ ಸಿದ್ಧರಾಗ್ತಾ ಇದ್ದಾರೆ. ಅವರು ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ.

ಪಾಂಡವರ ಸೈನ್ಯದಲ್ಲಿ ಮತ್ತು ಕೂಡ ತಾಮ್ರಧ್ವಜನ ಸೈನ್ಯದಲ್ಲಿ ಎಲ್ಲರೂ ಕೂಡ ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಆ ಕುದುರೆಯನ್ನು ಬಿಡಿಸಿಕೊಳ್ಳೋದಕ್ಕೋಸ್ಕರ ಪಾಂಡವರ ಮಹಾಪರಾಕ್ರಮಿಗಳು ಅವರು ಸಿದ್ಧರಾಗ್ತಾ ಇದ್ದಾರೆ. ಕೃಷ್ಣಾರ್ಜುನರು ಕೂಡ ಅಲ್ಲಿಗೆ ಬಂದಿದ್ದಾರೆ. ಆ ಕೃಷ್ಣಾರ್ಜುನರು ಬಂದು ಆ ಸೈನ್ಯವನ್ನೆಲ್ಲ ನೋಡ್ತಾ ಕೃಷ್ಣ ಅರ್ಜುನನಿಗೆ ಆ ತಾಮ್ರಧ್ವಜವನ್ನು ನೋಡಿ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಯುದ್ಧದಲ್ಲಿ ಹೇಗೆ ಪರಿಚಯ ಮಾಡಿಕೊಡ್ತಾ ಇದ್ದಾನೆ ನೋಡಿ, ಇವನು ಮಯೂರಧ್ವಜನ ಮಗ ತಾಮ್ರಧ್ವಜ. ಇವನು ಅಸೂಯ ಇಲ್ಲದವನು, ಒಬ್ಬ ಶ್ರೇಷ್ಠ ರಾಜನಲ್ಲಿ ಇರಬೇಕಾದಂತಹ ಎಲ್ಲ ಗುಣಗಳು ಕೂಡ ತಾಮ್ರಧ್ವಜನಲ್ಲಿದೆ. ಮೊದಲನೆಯದಾಗಿ ಇವನು ಅಸೂಯ ಇಲ್ಲದಂತಹವನು, ಎರಡನೇದಾಗಿ ಇವನು ಧೀರ, ಬಯಸಿದನ್ನ ಪಡೆಯುವಂತಹವನು, ಉದಿತ ಕಾಮ, ಸತ್ಯವಾದಿ, ಶುಚಿ, ಜೊತೆಗೆ ವೈಷ್ಣವ, ವಿಷ್ಣು ಭಕ್ತ, ವಿಷ್ಣುವಿನ ಪರಮ ಭಕ್ತ ಇವನಾಗಿದ್ದಾನೆ. ಇಂತಹವನ ಜೊತೆ ಯುದ್ಧ ಮಾಡೋದು ಅಷ್ಟು ಸುಲಭ ಅಲ್ಲ. ಇವನ ತಂದೆ ಮಯೂರಧ್ವಜ ನರ್ಮದಾದೇವಿ ತೀರದಲ್ಲಿ ಎಂಟನೆಯ ಅಶ್ವಮೇಧ ಯಾಗವನ್ನು ಮಾಡುವುದಕ್ಕೋಸ್ಕರ ದೀಕ್ಷಿತನಾಗಿದ್ದಾನೆ. ಇವನನ್ನು ಗೆಲ್ಲುವುದು ಆಗದ ಕೆಲಸ, ಅಸಾಧ್ಯ ಅಂತಲೇ ಹೇಳ್ತಾ ಇದ್ದಾನೆ.

ತಾಮ್ರಧ್ವಜ ತನ್ನ ಸೈನ್ಯವನ್ನು ಅರ್ಧಚಂದ್ರಾಕಾರವಾಗಿ ನಿಲ್ಲಿಸಿದರೆ, ಕೃಷ್ಣ ತನ್ನ ಸೈನ್ಯವನ್ನು ಗೃಧ್ರಾಕಾರವಾಗಿ ನಿಲ್ಲಿಸೋದಕ್ಕೆ ಆಜ್ಞೆ ಮಾಡಿದಾನಂತೆ. ಅದರ ಕೊರಳಲ್ಲಿ ಅನುಸಾಲ್ವ, ಕಣ್ಣುಗಳಲ್ಲಿ ನೀಲಧ್ವಜ ಹಂಸಧ್ವಜರು, ಪ್ರದ್ಯುಮ್ನ ಅನಿರುದ್ಧರನ್ನು ಎರಡು ರೆಕ್ಕೆಗಳಲ್ಲಿ ನಿಲ್ಲಿಸಿದ್ದಾನೆ, ಭೋಜ ಮತ್ತು ಸಾತ್ಯಕಗಳು ಎರಡು ಪಾದಗಳಲ್ಲಿ ನಿಲ್ಲೋ ಹಾಗೆ ಮಾಡಿದ್ದಾನೆ.

ತನ್ನ ಸೈನ್ಯವನ್ನ ಅರ್ಧಚಂದ್ರಾಕಾರವಾಗಿ ನಿಲ್ಲಿಸಿದ್ರೆ, ಕೃಷ್ಣ ತನ್ನ ಸೈನ್ಯವನ್ನ ಗೃಧ್ರಾಕಾರವಾಗಿ ನಿಲ್ಲಿಸೋದಕ್ಕೆ ಆಜ್ಞೆ ಮಾಡಿದಾನಂತೆ. ಅದರ ಕೊರಳಲ್ಲಿ ಅನುಸಾಲ್ವ, ಕಣ್ಣುಗಳಲ್ಲಿ ನೀಲಧ್ವಜ ಹಂಸಧ್ವಜರು, ಪ್ರದ್ಯುಮ್ನ ಅನಿರುದ್ಧರನ್ನ ಎರಡು ರೆಕ್ಕೆಗಳಲ್ಲಿ ನಿಲ್ಲಿಸಿದ್ದಾನೆ, ಭೋಜ ಮತ್ತು ಸಾತ್ಯಕಗಳು ಎರಡು ಪಾದಗಳಲ್ಲಿ ನಿಲ್ಲೋ ಹಾಗೆ ಮಾಡಿದ್ದಾನೆ, ಮೇಘನಾದ ಯೌವನಾಶ್ವರನ ಹಿಂದಿನ ರೆಕ್ಕೆಗಳಲ್ಲಿ ನಿಲ್ಲಿಸಿದ್ದಾನೆ, ಆ ಗೃಧ್ರವ್ಯೂಹದ ಕೊಕ್ಕಿನಲ್ಲಿ ವೃಷಕೇತು ಬಬ್ರುವಾಹನರು, ಉಳಿದ ಅವಯವಗಳಲ್ಲಿ ಉಳಿದ ವೀರರನ್ನ ನಿಲ್ಲಿಸಿಬಿಟ್ಟು ಹೃದಯ ಸ್ಥಾನದಲ್ಲಿ ಅರ್ಜುನನನ್ನ ಸೇನಾ ಮಧ್ಯದಲ್ಲಿ ನಿಲ್ಲಿಸಿದ್ದಾನೆ. ತಾನು ರಥವನ್ನ ಏರಿದ್ದಾನೆ ಕೃಷ್ಣ, ದಾರುಕ ರಥವನ್ನ ಮುನ್ನಡೆಸ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಯುದ್ಧ ಘೋಷಣೆಗಾಗಿ ತನ್ನ ಪಾಂಚಜನ್ಯ ಶಂಖವನ್ನು ಊದಿದಾನಂತೆ. ಅದನ್ನ ಮೊಳಗಿಸಿದರೆ ತನ್ನ ಕಡೆ ಇರುವಂತಹ ಎಲ್ಲ ವೀರರಿಗೂ ಕೂಡ ಉತ್ಸಾಹ ಚಿಮ್ತಾ ಇದೆಯಂತೆ. ಆ ಪಾಂಚಜನ್ಯದ ಧ್ವನಿಯನ್ನ ಕೇಳಿ ಶತ್ರುಗಳು ಕೂಡ ಭಯಭೀತರಾಗಿ ನಡುಗ್ತಾ ಇದ್ದಾರೆ. ಹೀಗೆ ಯುದ್ಧಕ್ಕೆ ಎರಡೂ ಸೈನ್ಯಗಳು ಕೂಡ ಸಿದ್ಧವಾಗ್ತಾ

ಪಾಂಚಜನ್ಯದ ಘೋಷದಿಂದ ಪಾಂಡವರ ಸೈನ್ಯದಲ್ಲಿ ಅತ್ಯಂತ ಸಂತೋಷ ಉತ್ಸಾಹ ಉಂಟಾಗ್ತಾ ಇದ್ರೆ ತಾಮ್ರಧ್ವಜನ ಸೈನ್ಯದಲ್ಲಿ ಎಲ್ಲರಿಗೂ ಭಯ ಉಂಟಾಗ್ತಾ ಇದೆ. ಆದರೆ ತಾಮ್ರಧ್ವಜನಿಗೆ ಇದರಿಂದ ಯಾವ ವಿಧವಾದಂತಹ ಹೆದರಿಕೆಯೂ ಉಂಟಾಗಿಲ್ಲ. ಅವನು ಸಂತೋಷದಿಂದ ಉಬ್ಬಿ ರೋಮಾಂಚನ ಹೊಂದುತ್ತಾ ಇದ್ದಾನಂತೆ. ಮತ್ತು ಕೂಡ ಕೃಷ್ಣನನ್ನು ಕುರಿತು ಎಲೆ ದೇವ ಅಂತ ಹೇಳ್ತಾ ಇದ್ದಾನೆ, ನೀನು ಅರ್ಜುನನ ಕುದುರೆಯನ್ನ ಬೇಕಾದ್ರೆ ಬಿಡಿಸು, ನಾನು ಅವನ ಕುದುರೆಯನ್ನು ಕಟ್ಟಿದ್ದೇನೆ. ಅಂತಹ ಇಚ್ಛೆ ಇದ್ದರೆ ನೀನು ಅರ್ಜುನನ ಕುದುರೆಯನ್ನು ಬಿಡಿಸು, ನೀನು ಅರ್ಜುನನ ರಕ್ಷಣೆಯನ್ನು ಮಾಡು. ಬೇಕಾದರೆ ನೀನು ಸುದರ್ಶನ ಚಕ್ರವನ್ನು ಬೇಕಾದರೂ ಹಿಡಿ, ನಿನ್ನ ಶಾಂಗ ಧನಸ್ಸನ್ನು ಬೇಕಾದರೂ ಹಿಡಿ, ನಾನು ಯುದ್ಧದಿಂದ ಹಿಮ್ಮೆಟ್ಟುವುದಿಲ್ಲ. ಬೇಕಾದರೆ ನನ್ನ ಅಶ್ವವನ್ನು ಕಟ್ಟಿ ನೋಡು ಅಂತ ಪಂಥಾಹ್ವಾನವನ್ನು ಕೊಡ್ತಾ ಇದ್ದಾನೆ, ಗರ್ಜಿಸ್ತಾ ಇದ್ದಾನೆ, ಬಾಣಪ್ರಯೋಗವನ್ನು ಮಾಡ್ತಾ ಇದ್ದಾನೆ, ಕೃಷ್ಣನಿಗೆ ಸವಾಲನ್ನು ಹಾಕ್ತಾ ಇದ್ದಾನೆ ತಾಮ್ರಧ್ವಜ. ಹರಿಗೆ

ತಾಮ್ರಧ್ವಜ ಕೃಷ್ಣನಿಗೆ ಪಂತಾಹ್ವಾನವನ್ನು ಕೊಟ್ಟು ಸವಾಲು ಹಾಕಿ ಗರ್ಜಿಸಿ ಬಾಣಪ್ರಯೋಗವನ್ನು ಮಾಡ್ತಾ ಇದ್ದಾನಂತೆ. ನೇರವಾಗಿ ಕೃಷ್ಣನಿಗೆ ಮೂರು, ಆತನ ಸಾರಥಿ ದಾರಕನಿಗೆ ಐದು, ರಥದ ಕುದುರೆಗಳಿಗೆ ನಾಲ್ಕು, ಅರ್ಜುನನಿಗೆ ಇಪ್ಪತ್ತು ಬಾಣಗಳನ್ನು ಬಿಟ್ಟಿದ್ದಾನೆ. ಹಾಗೆ ಭೋಜನಿಗೆ ಎಂಟು ಬಾಣಗಳು, ಸಾತ್ಯಕಿಗೆ ಒಂಬತ್ತು, ಹಂಸಧ್ವಜನಿಗೆ ಹತ್ತು, ವೃಷಕೇತು, ಬಭ್ರುವಾಹನ, ಅನುಸಾಲ್ವ, ಪ್ರದ್ಯುಮ್ನ, ಯೌವನಾಶ್ವ, ಅನಿರುದ್ಧ, ನೀಲಧ್ವಜ, ಅವರ ಕಡೆ ಯಾರ್ಯಾರು ವೀರರಿದ್ದಾರೆ ಎಲ್ಲರ ಮೇಲೂ ಕೂಡ ಎರಡೆರಡು ಬಾಣಪ್ರಯೋಗಗಳನ್ನು ಮಾಡಿದ್ದಾನೆ. ಮೇಘನಾದದ ಮೇಲೆ ಏಳು ಬಾಣಗಳನ್ನು ಕೂಡ ಬಿಟ್ಟು ತಾಮ್ರಧ್ವಜ ಗರ್ಜಿಸ್ತಾ ಇದ್ದಾನಂತೆ. ಈತನ ಪರಾಕ್ರಮ

ತಾಮ್ರಧ್ವಜನ ಪರಾಕ್ರಮಕ್ಕೆ ಅವನ ಬಾಣಗಳನ್ನು ಬಿಡ್ತಾ ಇರುವಂತಹ ವೈಖರಿಯನ್ನು ನೋಡಿ ಸಾಕ್ಷಾತ್ ಶ್ರೀಕೃಷ್ಣನಿಗೆ ಆಶ್ಚರ್ಯವಾಗಿದೆಯಂತೆ. ಅರ್ಜುನನು ಕೂಡ ಅದನ್ನು ಮೆಚ್ಚಿದ್ದಾನೆ. ಉಳಿದ ವೀರರು ಕೂಡ ಕೋಪದಿಂದ ವೀರಾವೇಶದಿಂದ ಮುಂದೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅನಿರುದ್ಧ ಶ್ರೀಕೃಷ್ಣನ ಮೊಮ್ಮಗ ತಾಮ್ರಧ್ವಜನನ್ನ ಕುರಿತು, ಎಲ್ಲವೋ ತಾಮ್ರಧ್ವಜ, ನೀನು ವಿಚಾರಿಸದೆ ನಮ್ಮನ್ನು ವಿರೋಧಿಸ್ತಾ ಇದೀಯಾ, ನಾವು ಯಾರು ಅಂತ ನಿಮಗೆ ಗೊತ್ತಾಗ್ತಾ ಇದೆಯೇ? ನೀವು ಹೆದರಿ ಕುದುರೆಯನ್ನ ಬಿಡೋ, ಇಲ್ಲದೇ ಇದ್ದರೆ ನನ್ನ ಬಾಣ ಜಾತವನ್ನು ನೋಡು, ನನ್ನ ಬಾಣದ ಪರಂಪರೆಯನ್ನು ನೋಡು, ನಾನು ಬಿಡುವಂತಹ ಬಾಣಗಳನ್ನು ನೋಡು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ರೆ, ಆಗ ತಾಮ್ರಧ್ವಜ ಅಷ್ಟೇ ನಸು ನಗುತ ಆ ಬಾಣಜಾತ ಅನ್ನುವಂತಹ ಪದವನ್ನ ಕವಿ ಎಷ್ಟು ಸೊಗಸಾಗಿ ಉಪಯೋಗಿಸ್ತಾ ಇದ್ದಾನೆ. ನಸು ನಗುತ ಆ ಕೃಷ್ಣನ ಮೊಮ್ಮಗ ಅನಿರುದ್ಧನಿಗೆ ಹೀಗೆ ಹೇಳ್ತಾ ಇದ್ದಾನೆ.

ತಾಮ್ರಧ್ವಜ ಅನಿರುದ್ಧನಿಗೆ ಹೇಳ್ತಾ ಇದ್ದಾನೆ. ಅನಿರುದ್ಧ ಬಾಣಜಾತ ಅಂತ ಹೇಳ್ದ, ತನ್ನ ಬಾಣದ ಪರಂಪರೆಯನ್ನು ನೋಡು ಅಂತ ಹೇಳ್ದ. ಅದೇ ಪದವನ್ನ ಉಪಯೋಗಿಸ್ಕೊಂಡು ತಾಮ್ರಧ್ವಜ ಹಾಸ್ಯ ಮಾಡ್ತಾ ಇದ್ದಾನೆ, ನೀನು ಬಾಣಜಾತೆ, ಬಾಣಜಾತೆಯ ಪತಿಯಲ್ಲವೇ ಅಂತ. ಮಗಳು ಉಷೆ, ಉಷೆಯ ಗಂಡ ಅನುರುದ್ಧ, ಹಾಗೇನೆ ನೀನು ಪುಷ್ಪ ಬಾಣ ಜಾತ, ಪುಷ್ಪ ಬಾಣ ಅಂತ ಹೇಳಿದ್ರೆ ಮನ್ಮಥ, ಮನ್ಮಥನ ಮಗ. ಹಾಗೆ ಯುದ್ಧದಲ್ಲಿ ಬಾಣ ತನ್ನ ಮಗಳು ಉಷೇಪತಿ ಅಂತ ಯುದ್ಧ ಮಾಡಲಿಲ್ಲ, ನಿನ್ನ ಮೇಲೆ ಬಾಣ ಪ್ರಯೋಗ ಮಾಡಲಿಲ್ಲ, ನಿನ್ನ ಪ್ರಾಣವನ್ನ ಉಳಿಸಿದ, ಆದರೆ ನನ್ನ ಬಾಣಗಳು ಹಾಗಲ್ಲ, ನಿನ್ನನ್ನು ಉಳಿಸೋದಿಲ್ಲ ನೋಡು ಅಂತ ಹೇಳಿ ತಾಮ್ರಧ್ವಜ ಅಸಂಖ್ಯಾತವಾದಂತಹ ಬಾಣಗಳನ್ನ ಅನಿರುದ್ಧನ ಮೇಲೆ ಬಿಡ್ತಾ ಇದ್ದಾನೆ. ಆಗ ಅನಿರುದ್ಧ ಮಧ್ಯದಲ್ಲಿಯೇ ಆ ಬಾಣಗಳನ್ನೆಲ್ಲ ಕಡಿದು ಹೀಗೆ ಹೇಳ್ತಾ ಇದ್ದಾನೆ.

ಅನಿರುದ್ಧ ತಾಮ್ರಧ್ವಜನನ್ನ ಕುರಿತು ಹೇಳ್ತಾ ಇದ್ದಾನೆ, ಎಲೆ ಮರುಳೆ, ಸಂಗರಕ್ಕೆ ಸಾಹಸವೋ ಮಾತುಗಳೋ? ಯುದ್ಧ ಮಾಡೋದಕ್ಕೆ ಸಾಹಸ ಬೇಕೇ, ಪರಾಕ್ರಮ ಬೇಕೇ? ಹಿಂದಿನ ಮಾತುಗಳನ್ನೆಲ್ಲ ಬಿಡು, ಈಗ ಯಾಕೆ ಹಿಂದಿನ ಪ್ರಸಂಗ? ಹುಚ್ಚ, ಸಹಿಸಿಕೋ ನನ್ನ ಬಾಣಗಳನ್ನ ಅಂತ ಹೇಳಿ ಅನಿರುದ್ಧ ತಾಮ್ರಧ್ವಜನ

0: రథ, అచ్చు, గాలి, ధ్వజ, కుదురె, సారథి, కవచ, బిల్లు, బత్తళిక ಎಲ್ಲವನ್ನು ಕೂಡ ತುಂಡು ಮಾಡಿದನಂತೆ. ತಾಮ್ರಧ್ವಜನಿಗೆ ತೊಂದರೆ ಉಂಟು ಮಾಡದಂತೆ ಎಲ್ಲವನ್ನು ಖಂಡಿಸಿದ್ದಾನೆ. ಅವನ ಸುತ್ತಮುತ್ತಲು ಇರುವಂತಹ ಅಂಗರಕ್ಷಕರು, ಸೈನಿಕರು ಎಲ್ಲರನ್ನೂ ಕೂಡ ಸಂಹರಿಸಿ ಅನಿರುದ್ಧ ವೇಗವಾಗಿ ಆ ತಾಮ್ರಧ್ವಜನ ಸೈನ್ಯದ ಒಳಕ್ಕೆ ಪ್ರವೇಶ ಮಾಡಿದ್ದಾನೆ.
1: ರಣ

ಅನಿರುದ್ಧ ತಾಮ್ರಧ್ವಜನ ರಥ ಧ್ವಜ ಕುದುರೆ ಸಾರಥಿ ಕವಚ ಎಲ್ಲವನ್ನು ಕೂಡ ನಾಶ ಮಾಡಿದ್ದಾನೆ. ನಾಶ ಮಾಡಿಬಿಟ್ಟು ಅವರ ಅಕ್ಕಪಕ್ಕದಲ್ಲಿದ್ದಂತಹ ಸೈನ್ಯವನ್ನು ನಾಶ ಮಾಡಿ ವೇಗವಾಗಿ ತಾಮ್ರಧ್ವಜನ ಸೈನ್ಯ ಮಧ್ಯವನ್ನು ಪ್ರವೇಶಿಸಿಬಿಟ್ಟು ಅಲ್ಲಿ ದರ್ಪದಿಂದ ಬಾಣಗಳನ್ನು ಬಿಡ್ತಾ ಇದ್ದಾನೆ. ಆ ಶತ್ರುಗಳನ್ನು ಅವರ ಕುದುರೆಗಳನ್ನು ಅವರ ರಥಗಳನ್ನು ಕಾಲಾಳುಗಳು ಅವರ ಬೆಂಬಲಕ್ಕೆ ಬಂದಂತಹವರು ಎಲ್ಲರನ್ನೂ ಕೂಡ ಸಂಹಾರ ಮಾಡ್ತಾ ಇದ್ದಾನೆ. ನೋಡ್ತಾ ನೋಡ್ತಾ ಇದ್ದಾಗೆ ಮೂರು ಅಕ್ಷೌಹಿಣಿ ಸೈನ್ಯ ಸತ್ತು ಬಿದ್ದು ಹೆಣಗಳ ರಾಶಿಯೇ ಅಲ್ಲಿ ಬಿದ್ದಿದೆಯಂತೆ. ಹೀಗೆ ಭಯಂಕರವಾಗಿ ಅನಿರುದ್ಧ ಯುದ್ಧವನ್ನು ಮಾಡ್ತಾ ಇದ್ದಾನೆ.

0: ಆಗಿ ಕೆಡಗಿದುವು ಕೊಡಗಿದುವು ಆಗಗರನು ಮತ್ತೆ ಭಟರಂಗಮಂ ಭಂಗಮಂ ಪಡಿಸಿದುವು ಕತ್ತರಿಸಿ ತಲೆಗಳಂ ಕೊಲೆಗಳಂ ಕೊಂದು ಬಿಸಿನೆತ್ತರಂ ಪರಪಿದುವು ನೆರಗಿದುವು ಮರುಳ್ಗಳು ಮಂ ಅನಿರುದ್ಧನಸ್ತ್ರಂಗಳು.
1: ಅನಿರುದ್ಧ ವೀರ್ಯವೇಶವಾಗಿ ಭಯಂಕರವಾಗಿ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಆತನ ದರ್ಪದಿಂದ ಅವನ ಬಿಟ್ಟಂತಹ ಬಾಣಗಳಿಂದ ಆ ರಥಿಕರಿಗೆಲ್ಲರಿಗೂ ಕೂಡ ದುಃಖ ಉಂಟಾಗ್ತಾ ಇದೆಯಂತೆ. ಅವನ ಮೇಲೆ ಆಕ್ರಮಣವನ್ನು ಮಾಡಿದಂತಹ ಕುದುರೆಗಳು ಮದ್ದಾನೆಗಳು ಇವುಗಳನ್ನೆಲ್ಲ ಸೀಳಿ ಕೆಡುತ್ತಾ ಇದ್ದಾನೆ. ಆ ಮಾವುತರನ್ನ ಕೊಡಗಿ ಬೀಳಿಸ್ತಾ ಇದ್ದಾನೆ. ವೀರರ ಅಂಗಾಂಗಗಳೆಲ್ಲ ಭಂಗಗೊಳ್ತಾ ಇದೆ. ಅವರ ತಲೆಗಳನ್ನ ಕತ್ತರಿಸ್ತಾ ಇದ್ದಾನೆ. ಅವರೆಲ್ಲರ ಬಿಸಿ ರಕ್ತ ಆ ಯುದ್ಧ ಭೂಮಿಯಲ್ಲಿ ಚೆಲ್ಲಿದೆಯಂತೆ. ಭೂತಗಣಗಳನ್ನ ಸೇರ್ತಾ ಇದೆ. ಈ ರೀತಿಯಾಗಿ ತಾಮ್ರಧ್ವಜನ ಮೇಲೆ ಅನಿರುದ್ಧ ಯುದ್ಧವನ್ನ ಮಾಡ್ತಾ ಇದ್ದಾನೆ.

0: ಕಡಲುಕ್ಕಿತು ಆಗವಂ ಘೋರಮಾದುದು ರೋಮಘರ್ಷಣದೊಳು.
1: ಯಾವಾಗ ಅನಿರುದ್ಧ ವೀರಾವೇಶವಾಗಿ ಯುದ್ಧವನ್ನು ಮಾಡುತ್ತಾ ತಾಮ್ರಧ್ವಜನ ರಥವನ್ನ ನುಚ್ಚು ನೂರು ಮಾಡ್ತಾನೆಯೋ, ಆಗ ತಾಮ್ರಧ್ವಜ ಹೊಸ ರಥವನ್ನು ಹತ್ತಿ ಬಂದು ಅವನು ಕೂಡ ಅಷ್ಟೇ ವೀರಾವೇಶವಾಗಿ ಅಸಂಖ್ಯಾತವಾದಂತಹ ಬಾಣಗಳನ್ನು ಬಿಡ್ತಾ ಇದ್ದಾನೆ. ಚತುರಂಗ ಸೈನ್ಯವನ್ನು ಕೂಡ ನಾಶ ಮಾಡ್ತಾ ಇದ್ದಾನೆ. ಅವನ ಚತುರಂಗ ಸೈನ್ಯ ಅನುರುದ್ಧನನ್ನು ಆಕ್ರಮಿಸಿದೆ. ಸೂರ್ಯ ಮಂಡಲವೇ ಮುಚ್ಚಿ ಕತ್ತಲಾಗಿದೆಯೋ ಎಂಬಂತೆ ಕಾಣ್ತಾ ಇದೆಯಂತೆ. ಅಷ್ಟು ಬಾಣಗಳನ್ನು ಬಿಡ್ತಾ ಇದ್ದಾನೆ. ಅವನ ಬಾಣಗಳ ರಭಸಕ್ಕೆ ಭೂಮಿ ನಡುಕ್ತಾ ಇದೆಯಂತೆ. ಮೇರು ಪರ್ವತ ಅಲ್ಲಾಡ್ತಾ ಇದೆಯಂತೆ. ಆದಿಶೇಷನು ಕೂಡ ಮೂರ್ಛೆ ಹೋಗ್ತಾ ಇದ್ದಾನೆ. ಆ ಕೂರ್ಮನ ಎದೆ ನಡುಕ್ತಾ ಇದೆಯಂತೆ.

0: ದಿಗ್ಗಜಗಳಿಗೆ ದಿಕ್ಕೇ ತೋರದಂತಾಗ್ತಾ ಇದೆ, ಸಮುದ್ರ ಉಕ್ಕಿ ಹರಿತಾ ಇದೆ. ಈ ಭಯಂಕರವಾದಂತಹ ದೃಶ್ಯದಿಂದ ರೋಮಾಂಚನ ಆಗ್ತಾ ಇದೆ. ಹೀಗೆ ತಾಮ್ರಧ್ವಜನು ಕೂಡ ಅನಿರುದ್ಧನ ಮೇಲೆ ಬಾಣ ಪ್ರಯೋಗವನ್ನು ಮಾಡಿದಾನೆ.
1: ಕೋಪದಿಂ ಪ್ರಳಯಾಗ್ನಿಯಾದ ದಶರಂಗಳಂ ಚಾಪದಿಂ ತೆಗೆದಿಸುತ್ತ ಅನಿರುದ್ಧಂ ಅಮಿತ ಪ್ರತಾಪದಿಂದ ಉಜ್ವಲಿಸುತ್ತಿರ್ದಂ ವಿಧೂಮ.

ಪ್ರಯೋಗಕ್ಕೆ ಬದಲಾಗಿ ಅನಿರುದ್ಧನು ಕೂಡ ಮಹಾಕೋಪದಿಂದ ಪ್ರಳಯಾಗ್ನಿಯಂತೆ ಇದ್ದಂತಹ ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಆ ಬಾಣ ಪ್ರಯೋಗಗಳು ಹೇಗಿದೆ ಅಂತ ಹೇಳಿದ್ರೆ ಹೊಗೆ ಇಲ್ಲದೆ ಇರುವಂತಹ ಉರಿಯಂತೆ ಮೆರೀತಾ ಇದೆಯಂತೆ. ಆಗ ತಾಮ್ರಧ್ವಜ ಅತ್ಯಂತ ಕೋಪದಿಂದ ಹೇಳ್ತಾ ಇದ್ದಾನೆ, ಅನಿರುದ್ಧ ನೀನು ಶ್ರೀಕೃಷ್ಣನ ಮೊಮ್ಮಗ ಅಂತ ಇಷ್ಟೊತ್ತು ನಾನು ತಾಳ್ಕೊಂಡಿದ್ದೇನೆ, ನಿನ್ನ ಆಟಾಟೋಪ ಹೆಚ್ಚಾಯಿತು, ನಿನ್ನ ಅಹಂಕಾರ ಹೆಚ್ಚಾಯಿತು, ಈಗ ನಾನು ಸುಮ್ಮನೆ ಇರೋದಿಲ್ಲ. ಹೀಗೆ ಹೇಳ್ತಾ ಆಕಾಶ ತುಂಬುವ ರೀತಿಯಲ್ಲಿ ಅನಿರುದ್ಧನ ಮೇಲೆ ಬಾಣ ಪ್ರಯೋಗಗಳನ್ನು ಮಾಡ್ತಾ ಇದ್ದಾನೆ ತಾಮ್ರಧ್ವಜ.

0: ಅನಿರುದ್ಧನ ಮೇಲೆ ತಾಮ್ರಧ್ವಜ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಅವನ ಸೈನ್ಯದ ಮೇಲೆ ಬಾಣಗಳೆಲ್ಲ ಮುತ್ತು ಬಿಟ್ಟಿದೆಯಂತೆ, ಕವಿದು ಬಿಟ್ಟಿದೆಯಂತೆ, ಸೂರ್ಯನ ಕಿರಣಗಳು ಕಾಣದಂತೆ ಬಾಣ ಪ್ರಯೋಗವನ್ನು ಮಾಡಿದ್ದಾನೆ. ತಾಮ್ರಧ್ವಜನ ಬಾಣದ ಆಘಾತಕ್ಕೆ ಸಿಕ್ಕಿ ಅನಿರುದ್ಧ ಗಾಯಗೊಂಡು ಮೂರ್ಛೆ ಹೋಗಿದ್ದಾನೆ. ಯಾವ ರೀತಿ ಅಂತ ಹೇಳಿದ್ರೆ, ಆ ಬೇಸಿಗೆಯಲ್ಲಿ ಬಿರುಗಾಳಿ ಬಂದ್ರೆ ನೆಲದ ಮೇಲಿರುವ ಧೂಳೆಲ್ಲ ಕೊಚ್ಚಿಕೊಂಡು ಹೋಗೋ ಹಾಗೆ, ಆ ರೀತಿಯಾಗಿ ಅನಿರುದ್ಧನ ಸೈನ್ಯವೆಲ್ಲ ಬಿರುಗಾಳಿಯಂತೆ ಚದರಿ ಓಡು ಹೋಗಿದೆಯಂತೆ. ಇಂತಹ ಸಂದರ್ಭದಲ್ಲಿ ಅನಿರುದ್ಧನಿಗೆ ಸಹಾಯವನ್ನು ಮಾಡುವುದಕ್ಕೋಸ್ಕರ ಅನುಸಾಲ್ವ, ಪ್ರದ್ಯುಮ್ನ, ಸಾತ್ಯಕಿ ಮೊದಲಾದವರು ತಾಮ್ರಧ್ವಜನ ಎದುರಿಗೆ ಬಂದು ಯುದ್ಧವನ್ನು ಮಾಡುವುದಕ್ಕೆ ನಿಂತಿದ್ದಾರೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 25ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಈಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಸಂಪುಟ ವಿಸ್ತರಣೆ ವೇಳೆ ಹೊಸ ಮುಖಗಳು, ಪ್ರಾದೇಶಿಕ ಪ್ರಾತಿನಿಧ್ಯ ಪರಿಗಣನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರ, ಬೆಳೆ ವಿಮೆ ಪ್ರೋತ್ಸಾಹಿಸಲು ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ.

0: ಭಾರತೀಯ ನೌಕಾಪಡೆಗೆ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಐಎನ್ಎಸ್ ಮಾಳ್ವಾಂಡ್ ಯುದ್ದ ನೌಕೆ ಸೇರ್ಪಡೆ. ನಂದಿಗಿರಿಧಾಮದಲ್ಲಿ ರೋಪ್ ವೇ ನಿರ್ಮಾಣಕ್ಕೆ ಸರ್ಕಾರ ಬದ್ದ, ಸಚಿವ ಕೆಜೆ ಜಾರ್ಜ್. ಹಾಗೂ ರಾಯಚೂರು ಶಾಲಾ ಶೌಚಾಲಯದಲ್ಲಿ ಮಕ್ಕಳಿಗೆ ಮೀಸಲಾದ ಕಬ್ಬಿಣಾಂಶ ಮಾತ್ರೆ ಪತ್ತೆ, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಸಚಿವ ಸಂಪುಟ ವಿಸ್ತರಣೆ ಕುರಿತು ಪಕ್ಷದ ವರಿಷ್ಠರು ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನಿವಾರ್ಯ ಕಾರಣಗಳಿಂದಾಗಿ ಇಂದು ನಿಗದಿಯಾಗಿದ್ದ ಸಭೆ ನಡೆಸಲು ಸಾಧ್ಯವಾಗಿಲ್ಲ ಎಂದು ಹೇಳಿದ್ದಾರೆ. ಹೊಸ ಮುಖಗಳು ಪ್ರಾದೇಶಿಕ ಮತ್ತು ಜಿಲ್ಲಾವಾರು ಪ್ರಾತಿನಿಧ್ಯ ಪರಿಗಣಿಸಿ ಸಂಪುಟ ವಿಸ್ತರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಂಪುಟ ವಿಸ್ತರಣೆಯೊಂದಿಗೆ ಮುಖ್ಯ ಸಚೇತಕ, ವಿಧಾನ ಪರಿಷತ್ ಸಭಾಪತಿ ಮತ್ತು ವಿಧಾನಸಭಾಧ್ಯಕ್ಷ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರವಾಗಿದೆ ಎಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವಂತೆ ಒತ್ತಾಯಿಸಿದ್ದಾರೆ. ಇಂದು ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಡಪೀಡಿತ ಪ್ರದೇಶಗಳ ಪರಿಶೀಲನೆ ನಡೆಸಲಾಗುವುದು. ಇದೇ 26ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಚಿತ್ರದುರ್ಗ, ಬೆಂಗಳೂರು ವಿಭಾಗದ ಪರಿಶೀಲನಾ ಸಭೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಹು ನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆ ಕುರಿತು ಮಧ್ಯಾಹ್ನದ ವೇಳೆಗೆ ಸ್ಪಷ್ಟ ಚಿತ್ರಣ ಹೊರಬರಲಿದೆ ಎಂದು ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ಕಂದಾಯ ವಿಷಯಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನಗಳನ್ನು ನೀಡಿದ್ದಾರೆ. ಬೆಳೆ ವಿಮೆ ಎಂಬುದು ರೈತರಿಗೆ ವರದಾನವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 80,000 ನೋಂದಣಿಗೆ ಗುರಿ ನೀಡಲಾಗಿದೆ. ಆದರೆ ಇದುವರೆಗೆ 24,000 ಮಾತ್ರ ನೋಂದಣಿಯಾಗಿದೆ. ಬೆಳೆ ವಿಮೆ ಕಟ್ಟಲು ಪ್ರೋತ್ಸಾಹಿಸದಿದ್ದರೆ ಹೇಗೆ ಎಂದು ಅಧಿಕಾರಿಗಳನ್ನು ಪ್ರಶ್ನಿಸಿದ್ದಾರೆ. ಬೆಳೆ ವಿಮೆ ಕಟ್ಟಿಸುವ ಗುರಿಯನ್ನು ಪೂರ್ಣಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಷ್ಟ ಅನುಭವಿಸಿದ ರೈತರಿಗೆ ವಿಮೆ ಹಣ ಸಿಗುವಂತೆ ನೋಡಿಕೊಳ್ಳಬೇಕು. ಇದರಲ್ಲಿ ಲೋಪ ನಿರ್ಲಕ್ಷ್ಯ ಕಂಡುಬಂದರೆ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮುಂದಿನ ಬೇಸಿಗೆಗೆ ಯಾವುದೇ ರೀತಿಯಲ್ಲಿ ಮೇವಿನ ಕೊರತೆ ಎದುರಾಗಬಾರದು. ನೀರು ಲಭ್ಯತೆ ಇರುವ ರೈತರಿಗೆ ಬೀಜ ವಿತರಿಸಿ ಮೇವು ಬೆಳೆಯಲು ಪ್ರೋತ್ಸಾಹಿಸಿ ಎಂದು ತಿಳಿಸಿದ್ದಾರೆ. ಭಾರತೀಯ ನೌಕಾಪಡೆಗೆ ಐಎನ್ಎಸ್ ಮಾಳ್ವಾನ್ ಯುದ್ದ ನೌಕೆಯನ್ನು ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಇಂದು ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗಿದೆ. ಈ ವೇಳೆ ಮಾತನಾಡಿದ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಇದರಿಂದ ದೇಶದ ಕರಾವಳಿ ರಕ್ಷಣಾ ಸಾಮರ್ಥ್ಯ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಇದು ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಮತ್ತಷ್ಟು ವೃದ್ಧಿಸುವ ಮಹತ್ವದ ಹೆಜ್ಜೆಯಾಗಿದೆ. ಐಎನ್ಎಸ್ ಮಾಲ್ವಾನ್ ಸೇರ್ಪಡೆಯೊಂದಿಗೆ ಭಾರತೀಯ ನೌಕಾಪಡೆಯ ಕರಾವಳಿ ಕಣ್ಗಾವಲು, ಜಲಾಂತರ್ಗಾಮಿ ವಿರೋಧಿ ಕಾರ್ಯಾಚರಣೆ ಹಾಗೂ ಸಮುದ್ರ ಭದ್ರತಾ ಸಾಮರ್ಥ್ಯ ಮತ್ತಷ್ಟು ಬಲಿಷ್ಠವಾಗಲಿದೆ. ಸ್ವದೇಶಿ ಯುದ್ದ ನೌಕೆ ನಿರ್ಮಾಣ ಕ್ಷೇತ್ರದಲ್ಲಿ ಭಾರತದ ಸಾಧನೆಗೆ ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಹಿತಾಸಕ್ತಿಗಳ ರಕ್ಷಣೆಯಲ್ಲಿ ಮೂರು ಸೇನಾಪಡೆಗಳ ನಡುವಿನ ಸಮನ್ವಯ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೃದ್ಧಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: And I'm very happy that the way our indigenous infrastructure is growing in terms of R&D, in terms of production, there is a big impetus which has been given. I'm not saying we've reached somewhere very close to target, but we are in the right direction. And as long as one is moving in the right direction, there is hope. So I'm sure if we don't waver from this path, if we remain focused on this, this will be a game changer. So, and also I must commend the Indian Navy's project trials and acceptance teams for their sustained effort and meticulous.
0: ಕಾರ್ಯಕ್ರಮದಲ್ಲಿ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಯನ್ ಮಾತನಾಡಿ, ಕಾರವಾರದ ನೌಕಾನೆಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುದ್ದ ನೌಕೆ ಲೋಕಾರ್ಪಣೆಗೊಳ್ಳುತ್ತಿದೆ. ಐಎನ್ಎಸ್ ಮಾಲ್ವಾನ್ ಆತ್ಮನಿರ್ಭರ ಭಾರತಕ್ಕೆ ಉತ್ತಮ ಉದಾಹರಣೆಯಾಗಿದೆ ಎಂದು ತಿಳಿಸಿದ್ದಾರೆ. ಐಎನ್ಎಸ್ ಮಾಲ್ವಾನ್ ಯುದ್ದ ನೌಕೆಯ ಕಮಾಂಡರ್ ಚೀಫ್ ಪ್ರವೀಣ್ ಕುಮಾರ್ ತಿವಾರಿ, ಕೊಚ್ಚಿ ಶಿಪ್ ಯಾರ್ಡ್ ಲಿಮಿಟೆಡ್ ವ್ಯವಸ್ಥಾಪಕ ಜೋಸ್ ವಿಜಯ್ ಸೇರಿದಂತೆ ಹಿರಿಯ ನೌಕಾಪಡೆ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ರಕ್ಷಣಾ ಉದ್ಯಮ ವಲಯದ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ.

0: ಸಂವಾದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮದಲ್ಲಿ ರೋಪ್ವೇ ಅಳವಡಿಸಲು ಅಗತ್ಯವಿರುವ ಭೂಮಿಯನ್ನು ಅರಣ್ಯ ಇಲಾಖೆಯಿಂದ ಪಡೆದು ಕಾಮಗಾರಿ ಆರಂಭಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರವಾಸೋದ್ಯಮ ಹಾಗೂ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ನಂದಿಗಿರಿಧಾಮದಲ್ಲಿಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪ್ರವಾಸೋದ್ಯಮ ಮತ್ತು ತೋಟಗಾರಿಕೆ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಪ್ರವಾಸೋದ್ಯಮ ಇಲಾಖೆ ನಿರ್ಮಿಸಿರುವ ಕೆಎಸ್ಟಿಡಿಸಿ ಮಯೂರ್ ಸನ್ರೈಸ್ ರೆಸ್ಟೋರೆಂಟ್ ಉದ್ಘಾಟಿಸಿ ಅವರು ಮಾತನಾಡಿದರು. ನಂದಿಗಿರಿಧಾಮಕ್ಕೆ ವಾರದಲ್ಲಿ 4,000-5,000 ಪ್ರವಾಸಿಗರು ಭೇಟಿ ನೀಡುತ್ತಿದ್ದು ವಾರಾಂತ್ಯದಲ್ಲಿ ಸುಮಾರು 15,000 ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗಿರಿಧಾಮದಲ್ಲಿ ರೋಪ್ವೇ ಅಳವಡಿಸುವ ಮೂಲಕ ಪ್ರವಾಸೋದ್ಯಮವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ಅರಣ್ಯ ಇಲಾಖೆಯೊಂದಿಗೆ ಸಂವಹನ ನಡೆಸಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಆದ್ಯತೆ ಮೇಲೆ ಪೂರ್ಣಗೊಳಿಸಲು ಪ್ರತ್ಯೇಕ ಅಧಿಕಾರಿಯೊಬ್ಬರನ್ನು ಈಗಾಗಲೇ ನಿಯೋಜಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯ ಶೌಚಾಲಯದಲ್ಲಿ ಶಾಲಾ ಮಕ್ಕಳಿಗೆ ಮೀಸಲಾದ 50,000 ಹೆಚ್ಚು ಕಬ್ಬಿಣಾಂಶ ಹಾಗೂ ಫೋಲಿಕ್ ಆಸಿಡ್ ಮಾತ್ರೆಗಳು ಪತ್ತೆಯಾಗಿದ್ದು ಪ್ರಕರಣ ದಾಖಲಿಸುವಂತೆ ಬಿಜೆಪಿ ಆಗ್ರಹಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮಾಡಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾವಿರಾರು ಜೀವರಕ್ಷಕ ಮಾತ್ರೆಗಳು ಶೌಚಾಲಯದ ಪಾಲಾಗಲು ಯಾರು ಕಾರಣ ಎಂದು ಪ್ರಶ್ನಿಸಿದ್ದಾರೆ. ಅಧಿಕಾರಿಗಳ ವಿರುದ್ದ ತಕ್ಷಣವೇ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ತೆರವುಗೊಳಿಸುವ ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರಮುಖ ಆರೋಪಿ ಬಸವರಾಜ ಪಡುಕೋಟೆಯನ್ನು ಬಂಧಿಸಲಾಗಿದೆ. ಈತ ಅಧಿಕಾರಿಗಳ ಮೇಲೆ ದಾಳಿಯ ನೇತೃತ್ವ ವಹಿಸಿದ್ದ ಎನ್ನಲಾಗಿದೆ. ಪಡುಕೋಟೆ ಬಂಧನದೊಂದಿಗೆ ಪ್ರಕರಣದಲ್ಲಿ ಬಂಧಿಸಲಾದ ಒಟ್ಟು ವ್ಯಕ್ತಿಗಳ ಸಂಖ್ಯೆ 11ಕ್ಕೆ ಏರಿದೆ. ಪೊಲೀಸರ ತ್ವರಿತ ಕ್ರಮವನ್ನು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಎಕ್ಸ್ನಲ್ಲಿ ಶ್ಲಾಘಿಸಿದ್ದಾರೆ. ಬೆಂಗಳೂರು ನಗರ ಪೊಲೀಸರ ತ್ವರಿತ ಮತ್ತು ದೃಢ ನಿಶ್ಚಯದ ಕ್ರಮಕ್ಕಾಗಿ ಧನ್ಯವಾದಗಳು ಎಂದು ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಕಾವೇರಿ ದಂಡೆಯಲ್ಲಿರುವ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆಗೆ ಫ್ರಾನ್ಸ್ ದೇಶದ ರಾಯಭಾರಿ ತಿಯಾರಿ ಮೌಥೌ ದಂಪತಿ ಭೇಟಿ ನೀಡಿ ಅರಮನೆಯ ಸೊಬಗಿಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಪತ್ನಿ ಸಿಸಿಲ್ ಮೌಥೌ ಜೊತೆಗೆ ಅರ್ಧ ತಾಸಿಗೂ ಹೆಚ್ಚು ಕಾಲ ಅರಮನೆ ವೀಕ್ಷಿಸಿದ ರಾಯಭಾರಿಗಳು ಅರಮನೆಯ ಪಶ್ಚಿಮ ಗೋಡೆಗಳ ಮೇಲಿರುವ ಆಂಗ್ಲೋ ಮೈಸೂರು ಯುದ್ದದ ಚಿತ್ರಗಳು, ಬ್ರಿಟಿಷ್ ಸೇನೆಯ ವಿರುದ್ದ ಟಿಪ್ಪು ಮತ್ತು ಫ್ರೆಂಚ್ ಸೇನೆ ಸಂಯುಕ್ತ ಪಡೆಯ ಹೋರಾಡುತ್ತಿರುವ ದೃಶ್ಯ, ಮರದ ಕಂಬಗಳ ಕುಸೂರಿ ಕೆತ್ತನೆ ಹಾಗೂ 18ನೇ ಶತಮಾನದಲ್ಲಿ ಬಳಸಿರುವ ನೈಸರ್ಗಿಕ ಬಣ್ಣಗಳ ಚಿತ್ತಾರ ಕಂಡು ಖುಷಿಪಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ಮತ್ತು ಫ್ರಾನ್ಸ್ ನಾಯಕ ನೆಪೋಲಿಯನ್ ಬಾಂಧವ್ಯ ಹಾಗೂ ಬೇಸಿಗೆ ಅರಮನೆ ಸ್ಮಾರಕದ ವಿಶೇಷ ಕುರಿತು ಭಾರತೀಯ ಪುರಾತತ್ವ ಅಧೀಕ್ಷಕ ಆರ್ ರಮೇಶ್ ಅತಿಥಿಗಳಿಗೆ ಮಾಹಿತಿ ನೀಡಿದರು. ರಾಜ್ಯಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಕೋಲಾರ ಜಿಲ್ಲೆಯಲ್ಲಿ 100% ಎನ್ಯುಮರೇಷನ್ ಫಾರ್ಮ್ಗಳು ಹಂಚಿಕೆ ಮಾಡಿದ್ದು ಒಟ್ಟು 9,52,101 ಫಾರ್ಮ್ಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಪ್ರಕ್ರಿಯೆ ಚುರುಕಿನಿಂದ ನಡೆಯುತ್ತಿದ್ದು 100% ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. 11.11 ಲಕ್ಷ ಮತದಾರರು ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಸ್ಥಳಾಂತರ, ಶಾಶ್ವತ ವಲಸೆ, ಮರಣ ಎರಡು ಕ್ಷೇತ್ರದಲ್ಲಿ ಹೆಸರು ಹಾಗೂ ಇತರೆ ಕಾರಣದಡಿ 33,848 ಮಂದಿ ಅನರ್ಹರೆಂದು ಪಟ್ಟಿ ಸಿದ್ದಪಡಿಸಲಾಗಿದೆ. ಈವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ವೇಳೆ ಹೊಸ ಮುಖಗಳು, ಪ್ರಾದೇಶಿಕ ಪ್ರಾತಿನಿಧ್ಯ ಪರಿಗಣನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರ, ಬೆಳೆ ವಿಮೆ ಪ್ರೋತ್ಸಾಹಿಸಲು ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಭಾರತೀಯ ನೌಕಾಪಡೆಗೆ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಐಎನ್ಎಸ್ ಮಾಲ್ವಾನ್ ಯುದ್ದ ನೌಕೆ ಸೇರ್ಪಡೆ. ನಂದಿಗಿರಿಧಾಮದಲ್ಲಿ ರೋಪ್ವೇ ನಿರ್ಮಾಣಕ್ಕೆ ಸರ್ಕಾರ ಬದ್ದ, ಸಚಿವ ಕೆಜೆ ಜಾರ್ಜ್. ಹಾಗೂ ರಾಯಚೂರು ಶಾಲಾ ಶೌಚಾಲಯದಲ್ಲಿ ಮಕ್ಕಳಿಗೆ ಮೀಸಲಾದ ಕಬ್ಬಿಣಾಂಶ ಮಾತ್ರೆ ಪತ್ತೆ, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40ಕ್ಕೆ.

0: ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕಿರಣ್ ಅಗರ್ವಾಲ್.
1: ನಮಸ್ತೆ ಅಧ್ಯಾಪಕಾಜಿ.
2: ನಮಸ್ಕಾರ ಗುರುಗಳೇ.
3: ನಮಸ್ತೆ ಬಚ್ಚೋ, ಆವ್ ಬ್ಯಾಠೋ. ಅರೆ, ತುಮಾರೆ ಹಾಥೋ ಮೇ ಕ್ಯಾ ಹೈ?
2: ಇದು ಕಬ್ಬು.
1: ಗನ್ನಾ ಹೈ.
3: ಕಹಾಂ ಸೆ ಲಾ ರಹೆ ಹೋ?
2: ಮಾರ್ಕೆಟ್ ನಿಂದ ತಂದೆ.
1: ರಾಸ್ತೆ ಮೇ ಖರೀದಾ.
3: ತುಮೆ ಪತಾ ಹೈ ಯೇ ಗನ್ನಾ ಕಹಾಂ ಪೈದಾ ಹೋತಾ ಹೈ?
1: ಖೇತೋ ಮೇ ಪೈದಾ ಹೋತಾ ಹೈ.
3: ಔರ್ ಖೇತ್ ಕಹಾಂ ಹೈ?
2: ಹಳ್ಳಿಯಲ್ಲಿ.
3: ಸಾಬಾಶ್, ಸಹಿ ಕಹಾ. ಖೇತ್ ತೋ ಕೇವಲ ಗಾಂವ್ ಮೇ ಹಿ ರಹ ಗಯೆ ಹೈ. ಶಹರೋ ಮೇ ತೋ ಖೇತಿ ಕೆ ಲಿಯೆ ಜಮೀನ್ ಭಿ ನಹಿ ಬಚಿ ಹೈ.
1: ಶಹರೋ ಮೇ ತೋ ಬಡಿ ಬಡಿ ಬಿಲ್ಡಿಂಗ್ ಆ ಬನ್ ಗಯಿ ಹೈ,
2: ಮತ್ತೆ ಫ್ಲಾಟ್ ಕೂಡ ಆಗಿದೆ.
3: ಬಚ್ಚೋ, ತುಮೆ ಪತಾ ಹೈ ಕಿ ಹಮಾರೆ ದೇಶ್ ಕಿ ಜ್ಯಾದಾತರ್ ಜನಸಂಖ್ಯಾ ಕಹಾಂ ರಹತಿ ಹೈ?
2: ಹಳ್ಳಿಯಲ್ಲಿ.
3: ಹಿಂದಿ ಮೇ ಕಹೂ ಕಿ ಗಾಂವ್ ಮೇ ರಹತಿ ಹೈ.
2: ಗಾಂವ್ ಮೇ ರಹತಿ ಹೈ.
3: ಔರ್ ಗಾಂವ್ ಕೆ ಲೋಗೋ ಕಾ ಮುಖ್ಯ ಕಾರ್ಯ ಕ್ಯಾ ಹೈ?
1: ಗಾಂವ್ ಕೆ ಲೋಗೋ ಕಾ ಮುಖ್ಯ ಕಾರ್ಯ ಖೇತಿ ಕರ್ನಾ ಹೈ.
2: ಹಾಗೂ ಪ್ರಾಣಿಗಳನ್ನು ಸಾಕುತ್ತಾರೆ.
3: ಹಾಂ, ಭಾರತೀಯ ಗಾಂವ್ ಕೆ ನಿವಾಸಿಯೋ ಕಿ ಆಯ ಕಾ ಮುಖ್ಯ ಸಾಧನ ಕೃಷಿ ಹೈ. ಕುಛ್ ಲೋಗ್ ಪಶುಪಾಲನ್ ಔರ್ ಕುಟೀರ್ ಉದ್ಯೋಗ ಸೇ ಅಪ್ನಿ ಜೀವಿಕಾ ಕಮಾತೇ ಹೈ.
2: ಕುಟೀರ್ ಉದ್ಯೋಗ ಅಂದ್ರೆ ಏನು?
1: ಛೋಟೆ ವ್ಯವಸಾಯ.
3: ಹಾಂ, ಜೋ ಲೋಗ್ ಛೋಟೆ ಛೋಟೆ ಉದ್ಯೋಗ ಕರ್ತೇ ಹೈ, ಜೈಸೆ ಬಢೈ ಕಾ ಕಾಮ್ ಕರ್ನಾ, ಲೋಹಾರ್ ಕಾ ಕಾಮ್ ಕರ್ನಾ, ಕಾಂಚ್ ಕಾ ಕಾಮ್ ಕರ್ನಾ, ಕಢಾಯಿ ಬುನಾಯಿ ಕಾ ಕಾಮ್ ಕರ್ನಾ ಆದಿ. ಅಚ್ಛಾ ಬಚ್ಚೋ, ಯೇ ಬತಾವೋ ಕಿ ಗ್ರಾಮೀಣ ಜೀವನ ಕಿ ಕ್ಯಾ ವಿಶೇಷತಾಯೆ ಹೈ?
2: ಹಳ್ಳಿಯ ಜನರು ತುಂಬಾ ಕಷ್ಟ ಪಡುತ್ತಾರೆ.
1: ಸೀದೆ ಸಾದೆ ಹೋತೆ ಹೈ.
3: ಹಾಂ, ಗಾಂವ್ ಕೆ ಲೋಗ್ ಕಠೋರ್ ಪರಿಶ್ರಮ ಕರ್ತೆ ಹೈ, ಸರಳ ಸ್ವಭಾವ ಕೆ ಔರ್ ಉದಾರ ಹೃದಯ ಕೆ ಹೋತೆ ಹೈ. ಔರ್ ಯಹಿ ಗ್ರಾಮೀಣ ಜೀವನ ಕಿ ವಿಶೇಷತಾಯೆ ಹೈ. ಭಾರತೀಯ ಕಿಸಾನ್ ಸುಬೇ ಸೇ ಶಾಮ್ ತಕ್ ಖೇತೋ ಮೇ ಕಡಿ ಮೆಹನತ್ ಕರ್ತೆ ಹೈ. ಅಚ್ಛಾ, ತುಮ್ ಕಭಿ ಗಾಂವ್ ಗಯೆ ಹೋ?
1: ಏಕ್ ಬಾರ್ ಅಪ್ನಿ ನಾನಿ ಕೆ ಸಾಥ್ ಗಯಾ ಥಾ.
2: ಮೇಡಮ್, ನಾನಿ ಕೋ ಕನ್ನಡ ಮೇ ಕ್ಯಾ ಕಹತೆ ಹೈ?
3: ನಾನಿ ಕಾ ಮತ್ಲಬ್ ಹೈ ಅಜ್ಜಿ. ನಾನಿ ಯಾನಿ ಮಾ ಕಿ ಮಾ. ಅಚ್ಛಾ ಬತಾವ್, ತುಮ್ನೆ ಗಾಂವ್ ಮೇ ಕ್ಯಾ ದೇಖಾ ಲಕ್ಷ್ಯ?
1: ಗಾಂವ್ ಪಹುಂಚನೆ ಪರ್ ಪಹಲೆ ತೋ ಮೈನೆ ಕೇವಲ ಖೇತ್ ದೇಖೆ, ಬಸ್ ಚಾರೋ ತರಫ್ ಗೋಬರ್ ಕಿ ಬದ್ಬೂ ಆ ರಹಿ ಥಿ.
3: ಇಸ್ಕಾ ಮತ್ಲಬ್ ಹೈ ತುಮ್ಹೇ ಗಾಂವ್ ಪಸಂದ್ ನಹೀ ಆಯೆ?
2: ಬದ್ಬೂ ಕೆ ಕಾರಣ ಪಸಂದ್ ನಹೀ ಆಯಾ ಹೋಗಾ.
1: ನಹೀ, ಐಸೀ ಬಾತ್ ನಹೀ ಹೈ ಮ್ಯಾಡಮ್. ಉಸ್ ದಿನ ತೋ ಮೈ ಗಾಂವ್ ಪಹುಂಚ ಕರ್ ಸೋ ಹಿ ಗಯಾ ಥಾ, ಲೇಕಿನ್ ಅಗಲೆ ದಿನ ಜಬ್ ಸೋ ಕರ್ ಉಠಾ ತೋ ಮುಝೆ ಗಾಂವ್ ಬಹುತ್ ಅಚ್ಛಾ ಲಗಾ.
2: ಕ್ಯೋ ಅಚ್ಛಾ ಲಗಾ ಬತಾವೋ ನಾ?
1: ಐಸಾ ಲಗಾ ಜೈಸೆ ಮೈ ಸ್ವರ್ಗ ಮೇ ಹೂ.
3: ಐಸಾ ಕ್ಯಾ ದೇಖ ಲಿಯಾ ಥಾ?
1: ಘರ್ ಕೆ ಚಾರೋ ತರಫ್ ಫೂಲ್ ಹಿ ಫೂಲ್ ಖಿಲೆ ಥೆ ಔರ್ ಜೋ ತಾಜಿ ಹವಾ ಚಲ್ ರಹಿ ಥಿ ವಹ ತೋ ಬಹುತ್ ಹಿ ಅಚ್ಛಿ ಲಗ ರಹಿ ಥಿ.
3: ಹಾಂ, ಗಾಂವ್ ಕಿ ಪ್ರಾಕೃತಿಕ ಛಟಾ ಬಡೀ ಹಿ ಮನೋಹರ್ ಹೋತಿ ಹೈ ಔರ್ ಮನ್ ಕೋ ಮೋಹ ಲೇತಿ ಹೈ. ದೂರ್ ದೂರ್ ತಕ್ ಲಹಲಾಹಾತೆ ಹುವೆ ಹರೇ ಭರೇ ಖೇತ್ ಔರ್ ಚಾರೋ ತರಫ್ ರಂಗ ಬಿರಂಗೇ ಫೂಲ್ ಔರ್ ಉನ್ಕಿ ಫೈಲಿ ಹುಯಿ ಭೀನೀ ಭೀನೀ ಖುಷ್ಬು ಮಧೋಶ್ ಹಿ ಕರ್ ದೇತಿ ಹೈ.
2: ಔರ್ ರಂಗ ಬಿರಂಗಿ ತಿತ್ಲಿಯೋ ಜೋ ಫೂಲೋ ಪರ್ ಮಡರಾತಿ ರಹತಿ ಹೈ ಬಹುತ್ ಸುಂದರ್ ಲಗ್ತಿ ಹೈ.
1: ಔರ್ ಮ್ಯಾಡಮ್, ಪಕ್ಷಿಯೋ ಕಿ ಆವಾಜ್ ತೋ ಬಸ್.
3: ಹಾಂ, ಚಾರೋ ತರಫ ಚಹಚಹಾತೆ ಹುವೆ ಪಕ್ಷಿ ಮನ್ ಕೋ ಮೋಹ ಲೇತೆ ಹೈ. ಸಾದಗಿ ಔರ್ ಪ್ರಾಕೃತಿಕ ಶೋಭಾ ಕೆ ಭಂಡಾರ ಇನ್ ಭಾರತೀಯ ಗಾಂವ್ ಕಿ ಅಪ್ನಿ ಹಿ ವಿಶೇಷತಾ ಹೈ. ತುಮ್ನೆ ಗಾಂವ್ ಕೆ ಮಕಾನ್ ದೇಖೆ?
2: ಹಳ್ಳಿಯ ಅಂಗಡಿಗಳು ತುಂಬಾ ಸೂಕ್ಷ್ಮತೆಯಾಗಿರುತ್ತವೆ.
1: ಬಾರಿಶ್ ಆಂಧಿ ಆನೆ ಪರ್ ಟೂಟ್ ಜಾತೆ ಹೈ.
3: ಪಹಲೆ ಗಾಂವ್ ಮೇ ಕಚ್ಚೆ ಮಕಾನ್ ಹೋತೆ ಥೆ ಔರ್ ಬಾರಿಶ್ ಆಂಧಿ ಆನೆ ಪರ್ ಟೂಟ್ ಭಿ ಜಾತೆ ಥೆ. ಕುಛ್ ಗರೀಬ್ ಲೋಗೋ ಕೆ ಮಕಾನ್ ಅಭಿ ಭಿ ಕಚ್ಚೆ ಹೈ, ಲೇಕಿನ್ ಆಜಾದಿ ಕೆ ಬಾದ್ ಖೇತಿ ಕೆ ವಿಕಾಸ್ ಕೆ ಸಾಥ್ ಸಾಥ್ ಗ್ರಾಮ್ಯ ಜೀವನ ಕಿ ಗತಿ ಭಿ ಬಡಿ ಹೈ ಔರ್ ಭಾರತ್ ಕೆ ಅಧಿಕಾಂಶ ಗಾಂವ್ ಮೇ ಪಕ್ಕೆ ಮಕಾನ್ ಪಾಯೆ ಜಾತೆ ಹೈ.
2: ಲೇಕಿನ್ ಅಧ್ಯಾಪಿಕಾ ಜಿ, ಮೇನೆ ಬಹುತ್ ಜಗಹ ದೇಖಾ ಹೈ ಕಿ ಕಿಸಾನ್ ಆಜ್ ಭಿ ಹಲ್ ಔರ್ ಬೇಲ್ ಸೇ ಹಿ ಖೇತಿ ಕರ್ತೆ ಹೈ.
1: ಮೇರಿ ನಾನಿ ಕೆ ಘರ್ ಮೇ ತೋ ಟ್ರ್ಯಾಕ್ಟರ್ ಥಾ.
3: ಯೇ ಬಾತ್ ಸಹಿ ಕಹಿ ರಹೇ ಹೋ.

0: ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ, ರಸವಾರ್ತೆ 6:30, ಕೃಷಿ ರಂಗ ಕಾರ್ಯಕ್ರಮ 6:51, ಮಳೆಗಾಲದ ಸಂದರ್ಭದಲ್ಲಿ ಮೀನಿನ ಆರೋಗ್ಯ ಕುರಿತಾಗಿ ಡಾಕ್ಟರ್ ಅಮೋಘ್ ಕೆಆರ್ ಅವರೊಂದಿಗೆ ಸಂದರ್ಶನ, ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತುರುವೇಕೆರೆ ತಾಲೂಕು ನೀರಗುಂದ ಪಾಳ್ಯದ ಕಂಚಿರಾಯ ಹಾಗೂ ಸಂಗಡಿಗರಿಂದ ಭಜನೆ ಪದ. 7:45 8:15, 8:30 ಸಿರಿಗಂಧ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪಾರ್ಲಿಮೆಂಟ್ ರಿವ್ಯೂ 8:15, 9:15 ಪ್ರಚಲಿತ ವಿದ್ಯಮಾನ. ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ರಾತ್ರಿ 9:30 ಅಂತಾರಾಷ್ಟೀಯ ಫುಟ್ಬಾಲ್ ಆಟಗಾರ, ತರಬೇತುದಾರ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತ ಎನ್ಎಸ್ ಮಂಜು ಅವರೊಂದಿಗೆ ಸಂದರ್ಶನವಿದೆ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00 ಸಂಸತ್ ಸದನದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ ದೆಹಲಿ ಕೇಂದ್ರದಿಂದ. ಈ ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರೆಯುತ್ತೆ. ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 3:04. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ক্ষেত্রে

0: ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಾಕ್ಷಿ ಜೋಶಿ ಹೇಳುವ ಸ್ನೇಹಮಯ ನಮಸ್ಕಾರ. ಸಮಯ ಸರಿಯಾಗಿ 5:09.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಅಕ್ಕ, ಕೆಲ್ಸ ಸಿಕ್ತು.
8: ಅರೆ ವಾಹ್, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
7: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
8: 1 ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
7: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
8: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
7: ಆದ್ರೆ ಅಕ್ಕ,
8: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
7: ಪಾರ್ಟಿನಂದು, ಬಜೆಟ್ ನಿಂದು.
9: RBI ಹೇಳುತ್ತೆ,
10: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
11: ಆಕಾಶವಾಣಿ ಕಾರವಾರ.

ಕೇಳಿ ವನಿತೆಯರಿಗಾಗಿ ಕಾರ್ಯಕ್ರಮ ಮಹಿಳಾ ರಂಗ. ಕೇಳಿದರೆ ಇಂದಿನ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಜೊಯಿಡಾ ತಾಲೂಕಿನ ಸಪ್ತಸ್ವರ ಸೇವಾ ಸಂಸ್ಥೆ ಸೇವಾಳಿ ಸದಸ್ಯರಿಂದ ಹವ್ಯಕ ನಾಟಕ.

ನಮಸ್ಕಾರ. ಇದೊಂದು ಹವ್ಯಕ ಭಾಷೆಯ ವಿಭಿನ್ನ ನಾಟಕ. ಕಥೆ ಶೀರ್ಷಿಕೆ ಹಳ್ಳಿ ಮನೆಯಲ್ಲಿ ಮಾಡರ್ನ್ ಸೊಸೆ. ಪಾತ್ರಧಾರಿಗಳು: ಘಟವಾಣಿ ಅತ್ತೆ ಪಾತ್ರದಲ್ಲಿ ಸುಮಂಗಲಾ ದೇಸಾಯಿ, ಜಂಬದ ಸೊಸೆ ಪಾತ್ರದಲ್ಲಿ ಅರ್ಚನಾ ಅಜಿತ್ ಹೆಗಡೆ, ಸುಶಿಕ್ಷಿತ ಮಗನ ಪಾತ್ರದಲ್ಲಿ ಶ್ರೀಲತಾ ಭಾಗವತ್, ಪಿಟಿಂಗ್ ನಾದಿನಿ ಪಾತ್ರದಲ್ಲಿ ಲಾಸ್ಯ ವಿಲಾಸ್ ಹೆಗಡೆ, ಶಾಂತ ಸ್ವಭಾವದ ಮಾವನ ಪಾತ್ರದಲ್ಲಿ ಗಾಯತ್ರಿ ದಬ್ಲಿ, ಸೊಸೆಯ ಗೆಳತಿ ಪಾತ್ರದಲ್ಲಿ ಗಾಯತ್ರಿ ಹೆಗಡೆ. ಈ ನಾಟಕದಲ್ಲಿ ಸಿಟಿಯ ಸವಲತ್ತುಗಳನ್ನು ಬಿಟ್ಟು ಹಳ್ಳಿಗೆ ಬಂದು ಅತ್ತೆ ಸೊಸೆಯರ ನಡುವೆ ಹೊಂದಾಣಿಕೆಯ ಅಭಾವವಾಗಿ ಅವರಿಬ್ಬರ ಕಿತ್ತಾಟ ಒಡನಾಟಗಳ ಬಿಂಬಿಸುವ ಹಾಗೂ ಕೊನೆಯಲ್ಲಿ ಎಲ್ಲೇ ಹೋದರೂ ಹಳ್ಳಿಯ ಜೀವನವೇ ಲೇಸು ಎಂದು ವಿಮರ್ಶಿಸುವ ಹಾಸ್ಯಭರಿತ ನಾಟಕ ಇದಾಗಿದೆ. ನಾಟಕ ನಡೆಸುವವರು ಸಪ್ತಸ್ವರ ಸೇವಾ ಸಂಸ್ಥೆ. ಕೇಳಿ ಆನಂದಿಸಿ.

0: ರಾಮ್ ರಾಮ ರಾಮ್ ರಾಮ ರಾಮ್ ರಾಮ. ಸೂರ್ಯ ನೆತ್ತಿಗೆ ಬಂದ್ಕೊಂಡು ಎಷ್ಟಲ್ಲ ಹೊತ್ತಾಯ್ ಹೋತು. ದೇವ್ರೇ, ಆ ಪೇಟೆ ರಾಣಿ ಏಳ್ತ್ಲೋ ಏಳ್ತ್ಲ, ಆಸರಿ ಮಾಡವು ಗೊತ್ತಿಲ್ಲ, ದೇವ್ರಕ್ಕೊಂದು ಗಮಯಾಕವು ಗೊತ್ತಿಲ್ಲ, ಎಂತಕಾರು ನಮ್ಮನೆ ಮಾಡಿ ಅದ್ರ ಮದುವೆ ಆಯ್ ಬೈನು. ನಾವಾದ್ರೂ ಹೋಗಿ ಏಳ್ಸ್ಮಾಜ್ ಅನ್ಸರಿ ಗಚ್ಚಿ ಬಾಗ್ಲಾಯ್ಕತ್ತ. ಹೆಂಗೆ ಏಳ್ಸುದು ಅವ್ರ, ಎಂತ ಮಾಡವಾಯ್ನ ಕೇಳಿತ್ತಂದ್ರ ಎಂತ ಮಾಡುದು. 9 ಗಂಟೆ ಆಯ್ ಹೋತು, ನಮ್ಗೆ ಆಸರಿ ಮಾಡವು ಗೊತ್ತಿಲ್ಲದಂಗೆ ಆಯ್ ಹೋತಲೆ. ಎಂತ ಕಂಡ ಆ ಪೇಟೆ ರಾಣಿ ತಕೊಬಂದು ಗೊತ್ತಾವ್ತ್ಲ. ಈಗ ಕರಿತೆ ಒಂದ್ಸರಿ ನೋಡುವ, ಅಷ್ಟಾದ್ರೂ ಎದ್ದು ಬತ್ ನಾ ಮಾಡಿ ನೋಡುವ. ಮಣಿ, ಏ ಮಣಿ, ಎದ್ವಾರೋ ಮಾರಯ್ಯ, ಬಾಗಿಲು ತೆಕ್ಕೊಂಡು ಎದ್ವಾ. ಆ ನಿನ್ನ ಪೇಟೆ ರಾಣಿನು ಮಾತ್ರ ಕರಿ, ಎಂಗಳ ಕಾಲಕ್ಕಲ್ಲವ ಇಷ್ಟೊತ್ತೆಲ್ಲ ಮಾಡಿರೆ ಹೊಡೆದು ಹೊತ್ತಾಕ್ತಿಪ್ಪ ನಮ್ಮನ್ನೇ. ಅವು ಆದರೆ ಇಷ್ಟೊತ್ತಾರು ಏಳ್ತುಲ ಮಾಣಿ, ಏಳ್ಸೋ ಆ ಪೇಟೆ ರಾಣಿಯ.
1: ಅಯ್ಯ ಎನ್ಸೆ ನಿಂದು, ಬೆಳಿಗ್ಗೆ ಎದ್ದು ಕೂಡಲೇ ಶುರು ಆತನೆ ನಿಂದೊಂದು.
2: ಏ ಅತ್ತೆ, ಯಾರು ಯಾರು ನೋಡಿದು ಈಗಲ್ಲ ಅತ್ತೆ ತಿನ್ಕೊಂಡಲ್ಲ ಯಾರು ಇರ್ತಿವಿಲ್ಲ, ಬಾಯಿಗೆ ಬಂದಂಗೆಲ್ಲ ಮಾತಾಡೋದು ಬೇಡ ನೀನು. ಹಾ ಏ ನಂದು, ನಿಮ್ಮಮ್ಮನ ರಾಶಿನೇ ಆತು, ಭಯಂಕರ ಕಿರಿಕಿರಿ ಮಾಡೋದೆಲ್ಲ ಬೇಡ ನನಗೆ. ದಿಸ್ಸ ಇದೇ ಕೇಳುದು, ಒಂಚೂರು ಬಾಯಿ ಮುಚ್ಕೊಂಡು ಇಪ್ಪಲಿ ಹೇಳು ಅದಕ್ಕೆ.
1: ತಡಿಯೇ, ಎಂತಾರು ಮಾತಾಡ ನೀನು, ಎಷ್ಟಾರು ಹಿರಿಯವಲ್ದನೆ ಅವು.
0: ತೋ ತೋ ತೋ ತೋ ಮಾಣಿ, ಅದ್ರಕಲ್ ಮೊದ್ಲು ವಸ್ತ್ರ ಹಾಕೊಂಬರಾಕಳ ನೋಡ್ಲ ಅವ್ತ್ಲಿಯೋ, ನೋಡ್ಲ ಅವ್ತ್ಲ, ಸಂಸ್ಕಾರ ಇದ್ದು ಮನೆ ಅಂಗಳ ಮನೆ ಅವ್ತ್ಲಿಯೋ ಅವ್ತ್ಲ ಮರಯ್ಯ.
2: ಅತ್ತೆ ಎಂತೆಂತಾರು ಮಾತಾಡ, ನೈಟ್ ಡ್ರೆಸ್ ಇದು, ಇದು ಇಪ್ಪುದೇ ಹಿಂಗೆ. ಶಿ, ಈ ಮನೇಲಿ ಅಂತೂ ನನ್ನ ಹತ್ರ ಇಪ್ಪಲೇ ಸಾಧ್ಯ. ನಂದು ನೀ ಹೇಳು, ನಿಂಗೆ ನಾ ಬೇಕಾ ಆಯ್ ಬೇಕಾ ವಿಚಾರ ಮಾಡು. ಹಾ
3: ಅಯ್ಯ, ನಾ ಹೇಳಿದ್ನಿಲ್ಯ ನಿಂಗೆ, ನಂಗಿದ್ರ ಮದ್ವೆ ಅಪ್ಪಕಿರೇ ಡೌಟ್ ಇದ್ದಿತ್ತು. ಅಣ್ಣ ಪಕ್ಕ ಇದ್ರ ಸಂತಿಗೆ ಹೋಗ್ತಾ ನೋಡು, ನಾವೆಲ್ಲ ಬ್ಯಾಡ್ದೆ ಅವಂಗೆ.
4: ಹೌದೇ ಹೌದೇ, ರಾಮ್ ರಾಮ ರಾಮ್ ರಾಮ.
0: ಅಲ್ದೆ ಆ ಹೇಳುದು ಹಂಗಲ್ದೆ ಅಪ್ಪಿ, ಓದಿ ಏನ್ ಸಿಗುತ್ತಿದ ಅವು ಎಂತ ಮಾಡ್ತ, ಯಾವಾಗ ನೋಡಿರುವ ನಮಗೆ ಈ ನಮಿ ಹೇಳ್ತಿರ್ತ. ಆ ಎಂತ ಮಾಡಳು, ನಾನು ಅವು ಎಲ್ಲರೂ ಹೋಗಿ ಸಾಯವ, ಯಾರಿದ್ದಾಳೆ ಈ ನಮಿ ಮಾಡ. ನೀ ಒಂದು ಲಾಯ್ಕ ಗಂಡನ ಮನೆಗೆ ಹೋಗಿ ಲಾಯ್ಕ ಮನೇನೆ ಸಿಕ್ಲಿ, ಈ ಮಾಣಿ ನೋಡಿದ್ ಹಿಂಗೆಲ್ಲ ಮಾಡ್ತಾ.
1: ಅಮ್ಮ ಎಂತಕ್ಕೆ ಹಂಗೆಲ್ಲ ಮಾತಾಡ್ತೀಯ, ನಾ ಯಾವಾಗ ಹೇಳಿದ್ನೆ ನಿನ್ಗೆ ಮನೆ ಬಿಟ್ಟಿಗೆ ಹೋಗ್ತೇ ಹೇಳಿ.
5: ಎಂತ ಆತೆ ಗೋದಾವರಿ,
0: ನಿಂಗೆ ಯಾವಾಗೂ ಹಂಗೆ ಎಂತ ಆತೆ ಗೋದಾವರಿ, ಒಟ್ಟೊಟ್ಟಿಗೆ ಮಾತಾಡ್ತೀವಿ, ಒಂದು ಮಾತು ಆಡ್ತ್ರಿಲ್ಲ ಸಾಕು ಸಾಕು, ಎಂತ ಮಾಡವನ ಹಿಂಗೋಕೆಂತುವ. ಸರಿ ಇದ್ದಿದ್ರೆ ನಿಂಗೆ ಇಷ್ಟೊತ್ತಿಂಗ ನಮ್ಮನೆ ಮಾಣಿ ಸೊಸೆ ಕೈಲಿ ಆ ಹೇಳಿಸ್ಕೊಂಬುದೇ ಇದ್ದಿತ್ತಲ್ಲ, ಎಲ್ಲ ಏನು ಕರುವ.
5: ಅಲ್ದೆ ಎಂತ
0: ಎಲ್ಲ ಆ ಅಡಿಕೆ ಉಕ್ಕಮ್ಮನ್ಕೊಳ್ಳಿ ಪುರ್ರ ಗುಡಿಸಿ ಕಡೆಗೆ ಎಂತಾತೆ ಗೋದಾವರಿ ಕೇಳಿ. ಅಲ್ಲ ಈ ನಮಿ ಮಾಡ್ತಿಪ್ರಲ್ಲ ನಿಂಗೆ, ಈಗ 10 ಗಂಟೆ ಆತು, ಒಂದು ಆಸರಿ ಮಾಡವ ಹೇಳ್ಕೊಂಡು ಹೇಳಿರ ಈ ನಮಿ ಮಾತಾಡ್ತು ನೋಡು ಸೊಸೆ. ಎಂತ ಕಂಡು ಈ ಪ್ಯಾಟೆ ಸೊಸೆ ನಾವು ತಕೊಂಬಂದಾತು, ಮಣಿ ಎಂತ ಮಾಡೋವೋ ಮಾರಯ್ಯ.
3: ಅಪ್ಪ ಮತ್ತೆಂತೂ ಅಲ್ದ, ಅಣ್ಣ ಅತ್ತಿಗೆ ತಕೊಂಡು ಬ್ಯಾರೆ ಮನೆ ಮಾಡ್ತನಡ, ಬೆಂಗ್ಳೂರಿಗೆ ಹೋಗ್ತನಡ, ಹೆಂಗುವ ತಾ ಡಿಗ್ರಿ ಮಾಡಿದ್ದೆ ಸೊಕ್ಕೋ ಹಂಗೆ.
1: ನೀವೊಂದು ಸುಮ್ಮನಿರೆ ಪುಟಿ, ಬಾಯಿ ಬಂದಂಗೆಲ್ಲ ಮಾತಾಡ. ಯಾವಾಗ ನಾ ಆ ನಮ್ಮನೆ ಸೊಕ್ಕ ಮಾಡಿದ್ನೆ, ನಾ ಹಂಗೆಲ್ಲ ಹೇಳಿದ್ನಿಲ್ಲ ಅಪ್ಪ. ಬೆಳಗ್ಗೆ ಬೆಳಗ್ಗೆ ಈ ಅತ್ತೆ ಸೊಸೆ ಜಾಗಲ ಶುರು ಮಾಡ್ಕೊಂಡ, ನಂಗೆಂತೂ ಬಗೆನೇ ಹರಿತ್ಲ, ಎಂತ ಮಾಡವು ಹೇಳು ನಾ ಆರುವ. ಅಬ್ಬೆ ಬಿಡ್ಲ ಅವತ್ಲೆ,
2: ಹಂಗಾರೆ ನನ್ನೇ ಬಿಟ್ಟಾಕಿ.
1: ಥೋ

0: ಹಂಗಲ್ದೆ ಹೆಂಡ್ತಿನೂ ಬಿಡ್ಲವ್ತ್ಲೆ. ನೀನ್ ಹೇಳು ಅಪ್ಪ, ಎಂತ ಮಾಡವ?
1: ಅವನಂತೂ ಮಾತಾಡ್ತಾ ಮಾತಾಡ್ತಾ ಮಾತಾಡ್ಲಿ, ಅವ್ ನೋಡ್ತೆ.
2: ಮಾಣಿ, ಆ ಎಂತ ಕವಳ ಹಾಕ್ತೇಳಿ ಗುಟ್ಟಾಟನೋ?
3: ಎಲ್ಲವ ನನ್ನ ಕರ್ಮ. ಯಾವ್ದಾರು ಪ್ಯಾಟೆಲಿಪ್ಪವನೇ ಮದುವೆ ಆಗು ಹೇಳಿ ಅಪ್ಪಾಯಿ ಹೇಳಿರು ಕೇಳಿದ್ನಿಲ್ಲೆ. ಚಲೋ ಕಲ್ತಿದ್ದ, ಹಳ್ಳಿ ಮನೆ ಬಂದ್ರು ಚಲೋ ಮಾಡ್ಕೊಂಡು ನೋಡ್ಕೇತ ಅನ್ಕೊಂಡ್ರೆ ಇಲ್ಲಿ ಆದದ್ದೆ ಬೇರೆ. ಇಲ್ಲ ನಮಗೊಂದು ಪ್ರೈವಸಿ ಇಲ್ಲೇ, ಬೇಕಾದ ಬಟ್ಟೆ ಹೈಕಂಡ್ರೆ ದುಂಡಂಗಿದ್ದೆ ಹೇಳ್ತು ಅತ್ತೆ. ಒಂದ್ ಗಂಡು ಕರ್ಕ ಪ್ಯಾಟೆಗ್ ಹೋಪನ ಅಂದ್ರೆ ಬೆನ್ನಿಂಗ್ ಬಿದ್ದ ಶನಿ ಹಂಗೆ. ಇದೊಂದ್ ಇದ್ದಲ್ಲ ಕರ್ಮದ್ ನನ್ ನಾದ್ನಿ ಬಂದ್ ಕುಂತ್ ಬಿಡ್ತು ಶಿವ ಹೇಳಿ.
0: ನೋಡು ನೋಡು ನೋಡು, ನೀನ್ ನನ್ ಸುದ್ದಿ ಬರಡ. ಏನೋ ಅಣ್ಣ ಕರ್ಯದಕ್ ನಾ ಬತ್ತಿ ಬಿಟ್ರೆ ನಿನ್ನ ಮೊಸರು ನೋಡ್ಕೊಂಡು ನಿಂತು ಬತ್ನಿಲ್ಲ.
3: ನಾನು ದೇವ್ರ ಮುಂದೆ ದಿನ ಕುತ್ಕೊಂಡು ನಂಗ್ ಒಳ್ಳೇದಾಗ್ಲಿ ಹೇಳಿ ಕೇಳ್ಕೆತ್ನಿಲ್ಲ. ನೋಡ್ಕ, ನನ್ನಂತದೆ ಗಂಡ ಮನೆ ನಿಂಗೂ ಸಿಗ್ಲಿ ಹೇಳಿ ಹೇಳ್ಕತ್ತೆ, ಆವಾಗ ಅರ್ಥವತ್ತೆ ನಿಂಗೆ ನನ್ ಕರ್ಮ ಎಂತದ್ದು ಹೇಳಿ.
0: ನೋಡು ನೀನ್ ಹಿಂದೊಂದೇ ಕೇಳ್ಕ್ಯ, ನನ್ ಸುದ್ದಿ ಎಲ್ಲ ಕೇಳಿಲ್ಲ. ಅದೆಂತೋ, ಹಾ, ಊರು ಉಸಾಪರಿ ಮಾಡಿ ಮುಲ್ಲ ಸ್ವರ್ಗಿದ್ದ ನಡ, ಹಂಗಾವ್ತು ನಿನ್ ಕತೆನು ಮತ್ತೆ.
4: ಮಾರೈತಿ ಮುಗುಸ್ರೆ ನಿಂಗ್ಳ ಜಗಳವಾ?
1: ರಾಮ್ ರಾಮ ಮುಗಿಸ್ರೋ, ನನಗೆಂತೂ ಹೊಶ್ವಾಯ್ದು ಹೇಳ್ತಿದ್ದೆ. ಆಸರಿ ಮಾಡ್ಲೋಗ್ರೋ ಮಾರಯ್ಯ.
3: ನಂದು ಆಸರಿಂಗ್ ಮಾಡುವ ಬಾರೋ, ನಾವು ಒಬ್ಬನೆಲ್ಲ ನನ್ನ ಹತ್ರ ಸಾಧ್ಯನೇ ಇಲ್ಲ.
4: ಅಡ್ಡಿಲಿ ಏನ ಅಡಿಯ ಮರೈತಿ ಹೋಪ.
1: ದೇವ್ರೇ, ರಾಮ್ ರಾಮ ರಾಮ್ ರಾಮ, ಹೆಂಗಳ ಕಾಲದಲ್ಲೆಲ್ಲ ಹಿಂಗಿದ್ದಿತ್ಲಿಯೋ ಹಿಂಗಿದ್ದಿತ್ಲೆ. ಗಂಡನ ಕೈಲಿ ಎಲ್ಲ ಕೆಲಸ ಎಲ್ಲ ಮಾಡಿಸ್ತಿಪ್ಪೋ ಇಲ್ಲ. ಈಗಿನ ಕಾಲದವ್ ನೋಡಿರ ರಾಮ, ಎಲ್ಲ ಕೆಲಸನೂ ಮಾಡಿಸ್ತವೋ ಮಾಡಿಸ್ತೋ. ಹೆಂಗಳ ಕಾಲದಲ್ಲೆಲ್ಲ ಹೆಂಗಳೇ ಅಕ್ಕಿ ಬೀಸಿ ದೋಸೆ ಎರೆದು ಗಂಡಂಗೆ ಹಾಕಿದ್ಮೇಲೆ ಹೆಂಗ ತಿಂಬುದಾಯ್ತು. ಈಗ ನೋಡಿರ ದೇವ್ರೇ. ಒಪ್ಪಿ, ಒಂದು ಕೆಲಸ ಮಾಡ್ತೆ, ನಿನಗೆ ಗನಾ ಗಂಡನ ಮನೆನೇ ಹುಡುಕಿ ಕೊಡ್ತೆ. ಎಂತಕ್ಕೆ ಅಂದ್ರೆ ಎನ್ನಷ್ಟು ಲೈಕ್ ಒಳ್ಳೆ ಅತ್ತೇರಿ ಎಲ್ಲೂ ಸಿಕ್ಕುತ್ತಿಲ್ಲ ನಿನಗೆ. ಹಂಗಾಗಿ ನಿನಗೆ ಅತ್ತೇರಿ ಇಲ್ಲದ ಮನೆನೇ ಹುಡುಕು ಕೊಡ್ತೆ.
0: ಅಯ್ಯಿ, ನಂಗೆ ಹೆಂಗಿದ್ ಮಾಣಿ ಬೇಕು ಹೇಳಿ, ನಾ ಎಂತಕ್ಕೊಂದು ನಿಂಗೆ ಪದ್ಯ ಹೇಳಿ ತೋರಿಸ್ಲಿಲ್ಲ.
1: ಹೌದೇ ಹೌದು, ನೋಡು ಆ ಪ್ಯಾಟರ್ನಿಗೆ ಒಂದು ಹಾಡು ಹೇಳು ಅಂದ್ರೆ ಹಾಡು ಬತ್ತಲ್ಲ. ನೀ ಯಾರು ಹಾಡು ಕಲ್ತಿದ್ದೀಯಲ್ಲ ಅಪ್ಪಿ, ಒಂದು ಹಾಡು ಹೇಳಿ ಅಪ್ಪಿ.
3: ಚಲೋ ಹಾಡು ಹೇಳ್ತದ್ದು ಕೇಳಿ ಕೇಳಿ.
0: ಕೇತೆ ಅಯ್ಯಿ ಕೇಳು, ನನಗೂ

ಪ್ಯಾಟೆಲಿಪ್ಪ ಹುಡುಗಬೇಕು ಮದುವೆ ಅಪ್ಪುಲೆ, ರಾಶಿ ಚಂದ ಇರ್ಲೇಬೇಕು. ಅಪ್ಪ ಅಮ್ಮನ್ ಸಂತಿಗಿದ್ರೆ ರಾಶಿ ಬೇಜಾರ, ಮೈದ್ನಾದ್ನಿ ಎಲ್ಲ ಇದ್ರೆ ನಂಗೆ ಗ್ರಹಚಾರ. ಅತ್ತೆ ಮಾತ ಕೇಳ್ಕೆಂಡು ಇಪ್ಪಲಾಗ್ತಿಲ್ಲೇ, ಮನೆಯವ್ರ ಚಾಕ್ರಿ ಎಂತೂ ಮೊದ್ಲೇ ಆಗ್ತಿಲ್ಲೇ. ನಾನು ಅವರು ಇಬ್ರೆ

0: ಬರ್ಗರ್ ತಿನ್ನ ಅಂದ್ರೆ ನನ್ಕಿಂತ ಮುಂಚೆ ರೆಡಿರವು. ನನಗೂ ಒಬ್ಬ ಹುಡುಗ ಬೇಕು ಮದ್ವೆಯ ಪುಲೆ, ಪ್ಯಾಟೆಲಿದ್ದ ಆದ್ರೆ ಸಾಕು. ತಿಳ್ತಾನೆ ಆಯಿ
1: ಅಲ್ದೆ ಅಪ್ಪಿ, ಹಿಂಗದಲ್ಲ ಹಾಡ್ರ ಲೈಕ್ ಅಂತ ಅನ್ಸನ?
0: ಲೈಕ್ ಅಂತೆ ಈಗೆಲ್ಲವಾ?
1: ಅಲ್ದೆ ಎನ್ನಂತ ಅತ್ತೆ ಸಿಕ್ಕೇ ಬಿಡ್ತವಳಿ ಗ್ಯಾರಂಟಿ ಇಲ್ಲ ನಿನ್ಗ. ಹಂಗ ಇಕ್ಕಂಡು ಆ ಯೋಚನೆ ಮಾಡೋದು ಅನ್ಸುಗುತ್ತಿದ ನಿನ್ಗ? ನೀ ಹೇಳ್ದಂಗೆ ಅತ್ತೆರಿಲ್ಲದ ಮನೆಗೇ ಕೊಡ್ತೆ. ಯೋ ದೇವ್ರೇ, ಎಲ್ಲವೂ ಅನ್ನಂಗೆ ಎಲ್ಲಿರ್ತಾಳು?
2: ನೀ ಮ್ಯಾಲ ಹೋದ್ರ ನನ್ನ ಮನೇನೂ ಅತ್ತೆರಿಲ್ಲದ ಮನೇನೆ ಅವತ್ತಿ ಕರ್ಮ ಎಂದು.
3: ನೋಡು ನೋಡು ಹೆಂಗ್ ಮಾತಾಡ್ತು ಹೇಳಿ.
1: ಎಂತ ಗುಣಿಕೆತ ಎನ್ಸನ ಕರ್ಮ, ನಾವ್ ತೊಂದರೆ ಇದಲ್ಲ ನಮ್ಮನೆ ಮಾಡಿ ಹೇಳ.
2: ಚುಚ್ಚಿ ಚುಚ್ಚಿ ಸಮಾ ಕಿವಿ ಚುಚ್ಚಿ, ನಿಮ್ಮನೆ ಕೂಸಿಗಾರೆ ಅತ್ತೆರಿ ಇಪ್ಲಿಲೆ ಮಾವ ಇಪ್ಲಿಲೆ ಎಲ್ಲ ಸೌಲತ್ತಿರೋ ಮನೆ ಮಂದಿ ಬಾಕಿ ಬಂದ ಹೆಣ್ಮಕ್ಕಾದ್ರೆ ಎಲ್ಲ ನಿಂಗಕ್ ಬೇಕಾದಂಗೆ ಆಗೋ ತಿಂದು ಸಾಯ್ರಿ ತಿಂಡಿಯ.
1: ರಾಮ ರಾಮ ರಾಮ ಗೋವಿಂದ ಎಂತೆಂತ ಕಾಣವೋ, ಇನ್ನೂ ವಯಸ್ಸಾದ್ಮೇಲೆ ಅಷ್ಟೇ ನಮ್ ಕತೆ. ಅಲ್ದೋ ಮಾಣಿ, ಯೋ ನಂಜುಳ ಅಂತ ತಂದು ಹಾಕಿದ್ದೋ ಎನ್ಸೋ ಎಂತ ಸುಡುಗಡ ಕ್ಯಾಗಿ ಕ್ಯಾಗಿ ಹೇಳಿತ್ತು ದೇವ್ರೇ. ಅನ್ಕಲ್ಲ ನೋಡ್ಲು ಸಾಧ್ಯ ಎಲ್ಲ ಇದೆ ಅನ್ನತ್ರ ತಿಂಬಲೌತ್ಲೇ ಮಾಣಿ.
2: ನಂದು ಇನ್ನು ಸಾಧ್ಯನೇ ಇಲ್ಲ, ಒಂದೂ ಸರಿ ಹೌತ್ಲೆ ನಾ ಮಾಡಿದ್ದು. ಒಂದ್ ದಿವಸ ನೋಡ್ದೆ, ಎರಡ್ ದಿವಸ

0: ಸಂಪ್ರದಾಯ ಎಷ್ಟು ದಿವಸ ಆಯ್ತು ಇದು ಬಗೆ ಹರಿಯುದಲ್ಲ. ಎಷ್ಟು ಹೇಳಿ ನಾವೊಬ್ಳೆ ಹೊಂದ್ಕೊಳ್ಳೋ, ಒಂದ್ ಬದಿಗೆ ಅತ್ತೆ ಇನ್ನೊಂದ್ ಬದಿಗೆ ಅದೊಂದು ಕರ್ಮದ ನಾದ್ನಿ, ಕಾಟ ನನ್ನ ಹತ್ರ ತಡಿಲೇ ಸಾಧ್ಯಲ್ಲ. ನಂದು ನೀ ಬಪ್ಪುದಾದ್ರೆ ಬಾಯಿಲ್ಲದ್ರ ಇಲ್ಲೇ ನಾಯಂತ ಹೊರಟೆ.
1: ದೇವ್ರೇ ದೇವ್ರೇ, ಎಂತ ಮಾತಾಡುವಳಿ ನಮಗೆ ಮಾಡ್ತಾಳು ನೀನು ಮಾಲಿ, ಎಂತ ಮಾಡವಾನು
2: ಎಂತಕ್ ಹಂಗ್ ಮಾಡ್ತೀಯ ರೂಪ? ಅಪ್ಪ ಅಮ್ಮನ್ ಬಿಟ್ಟಿ ಬಪ್ಪಳಾವ್ತಾನೆ ಚಿನ್ನ. ನೀನೇ ಹೆಂಗಾರು ಒಂದ್ ಕಡೆ ಮರೈತಿ, ನನ್ ಮುದ್ದು ಅಲ್ದೇನೆ ನೀನು.
0: ಹ್ಮ್ ಚಿನ್ನ, ರನ್ನ ಹೇಳುದೆಲ್ಲ ಬೇಡ, ಅದೆಲ್ಲ ಹೊಂದ್ಕೆಮೇಲೆ ನನ್ನ ಹತ್ರ ಸಾಧ್ಯನೇ ಇಲ್ಲ. ನಂಗೆ ಸಾಕಾಗೋಯ್ದು, ಇನ್ನು ಹೊರಡುದೇಯ. ನಾ ಎಂತೂ ಹೋಪವ, ನಿಂಗ್ ನಾ ಬೇಕಾ ಆಯ್ ಬೇಕಾ ವಿಚಾರ ಮಾಡಿ ಇನ್ನೊಂದ್ಸಲ ಹೇಳ್ತಾ ಇದ್ದೆ.
2: ಬ್ಯಾಡ್ದೆ ಹಂಗ್ ಮಾಡಾಡ್ದೆ, ಹೋಗಡ್ದೆ ಬಿಟಿಕಿ.
1: ಎಂತಕ್ಕ ಕೈ ನಮಿ ಮಾಡ್ತ್ರೋ, ರಾಮ್ ರಾಮ ರಾಮ್ ರಾಮ ಎನಗ ಗೊತ್ತಾವ್ತ್ಲಿಯೋ. ಹೆಂಗ್ಳೇ ಇರ್ತೂಲ ಈ ಮಲ್ಲಿ, ನಿಂಗ್ಳೇ ಗಂಡ ಹೆಂಡ್ತಿ ಆರಾಮೀರಿ, ಹೆಂಗ ಎಲ್ಲಾರು ಹೋಯ್ ಸಾಯ್ತಿಯೋ. ಕೇಳಿತ್ತಂದ್ರ ಈ ಮಾತೆಲ್ಲ ಕೇಳಿಸ್ಕೊಂಡ್ ಇರೋವ ನಾವು?
3: ಥೋ ಎಂತ ತೆಗೋದವ್ರಿ,
1: ನಿಂಗ ಮಾತ್ ಎತ್ತಿರ್ತೋ ಎಂತ ತೆಗೋ ಅದವ್ರಿ, ಹೇಳುದ್ ಬಿಟ್ರು ಮೂರ್ನೇ ಮಾತ್ ಹೇಳ್ತಿರ್ಲ ಆ ಎಂತ ಸಾಯವನ. ಹೆಂಗ್ ಮಾಡಿ ದೇವ್ರೇ, ನಿಂಗಳು ಸಂತಿಗೆ ಸಂಸಾರ ಮಾಡ್ಕೊಂಡ್ ಬಂದೆ 8 ವರ್ಷ, ಇನ್ ಮುಂದಲ್ಲ ಈ ನಮಿ ಮಾಣಿ, ಈ ನಮಿ ಗಂಡ, ಈ ನಮಿ ಸೊಸೆ, ರಾಮ್ ರಾಮ ರಾಮ್ ರಾಮ ರಾಮ್ ರಾಮ.
0: ನಿಂಗೋ ಎಂತಾರು ಮಾಡ್ಕೊ ಸತ್ಕೊಳ್ಳಿ, ನೀನು ಅವ್ರ ಸಂತಿಗೆ ಇದ್ಕೊಂಡ್ ಸಾಯಿ, ನಾ ಹೋಗ್ತೆ.
2: ಇಲ್ಲಿಯೇ ನೀವು ಹೋಗಡ್ದೆ, ತಡಿಯೇ ನಿತ್ಕೊಳ್ಳೆ ಮಾತ್ರ, ನಾ ಹೇಳುದು ಕೇಳೆ.
4: ರೂಪ ರೂಪ, ಎಂತದೆ ನಿನ್ ಕತೆ, ಎಲ್ಲಿಗೋ ಹೊಂಟಂಗಿದ್ದು, ಎಷ್ಟು ದೂರ ಒಪ್ಪವನೆ?
0: ಥೋ ನಂದೇ ಇಲ್ಲಿ ಹಿಂಗ ಐಕೊಂಡಿದ್ದು, ನೀನು ಒಬ್ಬ ಬಂದ್ಯ.
4: ಎಂತ ಅತ್ತೆ, ಎಂತ ಆತು ನಿನ್ ಕತೆ?
0: ಮತ್ತೆಂತದೆ, ಈ ಅತ್ತೆ ಮಾವನ್ ಕಟ್ಕೊಂಡು ನಾದ್ನಿ ಕಟ್ಕೊಂಡು ಸಾಕತ್ತು ನಂಗೆ, ಅದಕ್ಕೆ ಮನೆ ಬಿಟ್ಟಿಗ್ ಹೋಗೋಳ್ ಸೂಟ್ಗೇಸ್ ತಗೊಂಡು ಹೊರಟಿದ್ದೆ ನೋಡು.
4: ಇಲ್ಲಿಯ ಮಳ್ಳು ಒಳಗ್ ಹೋಗು ಸುಮ್ಮಂಗೆ, ನೀ ಇಲ್ಲಿ ಎಷ್ಟ ಆರಾಮಿದ್ದೆ ಹೇಳಿ, ನಿನ್ ಕರೇನೋ ಗೊತ್ತಿಲ್ಲ ನೋಡು. 2 ನಿಮಿಷ ನಾನು ಮಾತು ಕೇಳು, ಕಡಿಗ್ ನಿನಗೆ ಎಂತ ಅನಿಸ್ತು ಹಂಗ್ ಮಾಡು, ಬಾರೆ ಸುಮ್ಮಂಗೆ ಒಳಗೆ.
0: ದೀಪ ಬಿಡು ನನ್ನ, ಇಲ್ಲಿ ಪರಿಸ್ಥಿತಿ ಎಂತದೇಳು ನಿಂಗ್ ಗೊತ್ತಿಲ್ಲ. ಮಾನಸಿಕಿದ್ದ ಇಲ್ಲೆಲ್ಲ ಹೂವ, ಊರಲ್ಲಿ ಎಂತೆಂತವೋ ಸಾಯ್ತೋ, ಇದಕ್ಕೊಂದು ನನ್ನ ಅತ್ತಿದ್ದಲ್ಲ ಅದಕ್ಕೊಂದು ಎಂತದೂ ಬತ್ತಲೆ. ಒಂದು ಊಟ ತಿಂಡಿ ಸರಿ ಆಗ್ತಿಲ್ಲ, ಒಂದು ಬಟ್ಟೆ ಮಾತು ಎಲ್ಲದಕ್ಕೂ ಕಿರಿಕಿರಿ, ಸಹಿಸ್ಕೊಂಡ್ ಸಹಿಸ್ಕೊಂಡ್ ಇಪ್ಪಲ್ ಸಾಧ್ಯನೇ ಇಲ್ಲ ನನ್ನ ಹತ್ರಿ. ನಾನು ನನ್ನ ಗಂಡನ್ ಕರ್ಕೊಂಡು ಸಿಟಿಗೆ ಹೋಗ್ತೆ, ಅವ್ ಬಂದ್ರೆ ಹಂಗೆ ಬರೋದ್ರ ನಾವ್ ಒಬ್ಳ್ಯಾರು ಇರ್ತೆ, ನಂಗ್ ತಲೆ ಬಿಸಿನೇ ಇಲ್ಲ. ಈ ಕರ್ಮಲ ಯಾವ ಸತ್ತವಂಗ್ ಬೇಕೋಳು.
1: ರಾಮ್ ರಾಮ ರಾಮ್ ರಾಮ ಎಂತೆಂಥ ಮಾತು ಕೇಳೋವೋ, ಈ ಎಂತ ಎಂತ ಮಾಡ್ದಳಿ ಈ ನಮಿ ಹೇಳ್ತಿದ್ದೋಳೇ ಗೊತ್ತಾವ್ತ್ಲ, ಇಷ್ಟೆಲ್ಲ ಮಾತಾಡ್ತೀಯಲ್ಲ ಆ ಎಂತ ಮಾಡ್ದಳಿ ಮಾತಾಡ್ತೀಯ ಮರೈತಿ.
4: ರೂಪ ಅಟ್ಲೀಸ್ಟ್ ನಿನಗೆ ಅತ್ತಿಯಾದರೂ ಇದ್ದು ನನ್ನ ಕತೆ ಕೇಳು. ನಾನು ಬೆಂಗಳೂರಲ್ಲಿದ್ದವ, ಗಂಡ ಹೆಂಡತಿ ಇಬ್ಬರೇ ಆರಾಮ ಇಪ್ಪ ಹೇಳಿ ಹೋದವ. ಮೊದಮೊದಲು ಜಾಲಿ ಜಾಲಿಯಾಗಿದ್ದಿದ್ವೆ, ಸಂಸಾರ ದೊಡ್ಡಾದಂಗೆ ಖರ್ಚು ಹೆಚ್ಚಾಗ್ತಾ ಹೋತು. ನಾನು ದುಡಿವಂಗತ್ತೆ, ಅತ್ತೆ ಇದ್ರೆ ಅಟ್ಲೀಸ್ಟ್ ಮಕ್ಕಳಾದ್ರೂ ನೋಡ್ಕೆತಿರ್ತು. ಹಿಂಗಿರಕಾರೆ AI ಬಂದದ್ದು ಹೇಳೋದು ನನ್ನ ಗಂಡಂಗ್ ಕೆಲಸ ಇಲ್ಲದಂಗಾತು. ಹಳ್ಳಿಯಲ್ಲಾದ್ರೆ ತೋಟದಲ್ಲಿಪ್ಪ ಸೊಪ್ಪು ಸೊದೆ ತಿನ್ಕೊಂಡಾದ್ರೂ ಬದುಕೂಲಾಗ್ತು, ಪ್ಯಾಟೆಲ್ ಹಂಗಾಗ್ತಲೆ. ಗಂಡನೂ ಕೆಲಸ ಕಳ್ಕೊಂಡು 1 ತಿಂಗಳಾತು, ಎಂದ ಒಬ್ಬಂದೇಯ ದುಡಿಮೆ ಸಾಕಾಗ್ತಲೆ. ಒಂದೊಂದು ಸಲ ಬಾಡಿಗೆ ಕಟ್ಟುವುದು ಕಷ್ಟಕ್ಕೆ ಬತ್ತು. ಮಗನೂ ಸಣ್ಣಿದ್ನಲೆ ನಂಗ ಈಗ ಭಾಳ ಕಷ್ಟದಲ್ಲಿದ್ವೆ, ಅದಕ್ಕೆ ಹಂಗ ಪ್ಯಾಟೆ ಸಹವಾಸ ಬ್ಯಾಡ ಹೇಳಿ ಬಿಟ್ಟಿಕ್ ಬಂದ್ಕೊಂಡು ಜಮೀನ್ ನೋಡ್ಕೊಂಡ್ ಆರಾಮಿದ್ಯ. ಅದಕ್ಕೆ ನಿನಗೂ ಬುದ್ಧಿ ಹೇಳ್ತೆ, ನಾ ನಿನ್ ಹಿಂಗೆ ಮೀಟ್ ಮಾಡ್ಕೊಂಡು ಹೋಪನ ಹೇಳಿ ಬಂದಿದ್ದೆ. ನೀ ನೋಡಿದ್ರೆ ಇಂಥ ಸಿಚುವೇಶನ್ ಅಲ್ಲಿ ಇದ್ದದ್ದಕ್ಕೆ ನಿನಗೆ 4 ಬುದ್ಧಿ ಮಾತು ಹೇಳ್ದೆ. ಆಂಟಿ ನೀವು ಸ್ವಲ್ಪ ಈಗಿನ ಕಾಲಕ್ಕೆ ಹೊಂದ್ಕೇಳಿ, ಬ್ಯಾರೆ ಮನೆ ಹೆಣ್ಮಗಳು ಹೇಳಿ ಭೇದ ಮಾಡಡಿ. ನಿಮಗೂ ವಯಸ್ಸಾಗ್ತಾ ಬಂತು, ನೀವು ಒಂದು ಕಾಲದಲ್ಲಿ ಸೊಸೆ ಆದವ್ರೇಯ, ಕಷ್ಟ ನೋಡ್ಕೊಂಡೇ ಬಂದವರು. ಆ ಕಷ್ಟ ಸೊಸೆಗೆ ಬರದ್ದಂಗೆ ನೀವು ನೋಡ್ಕೇಳೋವು. ಸ್ವಲ್ಪ ಹೊಂದ್ಕೊಂಡು ಹೋದ್ರೆ ರಾಶಿ ಬದಲಾವಣೆ ಆಗ್ತು. ಇಪ್ಪು 3 ದಿನ ಎಲ್ಲವೂ ಚಂದ ಮಾಡ್ಕೊಂಡು ಹೋಪ. ಹೊಳ್ಳಲ್ಲಿದ್ದ ಸುಖ ಪ್ಯಾಟೆಲ್ ಇರ್ತ್ಲೇ, ಈಗ ಇತ್ಲಾಗೆ ಪ್ಯಾಟೆ ಹೇಳುವುದು ಕೊಟ್ಟಿಗೆ ಹಂಗಾಯ್ದು. ಆ ಎಂತಕ್ಕರೂ ಪ್ಯಾಟೆಗೆ ಹೋಯ್ತನೋ ಹಂಗೆ ಈಗ ಕಾಣ್ತಾ ಇದ್ದು. ಈಗ ನೋಡು ಆರಾಮಿದ್ದೆ ನೋಡು.
0: ಅತ್ತೆ ನಂದು ತಪ್ಪತ್ತು, ಸಾರಿ ಅಕ್ಕ.
1: ಒಡ್ಡಿಲಿಯೇ ಒಡ್ಡಿಲ್ಲ, ಯನಗೂ ಹಂಗೆ ಕಂಬಲ್ತಾಗಿತ್ತು ನೋಡು. ಅದು ಬಂದು ಚಲೋ ಮಾಡಿ ಹೇಳ್ಕೊಳಕ್ ಗೊತ್ತಾತು ಯಾರಿದ್ದಳು ನಮ್ಗ ನಿನ್ಗ ಕೈ ಲಾಸ್ಟ್. ನಾನು ಮಾಣಿಯಾರು ಇರ್ತ ಹೆಂಗಲ್ಲ ವಯಸ್ಸದಕ್ ನಿಂಗಳೇ ಅಲ್ದ ಆಧಾರ, ಹೆಂಗೋ ಕಾಳು ಮತ್ತೆ ಯಾರಿದ್ದ? ನಾವು ಲಾಯ್ಕ್ ಮಾಡ್ಕೊಂಡು ಇಪ್ಪುದೇ ಬೆಸ್ಟು.
0: ಅಡ್ಡಿಲ್ಲ ಅತ್ತೆ
1: ಹೋದಯ, ಇನ್ನು ನೋಡು ನೀನು ಪ್ಯಾಟೆಗೆ ಹೋಗ್ತ ಪ್ಯಾಟೆಗೆ ಹೋಗ್ತಾ ಬೇಡ. ಪ್ಯಾಟೆ ಚಲೋ ಇಲ್ಲ ಹೇಳಿದ್ನಿಲ್ಲ ನಾನು, ಪ್ಯಾಟೆಗೆ ಅಪರೂಪಕ್ಕೆ ಒಪ್ಪದ್ ಲಾಯ್ಕೆಯ. ಆದ್ರೆ ಪ್ಯಾಟೆ ಜೀವನಕ್ಕಿಂತ ಹೊಳ್ಳಿಲ್ಲ ಆರಾಮಿಪ್ಲವ್ತೆ. ಓಲಿ ಬೆಳಗ್ಗೆ ನಮ್ಮನೆ ಮಾಡಿ ಯಾವಾಗಾರು ನೋಡಿದ್ದೆ, ಬೆಳಗ್ಗೆ ದುಡಿಲೋದ್ರು ಬಪ್ಪುದ್ ರಾತ್ರಿ ಪಗ ಒಲಿ ತನಕ ಒಬ್ಬನೇ ಇರಕೈತ್ಲೇ. ಹಂಗಾಯ್ ಮಾಡಿ ಇಲ್ಲಿ ಒಂಚೂರು ಜಮೀನ್ ಇದ್ದು ಬರ್ರೋ ಬರ್ರೋ ಅಂತ ಈಗ ಹೋಳಿಗೆ ಬಪ್ಲಿ ಯಾರು ತಯಾರಾಗ್ತಿಲ್ಲೇ ಅಂತದ್ರಲ್ಲಿ ಮಾಣಿ ಬೈನ ನೀನು ಬೈಂದ ಲಾಯ್ಕ್ ಮಾಡ್ಕೊಂಡಿಪ್ಪ ಅಡ್ಡಿಲ್ಯಾ. ಹಾ

ಬೆಳಕು ಇಲ್ಲ, ಶುದ್ಧ ಗಾಳಿ ಮೊದಲೇ ಇಲ್ಲ. ಒಳ್ಳೆ ಗಾಳಿ ಬೆಳಕು ಇಲ್ಲ, ಶುದ್ಧ ಗಾಳಿ ಮೊದಲೇ ಇಲ್ಲ. ಎಲ್ಲಿ ನೋಡಿದಾರಲ್ಲಿ ಮೋಟರ್ ಗಾಡಿ ಸದ್ದಿನ ನಡುವೆ.

ಹುಟ್ಟೋ ಸೂರ್ಯ ಕಾಣೋದಿಲ್ಲ, ಬಿಸಿಲು ಬೆಳಕು ಅನುಭವವಿಲ್ಲ. ಹುಟ್ಟೋ ಸೂರ್ಯ ಕಾಣೋದಿಲ್ಲ, ಬಿಸಿಲು ಬೆಳಕು ಅನುಭವವಿಲ್ಲ. ಎಲ್ಲಿ ನೋಡಿದರಲ್ಲಿ ಮಹಡಿ ಮನೆ, ಕಷ್ಟ ಸುಖಕ್ಕೆ

ನಮಗೆ ಪಾಡು ಬ್ಯಾಡ ನಮಗ ಪ್ಯಾಟೆಯಗಳು ನಮ್ಮ ಹಳ್ಳಿ ನಮಗೆ ಪಾಡು ಬ್ಯಾಡ ನಮಗ ಪ್ಯಾಟೆಯಗಳು ನಮ್ಮ ಹಳ್ಳಿ ನಮಗೆ ಚಂದ ನಮ್ಮ ಹಳ್ಳಿ ನಮಗೆ ಚಂದ ಸುಂದರ ಪರಿಸರ ನಮಗಾನಂದ ಹಳ್ಳಿ ಬಿಟ್ಟು

0: ಧನ್ಯವಾದಗಳು.
1: ಇದುವರೆಗೆ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಜೊಯಿಡಾ ತಾಲೂಕಿನ ಸಪ್ತಸ್ವರ ಸೇವಾ ಸಂಸ್ಥೆಯ ಸೇವಾಳಿ ಸದಸ್ಯರಿಂದ ಹವ್ಯಕ ನಾಟಕ ಹಳ್ಳಿ ಮನೆಯಲ್ಲಿ ಮಾಡರ್ನ್ ಸೊಸೆ ಪ್ರಸಾರವಾಯಿತು. ಈಗ ಕೇಳಿ ಭಾವಗೀತೆಗಳು. ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆ, ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ. ಈ ಬೀದಿಯಲ್ಲಿನ

ಇದೇ ಜೋಡಿ ಹಾಡಿರುವ ಜೊತೆ ಜೊತೆಯಲ್ಲಿ ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ವಿರಚಿತ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ.

0: கத்து.
1: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಮಾಂಗಲ್ಯಂ ತಂತು ನಾನಿನ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತೆಗೆ ಸಾಹಿತ್ಯ ವಿ ಮನೋಹರ್ದವತಾಗಿತ್ತು. ಇನ್ನು ಮುಂದೆ ಕೇಳಿ ಪರಮಾತ್ಮ ಚಿತ್ರದ ಗೀತೆ, ಹಾಡಿದ್ದಾರೆ ಸೋನು ನಿಗಮ್. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ.

ಮುಂದೆ ಕೇಳಿ. ಜೋಡಿ ಚಿತ್ರಕ್ಕಾಗಿ ಯುಗಳ ಧ್ವನಿಗಳಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಒದಗಿಸಿದ್ದಾರೆ ಎಸ್ ಸಿ ರಾಜ್ಕುಮಾರ್.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: आयुष्मान भारत प्रधानमंत्री जन आरोग्य योजना के तहत लगभग 7 करोड़ लोग बने हैं 5,00,000 रुपए के मुफ्त उपचार के हकदार. अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब

ಸಂಜೆ 6:30 ರಸವಾರ್ತೆ, 6:50 ಕಿಸಾನವಾಣಿಯಲ್ಲಿ ಪ್ರಥಮ ಚಿಕಿತ್ಸೆ ಏಕೆ ಮತ್ತು ಹೇಗೆ, ಈ ವಿಷಯವಾಗಿ ಡಾಕ್ಟರ್ ಸುರೇಶ್ ನೆಗಲಗುಳಿ ಅವರೊಂದಿಗೆ ಸಂದರ್ಶನವಿದೆ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗುರುಬಸವನಗೌಡ ಮತ್ತು ಸಂಗಡಿಗರಿಂದ ಭಜನಾ ಪದಗಳು.

0: ಈ ರಾತ್ರಿ 8 ಗಂಟೆಗೆ ಚಿತ್ರಗೀತೆಗಳು, 8:15 ಪಾರ್ಲಿಮೆಂಟ್ ರಿವ್ಯೂ, 8:30 ಭಾವಗೀತೆಗಳು, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಫುಟ್ಬಾಲ್ ಕ್ರೀಡಾಪಟು, ಕೋಚರ್ ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತ ಎನ್ಎಸ್ ಮಂಜು ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಗೀತಚಂದ್ರಿಕೆ ಮೆಲೋಡಿ ಟೈಮ್ಸ್ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿಬರಲಿದೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ನಾಳಿನ ಪ್ರಸಾರದಲ್ಲಿ 6:10 ಕರುಣಾಳುಬಾ ಬೆಳಗ್ಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು.

6:30 ಜಗದೀಶ್ ಬಿಎಂ ಅವರಿಂದ ಚಿಂತನ. 6:35 ರೈತರಿಗೆ ಸಲಹೆ. 6:40 ಗಾನಸುಧೆ. 7:15 ಭಾವಗೀತೆಗಳು. 7:45 ಕನ್ನಡ ಚಿತ್ರಗೀತೆಗಳು. ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ

ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. 8:45 ಚಿತ್ರಗೀತೆ, 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು, 9:15 ಕಿರುನಾಟಕ ಕತ್ತರಿ ಕಾರ್ಪೊರೇಷನ್ ಒನ್ ಲಿಮಿಟೆಡ್, ರಚನೆ ಶ್ರೀರಂಗ, ನಿರ್ದೇಶನ ಡಾ ಬಿಎಂ ಶರಭೇಂದ್ರಸ್ವಾಮಿ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ವಹಣೆ, ಪಿಎಂ ಜಗದೀಶ್, ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಐವಿಎಫ್ ಚಿಕಿತ್ಸಾ ವಿಧಾನ ಕುರಿತು ಶಿವಮೊಗ್ಗದ ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾದ ಡಾ ವಿಜಯಲಕ್ಷ್ಮಿ ರವೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಸುರೋಷವ್ಯ ಜೆ ಐತಾಳ್, ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಕಾರ್ಯಕ್ರಮ, ಪ್ರಧಾನಮಂತ್ರಿ ಅಟಲ್ ಪೆನ್ಷನ್ ಯೋಜನೆ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ರೂಪಾಗೌಡ, ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ವಿವಿಧ ಭಾರತಿ ಮುಂಬೈ ಕೇಂದ್ರದ ಕಾರ್ಯಕ್ರಮ, 3:00 ಸಖಿ ಸಹೇಲಿ, 4:00 ಹೆಲೋ ಫರ್ಮಾಯಿಶ್, 5:00 ಕೊಂಕಣಿ ಕಾರ್ಯಕ್ರಮದಲ್ಲಿ ನಾಟ್ಯರಂಗ ಪ್ರಸಾರವಾಗಲಿದೆ. 5:30 ಚಿತ್ರಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ.

6:50ಕ್ಕೆ ಕಿಸಾನವಾಣಿಯಲ್ಲಿ ಮಾತು ಮಕರಂದ ಪಾಕ್ಷಿಕ ಕೌಟುಂಬಿಕ ಚರ್ಚೆ ಭಾಗವಹಿಸುತ್ತಾರೆ ಟಿ ಶ್ಯಾಮ್ ಪ್ರಸಾದ್, ಗೀತಾ ಪಾಲೇಕರ್ ಹಾಗೂ ರೂಪಾಗೌಡ. ನಂತರ ಕೃಷಿ ಮಾಹಿತಿ. ಆನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗೌರಿಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. 7:45ಕ್ಕೆ ಭಜನ್ಸ್, 8:00ಗೆ ಚಿತ್ರಗೀತೆಗಳು. 8:15ಕ್ಕೆ ಪಾರ್ಲಿಮೆಂಟ್ ರಿವ್ಯೂ. 8:30ಕ್ಕೆ ಭಾವಗೀತೆಗಳು. 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ. ನಾಳೆ ರಾತ್ರಿ 9:30ಕ್ಕೆ ಇಂಗ್ಲಿಷ್ ಯುವವಾಣಿ ಚರ್ಚೆ, ದ ನ್ಯೂ ಕರಿಯರ್ ರೂರಲ್ ಬುಕ್, ವೈ ಜಾಬ್ ಹೋಪಿಂಗ್ ಈಸ್ ರೆಡಿಫೈನಿಂಗ್ ಸಕ್ಸೆಸ್. ಭಾಗವಹಿಸುತ್ತಾರೆ ಅನಘಾವಿ, ಪೂರ್ವಿ ಹರೀಶ್ ನಾಡಿಗೇರ್, ಸಿಂಚನ ಸತೀಶ್, ಮಾಳವಿಕಾ ಬಾಬು. ಆನಂತರ ಇಂಗ್ಲಿಷ್ ಭಾಷಣ, ಲಕ್ಷ್ಮಣ್ ಪ್ರಸಾದ್ ಶಾಮಣ್ಣ ಅವರೊಂದಿಗೆ ಸಂದರ್ಶನ. ವಿಷಯ ಲರ್ನಿಂಗ್ ಟು ಲರ್ನ್, ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ಆಫ್ 21st century. ಕೆಲವರೇ ಇದಾಗಿತ್ತು ನಿಲಯದಿಂದ ಇನ್ನು ಮುಂದಿನ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳು.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740.
1: ಆಕಾಶವಾಣಿ ಕಾರವಾರ, ಸಮಯ 6:20. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಆದೌ ಮುಖ್ಯ ವಾರ್ತಾಃ. ಕೇಂದ್ರೀಯ ಸರ್ವಕಾರಃ ಸಂಸದಿ ನೀಟ ಪ್ರಶ್ನಪತ್ರ ಗೋಪ್ಯತಾ ಭಂಗ ವಿಷಯೆ ಸಾರಗರ್ಭಾಂ ಚರ್ಚಾಂ ವಿಧಾತುಂ ಅಂಗೀಕೃತವಾನ್. ತಥಾಪಿ ವಿಪಕ್ಷಸ್ಯ ಶ್ರಾಂತಂ ಕೋಲಾಹಲೇನ ಪ್ರಾವೃಟ ಸತ್ರಸ್ಯ ತೃತೀಯೇಪಿ ದಿನೇ ಉಭಯೋಃ ಸದನಯೋಃ ಕಾರ್ಯಾಚರಣಂ ಸ್ಥಗಿತಂ. ಸೋಮವಾಸರೆ ಸಂಸತ್ ಭವನಂ ಪ್ರತಿ ಆಂದೋಲನಂ ಕುರುವತ್ಸು ಪ್ರದರ್ಶನಕಾರಿಷು ಆರಕ್ಷಕೈಃ ಕೃತಾಯಾಃ ಅತ್ಯಧಿಕ ಬಲಪ್ರಯೋಗಸ್ಯ ಆಶಂಕಾಯಾಃ ಪ್ರಕರಣೆ ದೆಹಲಿ ಉಚ್ಚ ನ್ಯಾಯಾಲಯಃ ಕೇಂದ್ರ ಸರ್ವಕಾರಾತ್ ದೆಹಲಿ ಆರಕ್ಷಕ ವಿಭಾಗಾಚ ಸ್ಪಷ್ಟೀಕರಣಂ ಆಹೂತವಾನ್. ಫಿಲಿಪೀನ್ಸ್ ದೇಶಸ್ಯ ಮನಿಲಾ ನಗರೆ ಸಮಾಯೋಜಿತೆ ಕ್ವಾಡ್ ಮಂಚಸ್ಯ ವೈದೇಶಿಕ ಮಂತ್ರಿಣಾಂ ಉಪವೇಶನೆ ಮಂತ್ರಿಭಿಃ ಮುಕ್ತ ಉನ್ಮುಕ್ತ ಸಮಾವೇಶೆ ಹಿಂದ ಪ್ರಶಾಂತ ಕ್ಷೇತ್ರಾಯ ಸ್ವಕೀಯ ಪ್ರತಿಬದ್ಧತಾ ಪುನರಾವರ್ತಿತ. ಅಸರಾಜ್ಯೆ ಭೀಷಣ ಜಲಪ್ಲಾವೇನ ಸ್ಥಿತಿ ಅದ್ಯಾಪಿ ಅತ್ಯಂತಂ ಗಭೀರಾ ವರ್ತತೆ ಯತ್ರ ಜಲೌಘೆ ಮೃತಕಾನಾಂ ಆಹತ್ಯ ಸಂಖ್ಯಾ ಸಂವರ್ಧ್ಯ 31 ಸಂತಾಪ್ತ. ಅಪಿ ಚ ಚೀನ್ ಓಪನ್ ಬ್ಯಾಡ್ಮಿಂಟನ್ ಪ್ರತಿಸ್ಪರ್ಧಾಯಾಂ ಅದ್ಯಾಪರಾಹ್ನೆ ವಾರದ್ವಯಸ್ಯ ಒಲಿಂಪಿಕ ಪದಕ ವಿಜೇತ್ರಿ ಪಿವಿ ಸಿಂಧುಃ ಸ್ವಸ್ಯೈವ ದೇಶಸ್ಯ ಉನ್ನತಿ ಹುಡ್ಡಾಂ ಪರಾಜಿತ್ಯ ದ್ವಿತೀಯ ಚಕ್ರಂ ಪ್ರಾವಿಶತ್. ಅಥ ವಾರ್ತಾಃ ವಿಶದೀಕೃತ್ಯ. ನೀಟ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣಂ ಅಥ ಚ ಛಾತ್ರಾಣಾಂ ವಿರೋಧ ಪ್ರದರ್ಶನಂ ಸಮೇತ್ಯ ವಿಭಿನ್ನ ಪ್ರಕರಣೇಷು ವಿಪಕ್ಷಿಣಾಂ ತೃತೀಯ ದಿವಸೇಪಿ ಸದಸ್ಯಾನಾಂ ಅವಿರತ ಕೋಲಾಹಲತ್ವೇನ ಸಂಸದಃ ಉಭಯ ಸದನಯೋಃ ಕಾರ್ಯಾಚರಣಂ ಸ್ಥಗಿತಂ. ಅಪರಾಹ್ನೆ ದ್ವಿವಾದನೆ ದ್ವಿತೀಯ ಸ್ಥಗನಾತ್ ಪರಂ ಯದಾ ಲೋಕಸಭಾಯಾಃ ಕಾರ್ಯಾಚರಣಂ ಪುನರಾರಬ್ಧಂ ತದಾ ವಿಕ್ಷೇಪೇಣ ನೀಟ ಪ್ರಕರಣಮಧಿಕೃತ್ಯ ಉಚ್ಚೈಃ ಕೋಲಾಹಲೋ ವಿಹಿತಃ. ಅತ್ರಾಂತರೆ ಸದನೇನ ತೃಣಮೂಲ ಕಾಂಗ್ರೆಸ್ ದಲಸ್ಯ ಸಾಂಸದಃ ಕಲ್ಯಾಣ ಬೈನರ್ಜಿ ಇತ್ಯಸ್ಯ ವರ್ಷಾಕಾಲೀನ ಸತ್ರಸ್ಯ ಶೇಷಾವಧೇಃ ನಿಲಂಬನ ಪ್ರಸ್ತಾವೋಪಿ ಪಾರಿತಃ. ಪೀಠಾಸೀನಃ ಕೃಷ್ಣಪ್ರಸಾದ ಟೇನೇಟಿ ನ್ಯಗಾದೀತ್ ಯತ್ ಕಲ್ಯಾಣ ಬೆನರ್ಜಿ ಇತ್ಯಸೌ ಮಹಿಳಾ ಸಾಂಸದಾನಾಂ ವಿರುದ್ಧಂ ಆಪತ್ತಿಯುಕ್ತಾಂ ಅಸಂಸದೀಯ ಟಿಪ್ಪಣಿಂ ವಿಹಿತವಾನ್. ಘಟನೇಯಂ ಆಪತ್ತಿಯುಕ್ತಾ ಸದನಸ್ಯ ಮರ್ಯಾದಾಯಾಃ ವಿರುದ್ಧಾ ಚ ಇತ್ಯಪಿ ಸಃ ಪ್ರಾವೋಚತ್. ಸಂಸದೀಯ ಕಾರ್ಯ ರಾಜ್ಯಮಂತ್ರಿಣಾ ಅರ್ಜುನ್ ರಾಮ್ ಮೇಘವಾಲೇನ ಏಷಃ ಪ್ರಸ್ತಾವಃ ಉಪಸ್ಥಾಪಿತಃ ಯಶ್ಚ ಧ್ವನಿಮತೇನ ಪಾರಿತಃ. ನಿರಂತರ ಕೋಲಾಹಲೇನ ಪೀಠಾಸೀನಾಧಿಕಾರಿಣಾ ಲೋಕಸಭಾಯಾಃ ಕಾರ್ಯಾಚರಣಂ ಆಗಾಮಿ ದಿನಂ ಯಾವತ್ ಅಪವಾರಿತಂ. ರಾಜ್ಯಸಭಾಯಾಮಪಿ ಏತಾದೃಶಃ ಇವ ದೃಶ್ಯಃ ದೃಷ್ಟಿಂ ಅಗಾತ್. ಅಪರಾಹ್ನೆ ತ್ರಿವಾದನೆ ತೃತೀಯ ಸ್ಥಗನಾತ್ ಪರಂ ಯದಾ ಉಚ್ಚ ಸದನಂ ಸಮವೇತಂ ತದಾ ವಿಪಕ್ಷಿ ದಲಾನಿ ನೀಟ ವಿಷಯೆ ಅನ್ಯ ಪ್ರಕರಣೇಷು ಚ ವಿರೋಧಂ ಪ್ರಾದರ್ಶಯನ್. ಉಪಸಭಾಪತಿಃ ಹರಿವಂಶಃ ಅವದತ್ ಯತ್ ಸರ್ವಕಾರಃ ನೀಟ ವಿಷಯೆ ಚರ್ಚಾಯೈ ಸಜ್ಜಃ ಅಸ್ತಿ, ವಿಪಕ್ಷೇಣ ಚ ಸದನ ಸಂಚಾಲನೆ ಸಹಯೋಗಃ ಕರಣೀಯಃ. ಉಚ್ಚಸದನೆ ಭಾಷಮಾಣಃ ಸಂಸದೀಯ ಕಾರ್ಯಮಂತ್ರಿ ಕಿರಣ್ ರಿಜಿಜುಃ ಕಾಂಗ್ರೆಸ್ ದಲೇನ ನವೀನಾನ್ ಪಕ್ಷಾಶ್ರಯಾನಾರೋಪ್ಯ ಸದನೆ ಚರ್ಚಾಯಾಂ ವಿಘ್ನೋತ್ಪಾದನಾಯ ಪ್ರತಿ

0: मगर विपक्ष संसद में नहीं बल्कि सड़क पर मुद्दों का समाधान करने का मैं मानता हूं अनुचित प्रयास कर रहा है।
1: संसदी विपक्षेण कृताम असंसदीय बाधाम अधिकृत्य रक्षा मंत्रिणा स्पष्टीकृतम यत् सर्वकारः सर्वस्मिन्नपि ज्वलंत विषये सारगर्भयुताम विचार चर्चाम कर्तुम सदैव सन्नद्धो वर्तते। किन्तु विपक्षः समस्यानां समाधानं संसद भवनस्य अपेक्षया मार्गेषु कर्तुम अनुचितं प्रयासं करोति। अद्य लोकसभायां रेलय मंत्री अश्विनी वैष्णवः अवोचत् यत् आधुनिक प्रौद्योगिक्या आधारभूत संरचनया समुन्नत रक्षण कार्यैः च रेल सुरक्षा अतीव सुदृढा विहिता। लोकसभायां लिखित उत्तराधारेण श्री वैष्णवेन प्रतिपादितं यत् सुरक्षा कार्याणां व्ययः 13,000+ वर्षे 13,000+ कोटि रूप्यकेभ्य संवर्ध्य 1,20,000+ कोटि रूप्यकम् संजातम्। चीन ओपन बैडमिंटन प्रतिस्पर्धायां अद्यापराह्ने वारद्वयस्य ओलंपिक पदक विजेत्री पीवी सिंधुः स्वस्यैव देशस्य उन्नति हुड्डां 1:14.9, 1:21.10 इत्यंकांतरालैः पराजित्य महिला एकलवर्गस्य राउंड ऑफ 32 स्पर्धां विजित्य द्वितीय चक्रं प्राविशत् इति वार्ताः।
2: ಆಕಾಶವಾಣಿ ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟಿ ಗುರುರಾಜ್, ಓದುತ್ತಿರುವವರು ಶಾಂತಲಾ. ಪ್ರಿಯ ಶ್ರೋತೃಗಳೇ, ನಾವೆಲ್ಲ ಹೆಮ್ಮೆ ಪಡಬೇಕಾಗಿರೋ ಗರ್ವ ಪಡಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಭಾರತೀಯ ಸಂಗೀತ ಬಾಹ್ಯಾಕಾಶದಲ್ಲೂ ರಿಂಗೆಣಿಸ್ತಿದೆ ಅನ್ನೋದು. ಎಲ್ಲೆಲ್ಲೂ ಸಂಗೀತವೇ ಅಂತಾರಲ್ಲ ಹಂಗೆ, ಅಂದ್ರೆ ವಾಯೇಜರ್ ಗೋಲ್ಡ್ ರೆಕಾರ್ಡ್ ಡಿಸ್ಕ್ನಲ್ಲಿ ನಮ್ಮ ಹಿಂದೂಸ್ತಾನಿ ಸಂಗೀತವಿದೆ. ವಾಯೇಜರ್ ಗೋಲ್ಡನ್ ರೆಕಾರ್ಡ್ ಡಿಸ್ಕ್ ಅಂದ್ರೆ 50 ವರ್ಷದ ಹಿಂದೆ ನಾಸಾ ವಿಶ್ವದ ವಿವಿಧ ದೇಶದ ಧ್ವನಿ ಮತ್ತು ಸಂಗೀತನ ಬಾಹ್ಯಾಕಾಶದಲ್ಲಿ ಕೂಡಿಟ್ಟ ಧ್ವನಿ ಮುದ್ರಿಕೆ. ಇದರ ಉದ್ದೇಶ ಅನ್ಯ ಗ್ರಹ ಜೀವಿಗೆ ಭೂಮಿಯ ಮೇಲಿನ ನಾಗರಿಕತೆ ಸಂದೇಶ ಕಳಿಸೋದು. ಅದರಲ್ಲಿ ನಮ್ಮ ದೇಶದ ಹಿಂದೂಸ್ತಾನಿ ಸಂಗೀತದ ದಿಗ್ಗಜ ಹಾಡುಗಾರ್ತಿಯಾಗಿದ್ದ ಕೇಸರಿ ಬಾಯಿ ಕರ್ಕೇಕರ್ ಅವರ ಹಾಡಿರೋ ಜಾತ್ ಕಹಾ ಹೂ ಹಾಡು ಇದೆ. ವಾಯೇಜರ್ 1-2 ಡಿಸ್ಕ್ನಲ್ಲಿ ಈ ಹಾಡಿದೆ. ಬಾಹ್ಯಾಕಾಶದಲ್ಲಿ ವಿಕಿರಣಗಳಿಂದ ಹಾನಿಯಾಗಬಾರದು ಅಂತ ಡಿಸ್ಕ್ಗೆ ಚಿನ್ನದ ಲೇಪ ಮಾಡಿಸಿದ್ದಾರಂತೆ. ಗೋಲ್ಡನ್ ರೆಕಾರ್ಡ್ ಪಟ್ಟಿಲಿ ಈ ಹಾಡು ಇರಲೇಬೇಕು ಅಂತ ಹಠ ಮಾಡಿ ಸೇರಿಸಿದ್ದು ಸಂಗೀತಜ್ಞ ರಾಬರ್ಟ್ ಇ ಬ್ರೌನ್. ಇದು 3.5 ನಿಮಿಷದ ಸಾಂಪ್ರದಾಯಿಕ ಬಂದಿಶ್, ರಾಗ ಭೈರವಿ, ತಾಳ ದೀಪ್ ಚಂದಿ, ಜೈಪುರ್ ಅತ್ರಾಲಿ ಘರಾನಾ ಶೈಲಿಯಲ್ಲಿದೆ ಈ ಹಾಡು. ಕೇಸರಿಬಾಯಿ ಅವರು ಎಮೋಷನ್ ತಂದು ಹಾಡಿದ್ದಾರೆ. ಇವರ ಗಂಟಲಿನಿಂದ ಹೊರಡುವ ತಾನ್ಗಳು ಮೈಮರೆಸುತ್ತವೆ. ಹಾಡು ಕೊನೆಯಾಗೋದು ಭೈರವಿಯಲ್ಲೇ. ಇದನ್ನು ಕೇಳ್ತಾ ಹೋದರೆ ಕಿವಿಗಳಿಗೆ ರಸದೌತಣ, ಮನಸ್ಸು ಸಂತೃಪ್ತ ನಿಲ್ದಾಣ. ನೌಕೆಯಲ್ಲಿ ತೂಕದ ಮಿತಿ ಇತ್ತಂತೆ, ಅದಕ್ಕೆ 3.5 ನಿಮಿಷಕ್ಕೆ ಹಾಡನ್ನ ಇಳಿಸಿ ಹಾಡಿದ್ದಾರೆ. ಆಕಾಶದಲ್ಲೂ ನಮ್ಮ ಹಿಂದೂಸ್ತಾನಿ ಸಂಗೀತ ಇದೆ ಅನ್ನೋದು ನಮಗೆಲ್ಲ ಮಹದಾನಂದ. ಇದು ತಿಳಿದಾಗ ಹೀಗೂ ಉಂಟೆ ಅಂತ ಆನಂದವೂ ಆಶ್ಚರ್ಯವೂ ಆಗುತ್ತೆ. ಎಲ್ಲರೂ ಸಿರ್ ಬಗ್ಗೆ ಮಾತಾಡ್ತಾ ಇದ್ರೆ ಗಿರ್ ದಟ್ಟಾರಣ್ಯದಲ್ಲಿ ಸದ್ದಿಲ್ಲದೆ ಈ ಕೆಲಸ ಆಗ್ತಾನೆ ಇರುತ್ತಂತೆ. ಸಿಂಹಗಳು, ಮೊಸಳೆಗಳು, ಹೈನಾಗಳು ಇರೋ ಜಾಗ ಇದು. ಕಾಡಲ್ಲಿ ಕಾಲಿಟ್ಟೋರು ಜೀವ ಅಂಗೈಯಲ್ಲಿರುತ್ತೆ. ಇಂತಿಪ್ಪ ಕಾಡಿನ ಮಧ್ಯದೊಳಗೆ ಬನೇಜ್ ಅನ್ನೋ ಒಂದು ಜಾಗ ಇದೆ. ಅಲ್ಲೊಂದು ಶಿವನ ದೇಗುಲ. ಅದು ಮಹಾಭಾರತದ ಕಾಲದಂತೆ. ಅದಕ್ಕೊಬ್ಬರು ಪೂಜಾರಿಗಳು, ಹೆಸರು ಮಹಂತ್ ಹರಿದಾಸ್ ಉದಾಸೀನ ಅಂತ. ಇವರ ವಿಶೇಷ ಅಂದ್ರೆ ದಟ್ಟ ಕಾಡಿನ ನಡುವೆ ಇದ್ರೂ ಚುನಾವಣೆಯನ್ನು ತಪ್ಪಿಸಿಲ್ವಂತೆ ಈ ಪುಣ್ಯಾತ್ಮರು. ಪ್ರತಿ ಸಲ ಎಲೆಕ್ಷನ್ ಆದಾಗ್ಲೂ ದಟ್ಟ ಅರಣ್ಯದ ಈ ಬನೇಜ್ನಲ್ಲಿ ಮಹಂತ್ ಹರಿದಾಸರ ಒಂದೇ ಒಂದು ಓಟುಗಾಗಿ ಮತ ಕೇಂದ್ರವೇ ಇಲ್ಲಿಗೆ ಬಂದು ಕೂರುತ್ತೆ. ಹಿಂದಿನ ದಿನವೇ 10 ಜನ ದಟ್ಟ ಕಾನನ ದಾಟಿ ಬಂದು ಇವರಿಂದ ಮತದಾನ ಮಾಡಿಸ್ಕೊಂಡು ಹಿಂತಿರುಗ್ತಾರಂತೆ. ಇಷ್ಟೇ ಅಲ್ಲ, ಇನ್ನು ಚೀನಾ ಗಡಿಲಿ ಇರೋ ಮಾಲ್ಗೌನ ಸುಕೇಲ್ ತಯಾಂಗ್ ಅಂತ ಮಹಿಳೆ ಇದ್ದಾರೆ. ಈಕೆಯಿಂದ ಮತದಾನ ಮಾಡಿಸ್ಕೊಳ್ಳಕ್ಕೆ ಅಂತಲೇ 44 ಕಿಲೋಮೀಟರ್ ದೂರದಿಂದ ಕಡಿದಾದ ಪರ್ವತ ನದಿಗಳನ್ನು ದಾಟ್ಕೊಂಡು ಅಧಿಕಾರಿಗಳು ಬರ್ತಾರಂತೆ. ಇನ್ನು ಪಶ್ಚಿಮ ಬಂಗಾಳದ ಬುಕ್ಸಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲೂ ಹಿಂಗೆ ಹುಲಿಗೆ ಹೆದರದೆ ಮತ ಹಾಕ್ತಾರೆ. ಹಿಮಾಚಲ ಪ್ರದೇಶದ ತಾಶಿಗಾಂಗ್ನಲ್ಲಿ ಉಸಿರೋಡಕ್ಕೆ ಆಕ್ಸಿಜನ್ನೇ ಸಿಗದೆ ಕಷ್ಟ ಅಂತ ಕಡೆ ಅಂದ್ರೆ 15,256 ಅಡಿ ಎತ್ತರದ ಗುಡ್ಡದ ಮೇಲೆ ಮತದಾನ ಪ್ರಕ್ರಿಯೆ ನಡೆಸಿದಾಗಲೆಲ್ಲ ವಿಶ್ವವೇ ಬೆರಗಾಗುತ್ತೆ. ಇವೆಲ್ಲ ಕಾರಣಕ್ಕೆ ಸಿಗೋದು ನಮ್ಮ ಇಂಡಿಯಾದಲ್ಲಿ ಮಾತ್ರ ಅನ್ಸುತ್ತೆ ಅಲ್ವಾ? ನಿಜ ಹೇಳ್ಬೇಕಂದ್ರೆ ಇದು ಕಾಣ ಸಿಗೋದು ನಮ್ ಬೆಂಗಳೂರಿನಲ್ಲಿ ಮಾತ್ರ. ಏನದು? ಹೌದು, ಬೆಂಗಳೂರಿನ ತಾಜ್ ವೆಸ್ಟೆಂಡ್ನಲ್ಲಿ ಒಂದು ಅಂಚೆ ಪೆಟ್ಟಿಗೆ ಇದೆ. ಇವತ್ತಿಗೂ ಇದನ್ನು ಜನ ಬಳಸ್ತಾ ಇದ್ರೆ ಇದರ ವಯಸ್ಸು 150 ವರ್ಷ ದಾಟಿದೆ. ನಮ್ಮ ನಾಡಿನ ದೇಶದ ಅತಿ ಪುರಾತನ ಅಂಚೆ ಪೆಟ್ಟಿಗೆ ಅಂದ್ರೆ ಇದೇನೆ. 19ನೇ ಶತಮಾನದಲ್ಲಿ ಆಗ ಬೆಂಗಳೂರಿನಲ್ಲಿದ್ದ ಬ್ರಿಟಿಷ್

0: ಸೈನಿಕರು ಇಂಗ್ಲೆಂಡ್ನಲ್ಲಿದ್ದ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಯೋಗಕ್ಷೇಮ ವಿಚಾರಿಸಿಕೊಳ್ಳೋಕೆ ಈ ಪೆಟ್ಟಿಗೆ ಬಳಸ್ಕೊತಿದ್ರಂತೆ. ಈ ಪೆಟ್ಟಿಗೆ ಇಟ್ಟಿದ್ದು ಯಾವಾಗ ಅಂತ ಹುಡುಕ್ತಾ ಹೋದ್ರೆ ಈಸ್ಟ್ ಇಂಡಿಯಾ ಕಂಪನಿ ಸಿಗುತ್ತೆ. ಅದರ ಆಡಳಿತ ಕೊನೆಗೊಂಡು ಬ್ರಿಟಿಷ್ ಸರ್ಕಾರ ನೇರ ಅಖಾಡಕ್ಕೆ ಇಳಿತಲ್ಲ ಅದರ ಕತೆ ಶುರುವಾಗುತ್ತೆ. ಆಗ ಅಂಚೆ ವ್ಯವಸ್ಥೆನ ಬಲಗೊಳಿಸಬೇಕು ಅಂತ ಮುಂದಾಯಿತು ಸರ್ಕಾರ. ಬ್ರಿಟನ್ನಿಂದ ಹಡಗಲ್ಲಿ ಬಂದ 100 ಪೋಸ್ಟ್ ಬಾಕ್ಸ್ಗಳಲ್ಲಿ ಇದು ಒಂದಂತೆ. ಈ ಪೋಸ್ಟ್ ಬಾಕ್ಸ್ ಮೇಲೆ ವಿಕ್ಟೋರಿಯಾ ರಾಣಿ ಲಾಂಛನ ಇದೆ, ಅಂದ್ರೆ ಆ ಕಾಲಕ್ಕೆ ಅದನ್ನೇ ಇದೆ ಅಂತ ಹೇಳಕ್ಕೆ ಸಾಕ್ಷಿ. ಸಿಲಿಂಡರಿನ ಮಾದರಿಯಲ್ಲಿರೋ ಈ ಪೋಸ್ಟ್ ಬಾಕ್ಸ್ ಕಾಸ್ಟ್ ಐದನ್ನಲ್ಲಿ ತಯಾರು ಮಾಡ್ತಿದ್ರಂತೆ. ನೋಡೋಣ ಅಂದ್ರೆ ಬ್ರಿಟನ್ ನಲ್ಲೂ ಕೂಡ ಇಂಥದ್ದೇ ಒಂದು ಪೋಸ್ಟ್ ಬಾಕ್ಸ್ ಈಗಲೂ ಇಲ್ಲ. ಆದ್ರೆ ನಮ್ಮ ಡಾರ್ಜಿಲಿಂಗ್ ಶಿಮ್ಲಾದಲ್ಲಿ ಮಾತ್ರ ಇಂಥ ಪೋಸ್ಟ್ ಬಾಕ್ಸ್ಗಳಿವೆ. ಬೆಂಗಳೂರು ಮ್ಯೂಸಿಯಂ ರಸ್ತೆ ಅಂಚೆ ಕಚೇರಿಯಲ್ಲಿರೋ ಪೋಸ್ಟ್ ಬಾಕ್ಸ್ಗೂ 140 ವರ್ಷ ವಯಸ್ಸಂತೆ. ಎಲ್ಲವೂ ಈಗಲೂ ಪೋಸ್ಟ್ಗಳನ್ನು ಮನೆ ಮನೆಗೆ ತಲುಪಿಸೋ ಕೆಲಸ ಮಾಡ್ತಾ ಇದೆ. ಹಾ, ಇದರಂತೆ ಇತಿಹಾಸ ಕತೆ ಹೇಳೋ ಷಡ್ಜಾಕೃತಿಯ ಪೋಸ್ಟ್ ಬಾಕ್ಸ್ ನಮ್ಮ ಬೌರಿಂಗ್ ಇನ್ಸ್ಟಿಟ್ಯೂಟ್ ಮುಂಭಾಗದಲ್ಲೂ ಇದೆ. ಅದರ ಮೇಲೆ ಬ್ರಿಟಿಷ್ ರಾಜನ ಮನೆತನದ ಸಿಂಹ ಕುದುರೆ ಲಾಂಛನ ಇದೆ ಅಂತ ಹೇಳ್ತಾ ಈ ವಾರದ ರಸ ವಾರ್ತೆ ಮುಗಿಸೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಬರೆದವರು ವಿಜಯಪುರದ ಕಟ್ಟಿ ಗುರುರಾಜ್, ಓದಿದವರು ಶಾಂತಲಾ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಆಕಾಶವಾಣಿ ಬೆಂಗಳೂರು.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಆಕಾಶವಾಣಿ ಇದೀಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನ್ ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.
0: ಕೇಳುಗರೆ, ಇದೇ ಶುಕ್ರವಾರ July 24 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ 0800. ಕೇಳಿ, ಇದೇ ಶುಕ್ರವಾರ July 24 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

0: ಮೇಣದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಕುಡಿಯುವ ನೀರು ಮೇವಿಗೆ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಬೇಕು, ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ನಿರ್ದೇಶನ. ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕುಡಿಯಲಷ್ಟೇ ಕಾವೇರಿ ನೀರು, ಎಲ್ಲಾ ರಾಜ್ಯಗಳಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಿರ್ದೇಶನ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ರಾಜ್ಯದಲ್ಲಿ 66%ರಷ್ಟು ಡಿಜಿಟಲೀಕರಣ ಪೂರ್ಣ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮಾಹಿತಿ. ಪುಣೆ ಬೆಂಗಳೂರು ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ಹೆದ್ದಾರಿಗೆ ಆದ್ಯತೆ ನೀಡುವಂತೆ ಕೇಂದ್ರ ಸಾರಿಗೆ ಸಚಿವರಿಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಮನವಿ. ರಾಜ್ಯದಲ್ಲಿ 150 ವರ್ಷದ ಹಿಂದಿನ ಬರದ ಪರಿಸ್ಥಿತಿ ಈ ವರ್ಷ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕುಡಿಯುವ ನೀರು ಮೇವಿಗೆ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನಿರ್ದೇಶನ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಂದು ಬರ ಪರಿಶೀಲನೆ ಕುರಿತಂತೆ ಬರಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿ ರೈತರ ಸಮಸ್ಯೆಯನ್ನು ಆಲಿಸಿದ ಅವರು, ಕಡಿಮೆ ನೀರಿನಿಂದ ಬೆಳೆ ಬೆಳೆಯಲು ರೈತರಿಗೆ ಪ್ರೋತ್ಸಾಹಿಸಬೇಕು ಎಂದು ಸೂಚಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಬರಪೀಡಿತ ಎಂದು ಅಧಿಕೃತವಾಗಿ ಘೋಷಿಸುವ ಬಗ್ಗೆ ಆಗಸ್ಟ್ 15ರ ನಂತರ ತೀರ್ಮಾನಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕುಡಿಯುವ ನೀರಿಗಾಗಿ ಪ್ರತಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ನೀಡಲಾಗುತ್ತಿದೆ. ಈ ಬಗ್ಗೆ ತಾಲೂಕು ಟಾಸ್ಕ್ಫೋರ್ಸ್ ತಂಡ ಕ್ರಿಯಾ ಯೋಜನೆ ರೂಪಿಸಬೇಕು, ಜೊತೆಗೆ ಜನರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಬರಗಾಲ ಹೆಚ್ಚಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಕಲ್ಯಾಣ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಗುಳೆ ಹೋಗುತ್ತಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಬರಗಾಲ ಘೋಷಣೆ ಮಾಡಿ ರೈತರಿಗೆ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬರದ ತಾಂಡವ ನಡೆಯುತ್ತಿದ್ದರೂ ಕಾಂಗ್ರೆಸ್ ಮುಖಂಡರು, ಸಚಿವರು, ಶಾಸಕರು ಗಮನಹರಿಸುತ್ತಿಲ್ಲ ಎಂದು ದೂರಿದ್ದಾರೆ. ಸರ್ಕಾರ ಕೂಡಲೇ ಬರಗಾಲ ಘೋಷಣೆ ಮಾಡಿ ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು, ಯಾವುದೇ ರಾಜ್ಯಗಳಿಗೆ ಅಣೆಕಟ್ಟೆಗಳ ನೀರನ್ನು ಹರಿಸಬಾರದು, ಇಲ್ಲಿನ ಮೇವನ್ನು ಬೇರೆ ರಾಜ್ಯಕ್ಕೆ ಮಾರಾಟವಾಗುವುದನ್ನು ತಡೆಗಟ್ಟಬೇಕು ಎಂದು ಒತ್ತಾಯಿಸಿದ್ದಾರೆ. ನವದೆಹಲಿಯಲ್ಲಿಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ ನಡೆಯಿತು. ಎಸ್ಕೆ ಹಲ್ದಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎಲ್ಲೆಡೆ ಬರದ ಛಾಯೆ ಆವರಿಸಿದ್ದು ಕಾವೇರಿ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರವೇ ಬಳಸಿಕೊಳ್ಳಬೇಕು ಎಂದು ಎಲ್ಲಾ ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ನೀರಿನ ಕೊರತೆ ಎದುರಾಗುವುದನ್ನು ತಪ್ಪಿಸುವ ಸಲುವಾಗಿ ಕೃಷಿ ಹಾಗೂ ಇತರ ನೀರಾವರಿ ಉದ್ದೇಶಗಳಿಗೆ ಕಾವೇರಿ ನೀರನ್ನು ಬಳಸಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಪಶ್ಚಿಮಘಟ್ಟದ ಜಲಾನಯನ ಪ್ರದೇಶಗಳಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಭಾರೀ ಮಳೆ ಹಾಗೂ ಮೇಲ್ಭಾಗದ ಜಲಾಶಯಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಆಲಮಟ್ಟಿ ಅಣೆಕಟ್ಟೆಗೆ ಒಳಹರಿವು ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟೆಯಿಂದ ಕೃಷ್ಣಾ ನದಿಗೆ ಬಿಡಲಾಗುತ್ತಿರುವ ನೀರಿನ ಪ್ರಮಾಣವನ್ನು ಹೆಚ್ಚಿಸಲು ಜಲಸಂಪನ್ಮೂಲ ಇಲಾಖೆ ನಿರ್ಧರಿಸಿದೆ. ಇಂದು ಸಂಜೆಯಿಂದ

ಪ್ರಸ್ತುತ 25,000 ಕ್ಯೂಸೆಕ್ ಪ್ರಮಾಣದಲ್ಲಿ ಹೊರಬಿಡಲಾಗುತ್ತಿರುವ ನೀರನ್ನು ಹಂತ ಹಂತವಾಗಿ 42,500 ಕ್ಯೂಸೆಕ್ಗೆ ಹೆಚ್ಚಿಸಲಾಗುವುದು ಎಂದು ಜಿಲ್ಲಾಡಳಿತ ತಿಳಿಸಿದೆ. ಆಲಮಟ್ಟಿ ಅಣೆಕಟ್ಟೆಯಿಂದ ನೀರಿನ ಹೊರಹರಿವು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಪಾತ್ರದ ವಿಜಯಪುರ, ಬಾಗಲಕೋಟೆ, ರಾಯಚೂರು, ಯಾದಗಿರಿ ಸೇರಿದಂತೆ ಕೆಳಭಾಗದ ಜಿಲ್ಲೆಗಳ ನದಿ ತೀರದ ಗ್ರಾಮಗಳ ನಿವಾಸಿಗಳು ಹೆಚ್ಚಿನ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ನದಿ ತೀರದಲ್ಲಿ ಅನಗತ್ಯವಾಗಿ ಓಡಾಡದಂತೆ, ಮೀನುಗಾರಿಕೆ, ಮರಳು ತೆಗೆಯುವ ಚಟುವಟಿಕೆಗಳು ಹಾಗೂ ಜಾನುವಾರುಗಳನ್ನು ನದಿಯ

0: ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ರಾಜ್ಯದಲ್ಲಿ ಜಾರಿಯಲ್ಲಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ SIR ಅಭಿಯಾನದಡಿ ಒಟ್ಟು 5,54,32,000ಕ್ಕೂ ಹೆಚ್ಚು ಮತದಾರರ ಪೈಕಿ %99.89% ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ. ಈ ಪೈಕಿ %66 ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ರಾಜ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. 5,87,000ಕ್ಕೂ ಹೆಚ್ಚು ಮತದಾರರ ದಾಖಲೆ ಲಭ್ಯವಾಗಿಲ್ಲ. 26,32,000 ಮತದಾರರು ಇತರೆಡೆಗೆ ಗುರುತಿನ ಚೀಟಿ ವರ್ಗಾಯಿಸಿಕೊಂಡಿರುವ ಮಾಹಿತಿ ಲಭ್ಯವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 9,81,000ಕ್ಕೂ ಹೆಚ್ಚು ಮತದಾರರು ಸಾವನ್ನಪ್ಪಿದ್ದು 44,84,000ಕ್ಕೂ ಹೆಚ್ಚು ಮತದಾರರ ಗಣತಿ ನಮೂನೆ ಲಭ್ಯವಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
4: ಕನ್ನಡ ರಾಜ್ಯದಲ್ಲಿ ನಮ್ಮಲ್ಲಿ ಇರುವ 5,54,32,314 ಮತದಾರರ ಪೈಕಿ 5,53,70,473 ಮತದಾರರಿಗೆ ಅಂದರೆ 99.89% ಆಫ್ ದಿ ಎನ್ಯುಮರೇಷನ್ ಫಾರ್ಮ್ಸ್ ಆಲ್ರೆಡಿ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ದಿ ಕನ್ಸರ್ನ್ ಎಲೆಕ್ಟರ್ಸ್. ಅಂದರೆ ಡಿಜಿಟೈಸೇಷನ್ ತಗೊಂಡಾಗ 66.35% ಆಫ್ ದಿ ಫಾರ್ಮ್ಸ್ ಆರ್ ಆಲ್ರೆಡಿ ಡಿಜಿಟೈಸ್ಡ್. 3,67,41,041 ಫಾರ್ಮ್ಸ್ ಅನ್ನು ಡಿಜಿಟೈಸ್ ಮಾಡಲಾಗಿದೆ.
3: 2002 ಮತದಾರರ ಪರಿಷ್ಕರಣಾ ಅಭಿಯಾನದ ಮಾಹಿತಿ ಲಭ್ಯವಿಲ್ಲದ ಮತದಾರರು ತಮ್ಮ ವೈಯಕ್ತಿಕ ಮಾಹಿತಿ ನೀಡಿದರೆ ಸಾಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಗಣತಿ ನಮೂನೆಗಳನ್ನು ಮತದಾರರ ನೋಂದಣಾಧಿಕಾರಿ ಪರಿಶೀಲಿಸಿ ಸಂದೇಹವಿದ್ದ ನಮೂನೆಗಳ ಮತದಾರರಿಗೆ ನೋಟಿಸ್ ನೀಡಲಿದ್ದು ಅಂತಹವರು ಅಗತ್ಯ ದಾಖಲಾತಿ ನೀಡಿದರೆ ಹೆಸರನ್ನು ಪಟ್ಟಿಯಲ್ಲಿ ಸೇರಿಸಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಪುಣೆ ಬೆಂಗಳೂರು ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇಗೆ ಆದ್ಯತೆ ನೀಡುವಂತೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ನವದೆಹಲಿಯಲ್ಲಿಂದು ಮನವಿ ಮಾಡಿದ್ದಾರೆ. ಭಾರತಮಾಲಾ ಪರಿಯೋಜನೆ ಹಂತ 2ರ ಅಡಿಯಲ್ಲಿ ಪ್ರಸ್ತಾವಿತವಾಗಿರುವ ಈ ಎಕ್ಸ್ಪ್ರೆಸ್ ವೇ ಒಟ್ಟು 702.43 ಕಿಲೋಮೀಟರ್ ಉದ್ದವಿದ್ದು ಈ ಪೈಕಿ 496.32 ಕಿಲೋಮೀಟರ್ ಕರ್ನಾಟಕದಲ್ಲಿ ಹಾದು ಹೋಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ರಾಷ್ಟೀಯ ಹೆದ್ದಾರಿ 48ರಲ್ಲಿ ವಾಹನ ಸಂಚಾರದ ಒತ್ತಡ ನಿರಂತರವಾಗಿ ಹೆಚ್ಚುತ್ತಿದ್ದು ಭವಿಷ್ಯದ ಸಾರಿಗೆ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಹೊಸ ಗ್ರೀನ್ಫೀಲ್ಡ್ ಮಾರ್ಗ ಅತ್ಯಗತ್ಯವಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ಈ ಯೋಜನೆಯಿಂದ ಉತ್ತರ ಕರ್ನಾಟಕದ ಕೈಗಾರಿಕೆಗಳು, ಕೃಷಿ ಉತ್ಪನ್ನಗಳ ಸಾಗಣೆ, ಲಾಜಿಸ್ಟಿಕ್ ವ್ಯವಸ್ಥೆ ಮತ್ತಷ್ಟು ಬಲಗೊಳ್ಳಲಿದ್ದು ಮುಂಬೈ ಹಾಗೂ ಬೆಂಗಳೂರಿನ ಪ್ರಮುಖ ಮಾರುಕಟ್ಟೆಗಳಿಗೆ ವೇಗದ ಸಂಪರ್ಕ ಕಲ್ಪಿಸುವ ಮೂಲಕ ಸಾರಿಗೆ ವೆಚ್ಚ ಮತ್ತು ಸಮಯ ಕಡಿಮೆಯಾಗಲಿದೆ ಎಂದು ತಿಳಿಸಿದ್ದಾರೆ. ರೈತರಲ್ಲಿ ಬೆಳೆ ವಿಮೆ ಯೋಜನೆ ಕುರಿತು ವ್ಯಾಪಕ ಅರಿವು ಮೂಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾದ ಬೆಳೆ ವಿಮೆ ಜಾಗೃತಿ ವಾಹನಗಳಿಗೆ ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಹಸಿರು ನಿಶಾನೆ ತೋರಿಸಿದರು. ಕೃಷಿಯು ಸಂಪೂರ್ಣವಾಗಿ ಪ್ರಕೃತಿಯನ್ನು ಅವಲಂಬಿಸಿರುವ ವೃತ್ತಿಯಾಗಿದ್ದು ಅನಿರೀಕ್ಷಿತ ಮಳೆ, ಅತಿವೃಷ್ಟಿ, ಅನಾವೃಷ್ಟಿ, ಪ್ರವಾಹ, ಗಾಳಿ, ಕೀಟ ಹಾಗೂ ರೋಗಬಾಧೆ ಸೇರಿದಂತೆ ವಿವಿಧ ಕಾರಣಗಳಿಂದ ಬೆಳೆಹಾನಿಯಾಗುವ ಸಾಧ್ಯತೆಗಳು ಸರ್ವೇ ಸಾಮಾನ್ಯವಾಗಿವೆ. ಇಂತಹ ಸಂದರ್ಭಗಳಲ್ಲಿ ರೈತರಿಗೆ ಆರ್ಥಿಕವಾಗಿ ಆಸರೆಯಾಗುವ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸಿ ಅಧಿಸೂಚನೆ ಹೊರಡಿಸಿದೆ. ಪ್ರಸಕ್ತ ಸಾಲಿನಲ್ಲಿ ವಿವಿಧ ಬೆಳೆಗಳಿಗೆ ರೈತರು ಬೆಳೆ ವಿಮೆ ಮಾಡಿಸಬಹುದಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ರೈತರ ಬೆಳೆ ನಷ್ಟವನ್ನು ಭಾಗಶಃ ಸರಿದೂಗಿಸಲು ನೆರವಾಗಲಿದೆ. ಜಿಲ್ಲೆಯ ಪ್ರತಿಯೊಬ್ಬ ಅರ್ಹ ರೈತರು ಬೆಳೆ ವಿಮೆ ಮಾಡಿಸಿಕೊಳ್ಳುವ ಮೂಲಕ ತಮ್ಮ ಬೆಳೆಗಳಿಗೆ ಆರ್ಥಿಕ ಭದ್ರತೆ ಕಲ್ಪಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಬೆಂಗಳೂರು ನಗರದಲ್ಲಿ August 1ರಿಂದ 1 ತಿಂಗಳ ಕಾಲ ಹಮ್ಮಿಕೊಳ್ಳಲಾಗುತ್ತಿರುವ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಇಲಾಖಾವಾರು ನೋಡಲ್ ಅಧಿಕಾರಿಗಳನ್ನು ನಿಯೋಜಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಘನತ್ಯಾಜ್ಯ ವಿಭಾಗವು ಈಗಾಗಲೇ ನಗರದಲ್ಲಿ 1,616 ಸ್ಥಳಗಳಲ್ಲಿ 22,000 ಟನ್ಗಿಂತ ಹೆಚ್ಚಿನ ಬೃಹತ್ ತ್ಯಾಜ್ಯ ಹಾಗೂ ಭಗ್ನಾವಶೇಷಗಳನ್ನು ಗುರುತಿಸಿದೆ. ಇದೇ ಮಾದರಿಯಲ್ಲಿ ಇತರೆ ಇಲಾಖೆಗಳು ತಮ್ಮ ವ್ಯಾಪ್ತಿಯಲ್ಲಿರುವ ತ್ಯಾಜ್ಯದ ಸ್ಥಳಗಳನ್ನು ಗುರುತಿಸಿ ಮ್ಯಾಪಿಂಗ್ ನಡೆಸಿ ಅದರ ವಿವರ ಪಟ್ಟಿಯನ್ನು ತಕ್ಷಣ

0: ತಕ್ಷಣವೇ ಸಲ್ಲಿಸಬೇಕೆಂದು ನಿರ್ದೇಶನ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯುವ ನೀರು ಮೇವಿಗೆ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಬೇಕು, ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ನಿರ್ದೇಶನ. ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕುಡಿಯಲಷ್ಟೇ ಕಾವೇರಿ ನೀರು, ಎಲ್ಲಾ ರಾಜ್ಯಗಳಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಿರ್ದೇಶನ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ರಾಜ್ಯದಲ್ಲಿ ಶೇಕಡಾ 66%ರಷ್ಟು ಡಿಜಿಟಲೀಕರಣ ಪೂರ್ಣ, ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮಾಹಿತಿ. ಪುಣೆ ಬೆಂಗಳೂರು ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ಹೆದ್ದಾರಿಗೆ ಆದ್ಯತೆ ನೀಡುವಂತೆ ಕೇಂದ್ರ ಸಾರಿಗೆ ಸಚಿವರಿಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 7:35ಕ್ಕೆ.
1: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ.

0: ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಪ್ರಥಮ ಚಿಕಿತ್ಸೆ ಏಕೆ ಮತ್ತು ಹೇಗೆ, ಈ ವಿಷಯವಾಗಿ ಡಾಕ್ಟರ್ ಸುರೇಶ್ ನೆಗಲಗುಳಿ ಅವರೊಂದಿಗೆ ಸಂದರ್ಶನ.
1: ಸುರೇಶ್ ನೆಗಳಗುಳಿ ಅವರೇ ನಮಸ್ಕಾರ.
2: ನಮಸ್ಕಾರ.
1: ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಕೇಳುವಂತಹ ಮಾತು, ಪ್ರಥಮ ಚಿಕಿತ್ಸೆಯನ್ನು ಮಾಡಬೇಕು ಅಥವಾ ಫಸ್ಟ್ ಏಡ್ ಎನ್ನುವಂತಹದನ್ನು ಮಾಡಬೇಕು ಅಂದ್ರೆ, ಈ ಪ್ರಥಮ ಚಿಕಿತ್ಸೆ ಅಥವಾ ಫಸ್ಟ್ ಏಡ್ ಅಂದ್ರೆ ಏನು, ಹಾಗೂ ಇದ್ರ ಯಾವ್ಯಾವ ಸಂದರ್ಭಗಳಲ್ಲಿ ನಾವು ಮಾಡಬೇಕು, ಹಾಗೂ ಪ್ರಥಮ ಚಿಕಿತ್ಸೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಬೇಕು, ಈ ಪ್ರಥಮ ಚಿಕಿತ್ಸೆಯ ಒಂದು ಕಿಟ್ ಅಂದ್ರೆ ಏನು, ಅದರಲ್ಲಿ ಏನೇನು ಇರಬೇಕಾಗ್ತದೆ, ಈ ವಿಚಾರವಾಗಿ ನಾವು ಇವತ್ತು ಮಾತನಾಡಬೇಕಾಗಿದೆ. ಹೇಳಿ, ಈ ಪ್ರಥಮ ಚಿಕಿತ್ಸೆ ಅಂದ್ರೆ ಏನು, ಯಾವ ಯಾವ ಸಂದರ್ಭದಲ್ಲಿ ಇದರ ಒಂದು ಅಗತ್ಯ ಬರ್ತದೆ?
2: ಪ್ರಥಮ ಚಿಕಿತ್ಸೆ ಅನ್ನುವುದು ಒಂದು ಅತ್ಯಂತ ಅನಿವಾರ್ಯವಾದ ಮತ್ತು ಬಹಳಷ್ಟು ಅವಶ್ಯಕತೆ ಉಳ್ಳಂತಹ ಒಂದು ವಿಷಯ. ಇಲ್ಲಿ ಚಿಕಿತ್ಸೆ ಅಂದ್ರೆ ಚಿಕಿತ್ಸೆ ಯಾರಿಗೆ ಬೇಕು? ಚಿಕಿತ್ಸೆ ಬೇಕಾದ್ದು ತೊಂದರೆಗೊಳಗಾದವನಿಗೆ. ಚಿಕಿತ್ಸೆ ಅಂದ್ರೆ ಕೂಡಲೇ ಆಗದಂತಹ ತೊಂದರೆಯನ್ನು ಕೂಡಲೇ ನಿವಾರಿಸುವಂತಹದ್ದು. ಎಷ್ಟೋ ಸಂದರ್ಭಗಳಲ್ಲಿ ಯಾವುದೇ ತೊಂದರೆಗಳನ್ನು, ಆರೋಗ್ಯಕ್ಕೆ ಸಂಬಂಧಪಟ್ಟದಿರಬಹುದು ಅಥವಾ ಅಪಘಾತ ಇತ್ಯಾದಿಗಳನ್ನು ಸಂಭವಿಸುವಂತದ್ದಿರಬಹುದು, ಇಂಥದ್ದು ಆಗಿದ್ದಾಗ ತನ್ನ ಪ್ರಾಣಾಪಾಯ, ತನಗೆ ಪ್ರಾಣಾಪಾಯವಿದೆ ಅನ್ನುವಂಥ ಸಂದರ್ಭ ಬಂದಾಗ ಇನ್ನು ಮುಂದಕ್ಕೆ ತೊಂದರೆ ಬರಬಾರದು, ಅವನಿಗೆ ಮರಣಾಂತಿಕವಾದಂತಹ ಪರಿಸ್ಥಿತಿ ಏರ್ಪಡಬಾರದು ಅನ್ನುವಾಗ ಅದು ನೇರ ಚಿಕಿತ್ಸೆ ಅಲ್ಲ, ಆದ್ರೆ ಚಿಕಿತ್ಸೆಗೆ ಪೂರಕವಾದಂತಹ ಒಂದು ಉಪಕ್ರಮ. ಈ ಉಪಕ್ರಮವನ್ನು ನಾವು ಅಥವಾ ಉಪಶಮನ ಮಾಡುವಂತಹದ್ದು ಪ್ರಥಮ ಚಿಕಿತ್ಸೆ ಅನ್ಬಹುದು.
1: ಈಗ ಯಾವ್ಯಾವ ಸಂದರ್ಭಗಳಲ್ಲಿ ಈ ಪ್ರಥಮ ಚಿಕಿತ್ಸೆ ಒಂದು ಅವಶ್ಯಕತೆ ಬರ್ತದೆ?
2: ಪ್ರಥಮ ಚಿಕಿತ್ಸೆ ಅನ್ನುವಂಥದ್ದು ಹಲವಾರು ಸಂದರ್ಭಗಳು, ಹೆಚ್ಚಾಗಿ ಆತ್ಯಯಿಕ ಸಂದರ್ಭಗಳು ಅಂತ ನಾವು ಕರಿತೇವೆ. ಆತ್ಯಯಿಕ ಅಂದ್ರೆ ಎಮರ್ಜೆನ್ಸೀಸ್.
1: ಹೌದು.
2: ಅದು ಹೆಚ್ಚಾಗಿ ಎಲ್ಲಿರಬಹುದು, ಎಲ್ಲಿ ಯಾವುದೋ ಒಂದು ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಯಾವುದೋ ಪ್ರಯಾಣಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಅಥವಾ ಯಾವುದೋ ಅಪಘಾತ ಇತ್ಯಾದಿಗಳು ಏರ್ಪಟ್ಟಾಗಿರ್ಬೋದು, ಅಥವಾ ಔದ್ಯಮಿಕ ಮತ್ತು ಔದ್ಯೋಗಿಕ ಹಿನ್ನೆಲೆ ಇರಬಹುದು. ಈಗ ಉದಾಹರಣೆಗಾಗಿ ಒಂದು ದೊಡ್ಡ ಕಾರ್ಖಾನೆ ಇದೆ, ಆ ಕಾರ್ಖಾನೆಯಲ್ಲಿ ಏನೋ ಇದ್ದಕ್ಕಿದ್ದಂತೆ
1: ಬೆಂಕಿ ಆಕಸ್ಮಿಕ
2: ಉಂಟಾಗ್ತದೆ. ಇದು ಆಕಸ್ಮಿಕಗಳು. ಹಾಗೆ ನೀರು, ಈ ಜಲಾಂತರ್ಗಾಮಿಗಳು ಅಥವಾ ಈ ದೋಣಿ ಇತ್ಯಾದಿಗಳಿಂದ ಹೋಗುವಾಗ ಇದ್ದಕ್ಕಿದ್ದಂತೆ ಸಮುದ್ರದಲ್ಲಿ ಮುಳುಗುವುದು, ಒಂದು ವಾಹನದಲ್ಲಿ ನಾವು ಸಂಚರಿಸ್ತಾ ಇದ್ದೇವೆ, ಹಾಗಾಗಿ ಆವಾಗ ಒಂದು ಅಪಘಾತ ಏರ್ಪಡುವುದು. ನೋಡಿ, ಹೀಗೆ ಈ ಎಲ್ಲಿ ಆಗ್ತದೆ ಅಂತ ಹೇಳೋದು ಒಂದು ದೊಡ್ಡ ಪ್ರಶ್ನೆ. ಇದು ಎಲ್ಲಿಯೂ ಆಗಬಹುದು, ಮನೆಯಲ್ಲಿಯೂ ಆಗಬಹುದು. ನಮ್ಮ ಆಹಾರ ವಿಹಾರಗಳು ಹೆಚ್ಚು ಕಡಿಮೆ ಆದಾಗ ಹುಡುಗ ಸಣ್ಣ ಮಗು ಚೆನ್ನೆಕಾಯಿಯನ್ನ ಅಥವಾ ಏನೇನು ಗುಲುಗುಂಜಿ ಬೀಜವನ್ನ ಮೂಗಿ ಹಾಕ್ತಾನೆ ಅಲ್ವಾ? ಆವಾಗಲೂ ಸಹ ಅದು ಒಂದು ಪ್ರಥಮವಾಗಿ ನಾವು ಏನಾದ್ರೂ ಮಾಡಲೇಬೇಕು ಅದನ್ನು, ಆಮೇಲೆ ಆಸ್ಪತ್ರೆಗೆ ವೈದ್ಯರಿಗೆ ತೋರಿಸುವಂತಹದ್ದು.
1: ಈಗ ಪ್ರಥಮ ಚಿಕಿತ್ಸೆ ಒಂದು ಪೆಟ್ಟಿಗೆಯನ್ನ ನಾವು ಸಾಮಾನ್ಯವಾಗಿ ವಾಹನಗಳಲ್ಲಿ ಇಟ್ಟಿರುವುದನ್ನ ನೋಡ್ತೀವಿ. ಬಸ್ಗಳಲ್ಲಾದ್ರೂ ಒಂದು ಪ್ಲಸ್ ಮಾರ್ಕ್ ಹಾಕಿ ಒಂದು ಪೆಟ್ಟಿಗೆಯನ್ನು ಇಟ್ಟಿರ್ತಾರೆ. ಆಮೇಲೆ ಬೇರೆ ಬೇರೆ ಕಾರ್ಖಾನೆಗಳಲ್ಲಾಗ್ಬಹುದು ಅಥವಾ ಕಚೇರಿಗಳಲ್ಲಾಗ್ಬಹುದು, ಇಂಥದ್ರಲ್ಲಿ ಇರ್ತದೆ. ಈ ಪೆಟ್ಟಿ ಒಳಗಡೆ ಏನೇನು ಇರ್ತದೆ, ಏನೇನು ಇರಬೇಕು ಹೇಳಿ.
2: ಈ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅನ್ನುವಂಥದ್ದು ಅದು ಒಂದು ಪೆಟ್ಟಿಗೆ ರೂಪದಲ್ಲಿರ್ಬೋದು ಅಥವಾ ಚೀಲದ ರೂಪದಲ್ಲಿರ್ಬೋದು, ಹೀಗೆಲ್ಲ ಹೇಳ್ತಾರೆ. ಬೆನ್ನಿಗೆ ಹಾಕಿದ ನಾವು ಬೇಕಾದಲ್ಲಿ ಕೊಂಡೋಗ್ಲಿಕ್ಕೆ ಅನುಕೂಲ ಆಗುವಂತಹ ಚೀಲ ರೂಪದ ಪೆಟ್ಟಿಗೆಗಳು ಬಳಸಲ್ಪಡಬಹುದು, ಬಳಸಬೇಕಾಗ್ತದೆ. ಹಾಗೆ ಅದಕ್ಕೆಲ್ಲ ಕೆಲವು ಕಾನೂನಿನ ಕೆಲವು ನಿಬಂಧನೆಗಳು ಸಹ ಇವೆ. ಹಾಗೆಯೇ ಬೇರೆ ಬೇರೆ ಸನ್ನಿವೇಶಗಳಲ್ಲಿ, ಬೇರೆ ಬೇರೆ ಪರಿಸರಗಳಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಇಂಥದ್ದೇ ರೀತಿಯ ಒಂದು ಪ್ರಥಮ ಚಿಕಿತ್ಸಾ ಕಿಟ್ ಅಂತ ನಾವೇನು ಕರಿತೇವೆ, ಪೊಟ್ಟಣ.
1: ಹೌದು,
2: ಅದು ಇರಬೇಕು ಅಂತ ಹೇಳುವಂತಹದ್ದು ಒಂದು ಏನು ಅವಶ್ಯಕ.

0: ಇವತ್ತು ಶಾಸನ ಬದ್ಧವಾದಂತ ವಿಚಾರವೂ ಆಗಿದೆ. ಹಾಗಾಗಿ ನೀವು ಹೇಳಿದಾಗೆ ಬಸ್ಸಿನಲ್ಲಿ ಇದೆ, ಕೆಲವು ಕಾರ್ಖಾನೆಗಳಲ್ಲಿದೆ, ಹಾಗೆ ಕೆಲವು ದೊಡ್ಡ ದೊಡ್ಡ ಏನು ಇಂಡಸ್ಟ್ರಿಗಳು ಅಂತ ಹೇಳ್ತೇವೆ ಇತ್ಯಾದಿಗಳಲ್ಲೆಲ್ಲ ಇರಬೇಕು ಅಂತಿದೆ. ಹಾಗಾದ್ರೆ ಅದರಲ್ಲಿ ಏನಿರಬೇಕು? ಪ್ರಸ್ತುತ ಯೋಚನೆ ಮಾಡಿದ್ರೆ ಈ ಪ್ರಥಮ ಚಿಕಿತ್ಸಾ ಕಿಟ್ ಅನ್ನುವಂಥದ್ದು ಪ್ರತಿಯೊಬ್ಬನಲ್ಲೂ ಇರಬೇಕು, ಮನೆ ಮನೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಏನು ಪ್ರಾಥಮಿಕ ಚಿಕಿತ್ಸೆ, ಒಂದು ತುರ್ತು ಚಿಕಿತ್ಸೆ ಕೊಡುವಂತಹ ಒಂದು ಸೌಲಭ್ಯ. ಇದರಲ್ಲಿ ಪುನಃ ನಾವು ವಿಭಾಗ ಮಾಡಬಹುದು ಕಿಟ್ ಮತ್ತು ಕಿಟ್ ಅಲ್ಲದಿರುವಂತಹದ್ದು ಅಂತ ಮತ್ತೆ ಹೇಳ್ತೇನೆ. ಈ ಕಿಟ್ ಅನ್ನುವಂಥದ್ರಲ್ಲಿ ಏಕಾಏಕಿ ನಾವು ಏನಾದರೂ ಒಂದು ಚಿಕಿತ್ಸೆ ಮಾಡಲಿಕ್ಕೆ ಅನುಕೂಲವಾಗಬಹುದಂತಹ ವಿಚಾರಗಳು ಇರಬೇಕು. ಕೆಲವು ಔಷಧಿಗಳು, ಅದು ಯಾವುದು ನಮಗೆ ಯಾರು ಉಪಯೋಗ ಮಾಡಬಹುದಾದ ಔಷಧಿಗಳು, ಕಾನೂನಿನ ನಿಬಂಧನೆಗೆ ಒಳಪಟ್ಟ ಔಷಧಿಗಳು, ಅದು ನೋವು ನಿವಾರಕಗಳಿರ್ಬೋದು ಅಥವಾ ಈ ಕೆಲವು ಸೋಂಕು ನಿವಾರಕಗಳಿರ್ಬೋದು. ಸೋಂಕು ನಿವಾರಕ ಡೆಟ್ಟಾಲು, ಸೇವಲಾನು, ಟಿಂಚರಫಾಯ್ಡ್ ಇನ್ನು ಇಂತಹ ಇವುಗಳು, ಹಾಗೆಯೇ ಒಂದು ಬ್ಯಾಂಡೇಜು ನಾವು ಹಚ್ಚುವಂತಹ ಒಂದು ಏನಾದ್ರೆ ಪಟ್ಟಿ ಆ ಬ್ಯಾಂಡೇಜ್ ಪಟ್ಟಿ, ಒಂದು ಚಿಮಟ ಅಥವಾ ಸಣ್ಣ ಏನಿರ್ತದೆ ನಾವು ಏನಾದ್ರೂ ಇದ್ರೆ ಒಳಗಿಂದ ತೆಗಿಲಿಕ್ಕೆ ಫೋರ್ಸೆಪ್ಸ್ ಅಂತ ಕರೀತಾರೆ, ಆ ಫೋರ್ಸೆಪ್ಸ್, ಹಾಗೆ ಈ ಕೈಗೆ ಹಾಕುವ ಗ್ಲೌಸ್, ಹಾಗೆ ಕೆಲವು ಮುಲಾಮುಗಳು, ಹಾಗೆ ಲೇಪನ ದ್ರವ್ಯಗಳಿರ್ಬೋದು, ಪೌಡರ್ಗಳಿರ್ಬೋದು, ಔಷಧೀಯ ದ್ರವ್ಯಗಳು, ಮೈನರ್ ಆಂಟಿಬಯೋಟಿಕ್ಸ್ ಅಂತ ನಾವೇನು ಕರಿತೇವೆ ಅದು, ಹಾಗೆ ಒಂದು ಸ್ವಲ್ಪ ಹತ್ತಿ, ಇದೆಲ್ಲವೂ ಸೋಂಕು ನಿವಾರಕ ಆಗಿರಬೇಕು. ಹೆಚ್ಚಾಗಿ ಆ ಪೆಟ್ಟಿಗೆ ಅಂತ ನಾವೇನು ಹೇಳ್ತೇವೆ ಆ ಬಾಕ್ಸ್, ಅದು ಸಹ ಸೋಂಕು ನಿವಾರಕ ಆಗಿರಬೇಕು. ಹಾಗೆ ಅದರಲ್ಲಿ ಸ್ಪಿರಿಟ್, ಒಂದು ಟಾರ್ಚ್ ಸಹ ಇಟ್ಕೊಳ್ಬೇಕು, ಲೈಟು, ಈಗ ಮೂಗು ಕಿವಿ ಇತ್ಯಾದಿಗಳಿದ್ರೆ ನಾವು ನೋಡಬೇಕಾಗ್ತದೆ. ಹಾಗೆ ಒಂದು ಟೇಪ್, ಅಳತೆ ಪಟ್ಟಿ, ಎಷ್ಟೋ ಸಂದರ್ಭಗಳಲ್ಲಿ ಫ್ರಾಕ್ಚರ್ ಇತ್ಯಾದಿಗಳಾದಾಗ ಊತಗಳಿರ್ತವೆ, ಆವಾಗ ನಾವು ಬಲ ಕೈ ಮತ್ತೆ ಎಡದ ಕೈ ಇದ್ರೆ ಅದನ್ನ ವ್ಯತ್ಯಾಸವನ್ನು ಗಮನಿಸಲಿಕ್ಕೆ ಇದು ಅನುಕೂಲ ಆಗ್ತದೆ. ಈ ಟ್ಯಾಪ್ನಲ್ಲಿ ಅಳದಾಗ ಒಂದು ಕಡೆ ಅಗಲ ಹೆಚ್ಚು ಇದ್ರೆ ಊತ ಬಂದಿದೆ. ಹೀಗೆ ಹಾಗೆ ಒಂದು ಥರ್ಮಾಮೀಟರ್, ಜ್ವರ ನೋಡುವಂತದ್ದು, ಉಷ್ಣತಾ ಹೊದಿಕೆ ಅಂತ ಕರಿತೇವೆ ನಾವು, ಆ ಒಂದು ಬ್ಲಾಂಕೆಟ್ ತರ, ಇದು ಸಹ ಇರಬೇಕಾಗ್ತದೆ. ಇದ್ದಕ್ಕಿದ್ದಾಗೆ ಈ ಗಾಳಿಯನ್ನೆಲ್ಲ ಕೊಡಬೇಕಾದ್ರೆ ಒಂದು ಬಾಯಿಗೆ ಕೃತಕ ಉಸಿರಾಟ ಕೊಡ್ಲಿಕ್ಕೆ ಬೇಕಾದಂತ ಒಂದು ಬ್ಯಾಗ್, ಅದು ಸಹ ಇರಬಹುದು. ಇದು ಹಲವಾರು ಸಂದರ್ಭಗಳಲ್ಲಿ ಎಲ್ಲ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಕೆಲವಂತೂ ಇರಲೇಬೇಕಾಗ್ತದೆ. ಈಗ ನಾನು ಹೇಳಿದ ಇಷ್ಟು ಅಂಶಗಳು ಸಾಮಾನ್ಯ ಎಲ್ಲಾ ಪ್ರಥಮ ಚಿಕಿತ್ಸಾ ಕಿಟ್ಟಿನಲ್ಲೂ ಇರ್ತವೆ.
1: ಆಮೇಲೆ ಈಗ ಬೇರೆ ಬೇರೆ ಸಂದರ್ಭಗಳನ್ನ ನಾವು ನೋಡುವುದಿದ್ರೆ ಈಗ ಗಂಭೀರ ಸಂದರ್ಭಗಳು ಯಾವ್ಯಾವು, ಇದರಲ್ಲಿ ಪ್ರಥಮ ಚಿಕಿತ್ಸೆಯನ್ನ ಹೇಗೆ ಕೊಡಿಸಬೇಕು, ಏನೇನು ಅಂಶವನ್ನ ಗಮನಿಸಬೇಕು?
0: ಈ ಪ್ರಥಮ ಚಿಕಿತ್ಸೆಯಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಪ್ರಥಮ ಚಿಕಿತ್ಸೆ ಯಾವಾಗ ಬೇಕು ಅಂದ್ರೆ ಯಾವಾಗಲೇ ಆಗಲಿ, ಒಂದು ಒಬ್ಬ ವ್ಯಕ್ತಿ ಒಂದು ತೊಂದರೆ ಒಳಗಾದಾಗ ನಾವು ಹೇಳೋದು ಕರ್ತೇವೆ, ಹೌದಾ ಮಗುವಿಗೆ ಜ್ವರ ಬಂತು, ಜ್ವರ ಬಂದಾಗ ನಾನು ತಣ್ಣೀರು ಪಟ್ಟಿ ಮಾಡಿ ಇಟ್ಟೆ, ಆದ್ರೂ ಜ್ವರ ಕಡಿಮೆ ಆಗಲಿಲ್ಲ, ಆಮೇಲೆ ನಿಮ್ಮಲ್ಲಿ ಬಂದೆ ಅಂತ ವೈದ್ಯರಲ್ಲಿ ಹೇಳ್ತಾರೆ. ಅಂದ್ರೆ ಏನು, ಆ ಪ್ರಥಮ ಚಿಕಿತ್ಸೆ ಅನ್ನುವಂಥದ್ದಕ್ಕೆ ಹಲವಾರು ಕವಲುಗಳಿವೆ. ಅದರಲ್ಲಿ ನೀವೀಗ ಹೇಳಿದಾಗೆ ಗಂಭೀರವಾದ್ದು ಅಂದ್ರೆ ಏನು, ತುರ್ತು ಈಗಲೇ ನೀವು ಆ ವ್ಯಕ್ತಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮುನ್ನ ಅವನು ಪ್ರಾಣಕ್ಕೆ ಅಪಾಯ ಒಳಗಾಗಬಾರದು ಅನ್ನುವಂತಹ ಒಂದು ಸನ್ನಿವೇಶದಲ್ಲಿ ಒಂದು ತೆಗೆದುಕೊಳ್ಳಬೇಕಾದ ದಿಢೀರ್ ನಿರ್ಣಯಗಳು, ಆ ದಿಢೀರ್ ನಿರ್ಣಯಗಳು ಇಲ್ಲಿ ಒಂದು ವಿಷಯವನ್ನು ಹೇಳ ಬಯಸ್ತೇನೆ. ಆ ದಿಢೀರ್ ನಿರ್ಣಯಗಳು ಸ್ವತಃ ಈ ವ್ಯಕ್ತಿಗೂ ಅಪಾಯಕಾರಿಯಾಗಿರಬಾರದು, ಸ್ವತಃ ಹಾಗೆ ಆ ರೋಗಿಗೂ ಅಪಾಯಕಾರಿ ಇರಬಾರದು ಅಂದ್ರೆ ಈ ಒಂದು ಪರಿಜ್ಞಾನ ಇರಬೇಕಾಗ್ತದೆ.
1: ಈಗ ನಾಯಿ ಕಡಿತದ ಬಗ್ಗೆ
0: ಹಾಗೆ ಅದರಲ್ಲಿ ನಾಯಿ ಕಡಿತ, ಉದಾಹರಣೆಗೆ ನಾಯಿ ಕಡಿತ, ಈಗ ಹೇಗೆ ಹೇಳ್ತಾರೆ ಅಂದ್ರೆ ಮೊದಲು ಹುಚ್ಚು ನಾಯಿ ಕಡಿದ್ರೆ ಮಾತ್ರ ಅಪಾಯ ಅಂತ ಹೇಳ್ತಿದ್ರು, ಆದ್ರೆ ಯಾವುದೇ ನಾಯಿ ಕಡಿದ್ರು ಸಹ ರ್ಯಾಬಿಸ್ನ ಒಂದು ತೊಂದರೆ,
1: ವೈರಾಣು
0: ಆ ತೊಂದರೆಯಿಂದಾಗಿ ಯಾವಾಗಲೂ 10-12 ವರ್ಷ ನಂತರ ಸಹ ಆತನಿಗೆ ರ್ಯಾಬಿಸ್ ಬರಬಹುದು. ಹಾಗಾದ್ರೆ ಏನು ಕೂಡಲೇ ಮಾಡಬೇಕಾದ ಚಿಕಿತ್ಸೆ ಅಂದ್ರೆ, ತುಂಬಾ ಮಂದಿ ಏನ್ ಮಾಡ್ತಾರೆ ಅಂದ್ರೆ ಅದನ್ನು ಬ್ಯಾಂಡೇಜ್ ಮಾಡುದ ಅಥವಾ ದೊಡ್ಡ ಗಾಯ ಇದ್ರೆ ಅದನ್ನು ಹೊಲಿಯುವುದು ಎಲ್ಲ ಮಾಡ್ತಾರೆ. ಯಾವುದೇ ಸಂದರ್ಭದಲ್ಲಿ ಈ ನಾಯಿ ಕಡಿದಾಗ ಅದನ್ನು ಹೊಲಿಬಾರದು ಅಥವಾ ಬಂಧಿಸಬಾರದು. ಬದಲಾಗಿ ಮೊದಲು ಮಾಡಬೇಕಾದೇನು, ಚೆನ್ನಾಗಿ ಸೋಪ್ ಹಾಕಿ, ತೊಂದರೆ ಇಲ್ಲ, ಸಾಬೂನ್ ಹಾಕಿ ಚೆನ್ನಾಗಿ ಎತ್ತರದಿಂದ ಬರೋ ಒಂದು ವೇಗವಾಗಿ ನೀರಿನ ಧಾರೆ ಎರೆದು ತೊಳಿಬೇಕು. ಹಾಗೂ ಆ ನಿರ್ಜಂತುಕರಣಕ್ಕೆ ಸಂಬಂಧಪಟ್ಟಂತ ಯಾವ್ದಾದ್ರು ಸೊಲ್ಯೂಷನ್ಸ್ ಏನಿದೆ, ನಾವು ಡೆಟ್ಟಾಲ್ ಇರ್ಬೋದು, ಸೇವಲ್ ಅಂದಿರ್ಬೋದು, ಇಂಥದ್ರಿಂದ ನಾವು ಅದನ್ನು ತೊಳಿಬೇಕು. ಮತ್ತೆ ಬಿಡ್ಬೇಕಾಗೆ, ಹಾಗೆ ಬಿಟ್ಟು ಏನಾದ್ರೂ ಅದೇ ರಕ್ತಸ್ರಾವ ಇತ್ಯಾದಿಗಳಿದ್ರೆ ಅದಕ್ಕಿಂತ ಮೇಲೆ ಟೂರ್ನಿಕೆ ಹಾಕಬಹುದು, ಒಂದು ಅದನ್ನು ಮೇಲೆ ಕಟ್ಟಬಹುದು, ಗಾಯವನ್ನು ನಾವು ಕ್ಲೋಸ್ ಮಾಡಬಾರದು. ಮುಖ್ಯವಾಗಿ ನಾಯಿ ಕಡಿತದಲ್ಲಿ ಈ ರ್ಯಾಬಿಸ್ ನ ತೊಂದರೆ ಅದು ಮತ್ತಷ್ಟು ಸಾಧ್ಯತೆ ಜಾಸ್ತಿ ಅಂತ ಹೇಳಿ ಆಮೇಲೆ ಕೂಡಲೇ ಏನು ವೈದ್ಯರಲ್ಲಿ ಕರ್ಕೊಂಡು ಹೋಗ್ಬೇಕು. ಇನ್ನೊಂದು, ಆ ನಾಯಿ ನಿಮಗೆ ಪರಿಚಿತವೋ ಅಪರಿಚಿತವೋ ಅದು ನೋಡಬೇಕು. ಅದು ಅಪರಿಚಿತ ನಾಯಿ ಆದ್ರೆ ಅಥವಾ ಪರಿಚಿತ ನಾಯಿ ಆದ್ರೂ ಅದಕ್ಕೆ ARV ಇಂಜೆಕ್ಷನ್ ನಾಯಿಗೆ ಕೊಟ್ಟಿದ್ದಾರಾ ಪರಿಚಿತ ನಾಯಿಗಾದ್ರೆ, ಅಪರಿಚಿತರು ಗೊತ್ತೇ ಇರುವುದಿಲ್ಲ ಬೇಡಿ. ಹಾಗಾಗಿ ಆ ನಾಯಿಯನ್ನ ಸಾಧ್ಯ ಆದ್ರೆ ನಾವು ಬಂಧಿಸಿ ಇಡಬೇಕು, ಒಂದು ಮಿನಿಮಮ್ 2 ವಾರ, ಹೌದು ಕಟ್ಟಿ ಹಾಕಬೇಕು, 2 ವಾರ ಕಟ್ಟಿ ಹಾಕಬೇಕು.

0: ಆ ಎರಡು ವಾರದಲ್ಲಿ ನಾಯಿಗೆ ಏನಾದ್ರೂ ಬೇರೆ ಏನಾದ್ರೂ ತೊಂದರೆ ಬರ್ತಾ ಅಂತ ನೋಡ್ಲಿಕ್ಕೂ ಅನುಕೂಲ ಆಗ್ತದೆ. ಯಾಕಂದ್ರೆ ಆಲ್ರೆಡಿ ರ್ಯಾಬಿಡ್ ಡಾಗ್ ಅಂತ ಹೇಳಿ ಆದ್ರೆ ರ್ಯಾಬಿಸ್ ಇರುವ ನಾಯಿ ಅಂತ ಹೇಳಿ ಆದ್ರೆ ಈ ಪರಿಸ್ಥಿತಿ ಇನ್ನಷ್ಟು ಕಠಿಣ ಆಗ್ತದೆ. ಆವಾಗ ಈ ಸೀರಮ್ಗಳನ್ನು ಕೂಡಲೇ ಕೊಡಬೇಕಾಗ್ತದೆ. ಈ ನಿರ್ಣಯಕ್ಕೋಸ್ಕರ ಅದನ್ನು ಸಹ ಮಾಡಿ ಈ ರೋಗಿಯನ್ನ ಕೂಡಲೇ ವೈದ್ಯಕೀಯಕ್ಕೆ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗ್ತದೆ. ಅಲ್ಲಿ ಆ ಡೆಬ್ರೈಡ್ಮೆಂಟ್ ಹಾಗೆ ಇದೆ. ಈಗ ನಾಯಿ ಕಡ್ದಾಗ ನೇರವಾಗಿ ಏನು ಇರುವುದಿಲ್ಲ, ಅಂದ್ರೆ ಜ್ಯೋತಿ ಬೀಳುದಿರ್ಬೋದು, ಹಾಗೆಲ್ಲ ಇರ್ತದೆ. ಆವಾಗ ಆ ಏನು ಚರ್ಮ ಮಾಂಸ ಇತ್ಯಾದಿಗಳನ್ನ ಕತ್ತರಿಸುವುದು, ಸೈಡ್ ಎಲ್ಲ ಕತ್ತರಿಸುವುದು ಎಲ್ಲ ಮಾಡುವಂತ ಕ್ರಿಯೆಯನ್ನು ಮಾಡಬಹುದು. ಆಮೇಲೆ ಮುಂದಿನ ಚಿಕಿತ್ಸೆಗಳು ಹೀಗೆ.
1: ಈಗ ಇನ್ನೊಂದು ಸಂದರ್ಭ ಸುಟ್ಟ ಗಾಯ ಆಗುವಂತಹದ್ದು, ಇದರಲ್ಲಿ ಯಾವ ರೀತಿ ಒಂದು ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಬೇಕು?
0: ಇನ್ನೊಂದು ಅದೇ ರೀತಿ ಈಗ ಸುಟ್ಟ ಗಾಯ
1: ಅಥವಾ ಬೆಂದ ಗಾಯ.
0: ಹೌದು, ಬೆಂದ ಗಾಯ ಹೇಗಾಗ್ತದೆ ಅಂತ ಹೇಳಲಿಕ್ಕೆ ಬೇಕಾದ್ರೆ ಆಕಸ್ಮಿಕವೇ ಆಗುವುದು. ಈಗ ಒಂದು ಸ್ಟವ್ ಇರ್ಬೋದು, ಸ್ಟವ್ ಸಿಡಿಬಹುದು, ಅಥವಾ ಏಕಾಏಕಿ ಪೆಟ್ರೋಲ್ ಯಾವ್ದಾದ್ರು ಪೆಟ್ರೋಲ್ ಬಂಕಿನ ಹತ್ರ ಏನೋ ಬೆಂಕಿ ಹಿಡಿಯುತ್ತಿರ್ಬೋದು, ಈ ಮನುಷ್ಯರಿಗೆ ಗಾಯ ಸುಡುವಂತದ್ದು, ಒಂದು ಮನೆ ಸುಡುವಾಗಿರ್ಬೋದು. ಹಾಗೆಲ್ಲ ಆದಾಗ ಏನ್ ಮಾಡ್ಬೇಕು? ಅಲ್ಲಿ ಸಹ ಮಾಡಬೇಕಾದ ಪ್ರಥಮವಾಗಿ ನಾವು ತಣ್ಣೀರು ಧಾರೆ ಇರಬೇಕು, ನೀರನ್ನು ಎರಿಬೇಕು, ಅಥವಾ ಐಸ್ ಇದ್ರೆ ಅಲ್ಲಿ ಅವೈಲೇಬಲ್ ಇದ್ರೆ ಆ ಐಸ್ ಪ್ಯಾಕ್ ಅನ್ನಲ್ಲಿ ಇಡಬೇಕು. ಹೀಗೆ
1: ಅಂದ್ರೆ ಉಷ್ಣಾಂಶವನ್ನು ಕಡಿಮೆ ಮಾಡುವುದು,
0: ಇದು ಉಷ್ಣಾಂಶವನ್ನು ಕಡಿಮೆ ಮಾಡುವಂತದ್ದು. ಈ ಐಸ್ ಪ್ಯಾಕ್ ಅನ್ನು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಇಡಬೇಕು. ಏನಂತ ಹೇಳ್ತಾರೆ, ಅದಕ್ಕೆ ಒಂದು 5 ನಿಮಿಷಗಳ ಕಾಲ ತಣ್ಣೀರಿನಲ್ಲಿ ಕೈಯೋ ಯಾವ್ದೋ ಯಾವ ಭಾಗ ಬೆಂಕಿ ಒಳಗಾಗಿದೆ ಅದನ್ನು ಅದ್ದಿ ಇಡಬೇಕು. ಹಾಗೆ ಈ ಜೇನುತುಪ್ಪವನ್ನು ದಾರೆ ಎರೆಯುವುದು ಅಥವಾ ಹಚ್ಚುವುದು ಸಹ ಆಗ್ತದೆ. ಹಾಗೆ ಈ ತುಪ್ಪ ಸಹ ಹೇಳ್ತಾರೆ. ತುಪ್ಪವನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ತುಪ್ಪವನ್ನು ಶ್ರೇಷ್ಠವಾದಂತಹ ಒಂದು ಈ ಅಗ್ನಿ ಅವಘಡದ ಔಷಧ ಅಂತ ಹೇಳಿದ್ದಾರೆ. ಹಾಗೆ ಇನ್ನೊಂದು ಇದೆ ಸಹ, ಅಲ್ಲಿ 10 ನಿಮಿಷಗಳ ಕಾಲ ನಾವು ನೀರಿನಲ್ಲಿ ಅದ್ದಿ ಹೊರಗೆ ತೆಗೆಯುವಾಗ ಗುಳ್ಳೆ ಬರ್ತದೆ ನೋಡ್ಬೇಕು. ಕೆಲವೊಂದರಲ್ಲಿ ಗುಳ್ಳೆ ಬರ್ತದೆ, ಕೆಲವು ಸಣ್ಣ ಮಟ್ಟಿನಂದ್ರೆ ಅಲ್ಲಿಗೆ ಅದು ಕಡಿಮೆ ಆಗ್ತಾ ಹೋಗ್ತದೆ. ಆಮೇಲೆ ಯಥೋಕ್ತ ಔಷಧಿಗಳನ್ನು ಹಾಕುವಂತದ್ದು. ಹಾಗೆ ಈ ಒಂದು ಸೀರೆ ಇತ್ಯಾದಿಗಳಿಗೆ ಬೆಂಕಿ ಹಿಡಿಯಿತು ಅಂತ ಇಟ್ಕೊಳ್ಳೋ, ಆವಾಗ ಬಟ್ಟೆಯನ್ನು ಎಳಿಬಾರದು ನಾವು. ಅದು ಎಳ್ತಿದ್ರೆ ಏನಾಗ್ತದೆ ಅಂದ್ರೆ ಚರ್ಮ ಸಮೇತ ಬರ್ಬೋದು, ಚರ್ಮ ಸುಲಿದು ಬರ್ಬೋದು. ಹಾಗ ಏನ್ ಮಾಡ್ಬೇಕು, ನಾವು ಮೊದಲು ಅದನ್ನ ನಂದಿಸ್ಲಿಕ್ಕೆ ಪ್ರಯತ್ನ ಮಾಡ್ತು, ಮತ್ತೆ ನಿಧಾನವಾಗಿ ಏನ್ ಹೇಳ್ತೇವೆ ಈ ನೀರನ್ನೆಲ್ಲ ಫುಲ್ ಶರೀರಕ್ಕೆ ಸಂಪೂರ್ಣ ಶರೀರಕ್ಕೆ ದಾರಿ ಇರೋದು, ಆಮೇಲೆ ನಿಧಾನವಾಗಿ ಬಿಡಿಸುವಂತ ಕೆಲಸವನ್ನು ಮಾಡಬೇಕು. ಹಾಗೆ ಬೆಂಕಿ ಹಾರಾಡ್ತಾ ಉಂಟು ಅಂತ ಇಟ್ಕೊಳ್ಳುವ, ಮೈಯಲ್ಲೆಲ್ಲ ಉರಿತಾವ ದಗೆರೆಗಳು ಜ್ವಾಲೆಗಳು ಎಲ್ಲ ಬರ್ತಾ ಇದೆ, ಆವಾಗ ಈ ಕಂಬಳಿಯನ್ನು ಸುತ್ತಬಹುದು ಮೈಯ ಸುತ್ತಲು.
1: ಗೋಣಿಚೀಲ ಆಗ್ಬೋದು,
0: ಗೋಣಿಚೀಲ ಕಂಬಳಿ ಇತ್ಯಾದಿ ದಪ್ಪದ ಒಂದು ಹೊದಿಕೆಗಳನ್ನ ಮಾಡಬಹುದು. ಬದಲಾಗಿ ಏನ್ ಹೇಳ್ತೇವೆ, ಅಲ್ಲಿ ಗಾಳಿಯನ್ನು ಹೆಚ್ಚು ಕೊಡಬಾರದು, ಗಾಳಿ ಬಾರದಂತೆ ಮಾಡ್ಬೇಕು,
1: ಗಾಳಿಯ ಸಂಪರ್ಕವನ್ನು ತಪ್ಪಿಸಬೇಕು.
0: ಹಾಗೆ ಮರಳಿದ್ರೆ ಮರಳಿನಲ್ಲಿ ಉರುಳಿಸುವುದು ಸಹ ಉಂಟು, ಮರಳಿನಲ್ಲಿ ಹಾಗೆ ಭಸ್ಮ ಚಿಕಿತ್ಸೆ ಅಂತಲೂ ಉಂಟು. ಆಯುರ್ವೇದದಲ್ಲಿ ಸಹ ಇದನ್ನು ಹೇಳಿದ್ದಾರೆ, ಬೂದಿಯಲ್ಲಿ ಉರುಳಾಡಿಸುವುದು ಅಂತ ಹೇಳಿ ಚಿಕಿತ್ಸೆಗಳು. ಹಾಗೆ ಆಗ ಬೊಬ್ಬೆಗಳೆಲ್ಲ ಬಂದ್ರೆ ಅದನ್ನು ಒಡಿಲಿಕ್ಕೆ ಹೋಗಬಾರದು, ಅದು ಒಡೆದ್ರೆ ಅದು ಮತ್ತಷ್ಟು ತೊಂದರೆಗೊಳಗಾಗ್ತದೆ. ಅದು ಹಾಗೆ ಮೇಲಿನಿಂದಲೇ ಲೇಪನ ಮಾಡಿ ಮುಂದೆ ಚಿಕಿತ್ಸೆ ಮಾಡ್ತಾ ಅದನ್ನು ಸರಿ ಮಾಡುವಂತಹದ್ದು ಹೆಚ್ಚಾಗಿ ನಿಯಮ ಆಗಿರ್ತದೆ.
1: ಇನ್ನೊಂದು ಪ್ರಮುಖವಾದಂತಹ ಸಂದರ್ಭ ಹಾವು ಕಡಿತ, ಹಾವಿನ ಜೊತೆಗೆ ಬೇರೆ ವಿಷ ಜಂತುಗಳು ಕೂಡ ಸೇರ್ಕೊಳ್ತವೆ, ಇಂಥ ಸಂದರ್ಭಗಳಲ್ಲಿ ಈ ಪ್ರಥಮ ಚಿಕಿತ್ಸೆಯನ್ನು ಯಾವ ರೀತಿ ಕೊಡಿಸಬೇಕು?
0: ಹಾವು ಕಡಿತದಲ್ಲಿ ಹಾವಿನಲ್ಲಿ ಬೇರೆ ಬೇರೆ ಪ್ರಕಾರಗಳಿವೆ.
1: ವಿಷ ಜಂತುಗಳು ಇರ್ತವೆ,
0: ವಿಷ ಜಂತು ವಿಷ ಇಲ್ಲದೆ ರೋಗಗಳು ಇರುತ್ತೆ, ಅದು ಶಂಕಾ ವಿಷವಾಗಿರ್ತದೆ. ಅದು ವಿಷ ಇಲ್ಲದೆ ಇರುವಂತಹ ಹಾವು ಕಡಿದ ಎಷ್ಟೋ ಸಾರಿ ಈತನಿಗೆ ಮೂರ್ಛೆ ಬರಬಹುದು, ಆದ್ರೆ ಅದು ಆಕ್ಚುಲಿ ನಿಜವಾಗಿ ಏನು ಮಾಡದಿರ್ಬೋದು, ಹಾಗೆ ಸಹ ಇರ್ತದೆ. ಹಾಗೆ ಅಲ್ಲದೆ ಈ ವಿಷದ ಹಾವುಗಳಲ್ಲಿ ಸಹ ಆ ರಕ್ತ ವಿಷಗಳು ನರ ವಿಷಗಳು ಅಂತ ಇದೆ. ಒಂದು ನರವು ಪಾಯ್ಸನ್, ಅದು ನರನಾಡಿಗಳನ್ನೇ ಏನು ಗಡೆಗೊಳಿಸುವ ಹಾಳು ಮಾಡಿ ಆತನಿಗೆ ಬೇರೆ ರೀತಿ ಉಪಟಳ ಕೊಟ್ರೆ ಈ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆ ಕೊಡುವಂತವುಗಳು ಕೊಳಿಯುವಂತ ಕೆಲಸವನ್ನೇ ಮಾಡ್ತವೆ, ಅದು ಗ್ಯಾಂಗ್ರೀನ್ ಆಗ್ತದೆ, ಕೊಳಿತ ಕೊಳಿತ ಹೋಗ್ತದೆ, ಇದೆಲ್ಲ ಮುಂದೆ ಆಗುವಂತಹ ತೊಂದರೆಗಳು. ಹಾಗೆ ಈಗ ಒಂದು ಏನೊಂದು ಕಡಿತು ಅಂತ ಗೊತ್ತ ಇಟ್ಕೊಳ್ಳೋಣ, ಕಡಿದ್ರೆ ಏನ್ ಮಾಡಬೇಕು, ಮೊದ್ಲು ಯಾವ್ದು ಕಡ್ದದ್ದು ಅಂತ ಹೇಳೋದನ್ನು ವಿಮರ್ಶೆ ಮಾಡ್ಬೇಕು. ಸಾಧ್ಯ ಅದ್ರಲ್ಲಿ ಸಿಕ್ಕಿದ್ರೆ ಅಥವಾ ಕಂಡ್ರೆ ಅದನ್ನ ಈಗ ಹಾವಾದ್ರೆ ಹಾವನ್ನು ಮೊದಲು ಸಂರಕ್ಷಿಸಿದ್ರೆ ಅಥವಾ ಪಡ್ಕೊಂಡ್ರೆ ಶ್ರೇಷ್ಠವಾದಂತ ಒಂದು ಪ್ರಥಮ ಚಿಕಿತ್ಸೆ ಅದು. ಮುಂದಿನ ಚಿಕಿತ್ಸಾ ದೃಷ್ಟಿಯಿಂದ ಇವನಿಗೆ ಈ ಕಡಿತಕ್ಕೊಳಗಾದವನಿಗೆ ಆ ಗಾಯ ಇದೆ ಅಲ್ಲ, ಆ ಗಾಯದವನ್ನ ಪುನಃ ಬಂಧನ ಎಲ್ಲ ಮಾಡಬಾರದು. ಗಾಯದಿಂದ ಒಂದು ಸ್ವಲ್ಪ ಮೇಲ್ಭಾಗದಲ್ಲಿ ಬಂಧನ ಮಾಡಬಹುದು, ಅಲ್ಲಿಗೆ ಕೂಡಲೇ ನಾವು ಪಟ್ಟಿ ಹಾಕಬಾರ್ದು, ಸ್ವಲ್ಪ ರಕ್ತವನ್ನ ಹೊರಗೆ ಹೋಗಲಿಕ್ಕೆ ಬಿಡಬೇಕು. ಸ್ವಲ್ಪ ದೊಡ್ಡ ಗಾಯವನ್ನು ಸ್ವಲ್ಪ ದೊಡ್ಡ ಮಾಡಿದ್ರೂ ತೊಂದರೆ ಇಲ್ಲ. ಹಾಗಂತೇಳಿ ಕೆಲವರು ಈ ಬೆರಳು ಕಡಿಯೋದು ಕೈ ಕಡಿಯೋದೆಲ್ಲ ಮಾಡ್ತಾರೆ, ಅದು ಖಂಡಿತವಾಗಿ ಅಗತ್ಯ ಇಲ್ಲ. ಅಲ್ಲದೆ ಈ ಅರಿಶಿನ ಏನು ಟರ್ಮರಿಕ್ ಅಂತ ಹೇಳಿ ಸಿಕ್ಕಿದ್ರೆ ಅದನ್ನು ನಾವು ಅದರ ಸುತ್ತಲೂ ಬಳಿಯುವಂತಹದ್ದಾಗ್ಲಿ, ಆಮೇಲೆ ಒಂದು ಪಟ್ಟಿಯನ್ನು ಹಾಕಬಹುದು. ಅಷ್ಟು ಮಾಡಿದ ನಂತರ ಈ ರಕ್ತದಲ್ಲಿ ಸೋರಿ ಹೋದ ಮೇಲೆ ತೆಳುವಾದ ಪಟ್ಟಿ, ಹೆಚ್ಚು ಬಂಧಿಸಿ ಕಟ್ಟುವುದು ಬೇಡ, ಮೇಲಿನಿಂದ ಕಟ್ಟಿ

0: ಸ್ವಲ್ಪ ಒಂದು ಎರಡು ಮೂರು ಅಂಗುಲ ಮೇಲ್ಗಡೆಗೆ ಸ್ವಲ್ಪ ದೃಢವಾಗಿ ಕಟ್ಟಿ, ರಕ್ತದ ಟೂರ್ನಿಕೆ ಅಂತ ನಾವು ಕರಿತೇವೆ, ಹಾಗೆ ಕಟ್ಟಿ ಮಾಡುವಂತದ್ದು ಪ್ರಥಮ ಚಿಕಿತ್ಸೆ ಆಗಿರ್ತದೆ. ಇದು ಆ ಗಾಯಕ್ಕೆ ಸಂಬಂಧಪಟ್ಟ ಹಾಗೆ. ಗಾಯ ಅಲ್ಲದೆ ಇನ್ನೇನಾಗಿರ್ತದೆ ಅವನಿಗೆ, ಅವನಿಗೆ ಆವಾಗ ತಲೆ ಸುತ್ತು ಬರುವುದು, ಮೂರ್ಛೆ ಬರುವುದು ಇತ್ಯಾದಿಗಳಾಗ್ಬೋದು. ಇದನ್ನು ಸಹ ಗಮನದಲ್ಲಿ ಇರಿಸಬೇಕಾಗ್ತದೆ. ಅದು ಈಗ ಬೇರೆ ಎಲ್ಲ ಮೂರ್ಛೆ ಚಿಕಿತ್ಸೆಯಾಗಿ ಇಲ್ಲಿ ಸಹ ಅದನ್ನು ಸಹ ಮಾಡಬೇಕು. ಕಣ್ಣಿಗೆ ನೀರು ಸಿಂಪಡಿಸಬೇಕು, ಹಾಗೆ ಉಸಿರಾಟ ಸರಿಯಾಗಿದೆಯಾ ನೋಡಬೇಕು,
1: ಗಾಳಿ ಆಡೋದಕ್ಕೆ
0: ಅವಕಾಶ ಕೊಡಬೇಕು. ಇದಿಷ್ಟು ಸಾಮಾನ್ಯ.
1: ಮುಖ್ಯವಾಗಿ ಧೈರ್ಯವನ್ನು ಹೇಳಬೇಕು,
0: ಖಂಡಿತವಾಗಿ ಅವನಿಗೆ ಸ್ಮೃತಿ ಇದ್ರೆ ಧೈರ್ಯ ಹೇಳಬೇಕು. ಹಾಗೂ ಇನ್ನೊಂದೇ ಮುಖ್ಯವಾಗಿ ಯಾವ ಹಾವು ಅಂತ ನೋಡೋದೇ ಬಹಳ ಮುಖ್ಯ. ಆಂಟಿಸ್ನೇಕ್ ವಿನಮ್ಮನ್ನ ಮುಂದೆ ಅಲ್ಲಿ ಕೊಡ್ಲಿಕ್ಕೆ ಆಸ್ಪತ್ರೆಯಲ್ಲಿ.
1: ಈಗ ಇನ್ನೊಂದು ಪ್ರಮುಖವಾದಂತಹ ಸಂದರ್ಭ ವಿದ್ಯುತ್ ಆಘಾತ ಆಗುವಂತಹದ್ದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಇರಬಹುದು. ಇದನ್ನ ಯಾವ ರೀತಿ ನಿಭಾಯಿಸುವಂತದ್ದು ಪ್ರಥಮ ಚಿಕಿತ್ಸೆಯಲ್ಲಿ?
0: ವಿದ್ಯುತ್ ಆಘಾತ ಇದ್ದಕ್ಕಿದ್ದಂತೆ ಆಗ್ಬಹುದು. ವಿದ್ಯುತ್ ಅಂದ್ರೆ ವಿದ್ಯುತ್ಗೂ ಸಿಡಿಲಿಗೂ ಏನು ವ್ಯತ್ಯಾಸ ಇಲ್ಲ ಅಲ್ವಾ? ಹಾಗಾಗಿ
1: ಹೈ ವೋಲ್ಟೇಜ್,
0: ಹೌದು ಹೈ ವೋಲ್ಟೇಜ್ ಇದ್ದಕ್ಕಿದ್ದಾಗೆ ಶರೀರವಾದ ನರಗಳ ಮೇಲೆ ಒಂದು ಆಘಾತವನ್ನು ಕೊಟ್ಟು ಅವನ ಮೆದುಳನ್ನೇ ಅದು ಹಾಳುಗಡಾಗುತ್ತದೆ. ಹಾಗಾಗಿ ಮೊದಲು ನೋಡ್ಬೇಕಾದ್ದೇನು, ವಿದ್ಯುತ್ ಯಾವುದೇ ವಿದ್ಯುತ್ಗೆ ಸಂಬಂಧಪಟ್ಟ ಆಘಾತಗಳಲ್ಲಿ ವಿದ್ಯುತ್ ಪ್ರವಾಹ ಇದೆಯಾ ನೋಡಬೇಕು. ಅದು ಪ್ರವಾಹದಲ್ಲಿ ಇದ್ರೆ ಆ ವ್ಯಕ್ತಿಯ ಮೇಲೆ ಅದು ಹರಿದಾಡ್ತಾ ಇರ್ತದೆ. ಆವಾಗ ನಾವು ನಮ್ಮ ಕ್ರಿಯೆಗಳನ್ನು ಮಾಡ್ಲಿಕ್ಕೆ ಹೋಗಬಾರದು. ಅದಕ್ಕೆ ಮುಂಚಿತವಾಗಿ ನಾವು ಅದನ್ನು ವಿದ್ಯುತ್ ಕಡಿತ ಮಾಡಬೇಕು, ಫ್ಯೂಸ್ ತೆಗೆದು ಮಾಡಬೇಕು. ಹಾಗೆಯೇ ಆ ವ್ಯಕ್ತಿಯ ಅಡಿಯಲ್ಲಿ ಅವನು ನೆಲಕ್ಕೆ ಸಂಪರ್ಕ ಇಲ್ಲದಾಗ ಮಾಡಿದ್ರೆ ಇನ್ನೂ ಉತ್ತಮ. ಮನೆಯ ಅಥವಾ ಏನಾದರೂ ಈ ರಬ್ಬರ್ ಶೀಟ್ಗಳ ಇತ್ಯಾದಿ ಹೀನ ವಾಹಕಗಳನ್ನು ಅಲ್ಲಿ ಇಡಬೇಕು. ಅದು ನಾವು ಪ್ರಥಮತಃ ಮಾಡಬೇಕಾದ ಚಿಕಿತ್ಸೆ ಅಷ್ಟೇ. ಅದಾದ ಮೇಲೆ ಅವನ ಎಲ್ಲ ಏನಿರ್ತವೆ ಅಂಗಾಂಗಗಳನ್ನು ಬೇರೆ ಬೇರೆ ಅವನ ವೈಟಲ್ ಪಾರ್ಟ್ಗಳನ್ನು ಪರೀಕ್ಷೆ ಮಾಡಬೇಕು. ಅವನ ಮೂರ್ಛೆ ಹೋಗಿದ್ದಾನ ಅಥವಾ ಏನು ಹೃದಯಕ್ಕೆ ಏನಾದ್ರು ತೊಂದರೆ ಆಗಿದೆಯಾ. ಹೃದಯ ಹಾರ್ಟ್ ಫೇಲ್ಯೂರ್ ಆಗೋ ಚಾನ್ಸ್ಗಳು ಹೆಚ್ಚು ಇದರಲ್ಲಿ, ವಿದ್ಯುತ್ಘಾತಗಳಲ್ಲಿ ಹೃದಯ ಸ್ತಂಭನ. ಈ ಇದಕ್ಕೆ ಸಂಬಂಧಪಟ್ಟ ಪ್ರಾಥಮಿಕ ಚಿಕಿತ್ಸೆಗಳನ್ನು ಮಾಡುವಂಥದ್ದು. ಇದಿಷ್ಟನ್ನು ನಾವು ವಿದ್ಯುತ್ಘಾತದಲ್ಲಿ ಮಾಡಬೇಕು. ಮೊದಲನೇ ಒಂದೇ ವಿಷಯ ಇರೋದು, ವಿದ್ಯುತ್ಘಾತದಲ್ಲಿ ಒಂದು ಆಘಾತಕ್ಕೆ ವಿದ್ಯುತ್ತಿನ ಪ್ರವಾಹ ಇಲ್ಲದಂತೆ ಮಾಡುವಂಥದ್ದು
1: ಸಂಪರ್ಕ.
0: ಇನ್ನೊಂದು ಆ ವಿದ್ಯುತ್ಘಾತಕ್ಕೆ ಕೆಲವು ಸಾರಿ ಎಕ್ಸಿಟ್ ಎಂಟ್ರಿಗಳಿರ್ತವೆ. ಆ ಯಾವ ಭಾಗ ಒಂದು ಬೆರಳಲ್ಲಿ ಮುಟ್ಟಿದ ಅಂತ ಇಟ್ಕೊಳ್ಳಿ, ಆ ಬೆರಳಲ್ಲಿ ಒಂದು ಸಣ್ಣ ಗಾಯ ಆಗುವ ಸಾಧ್ಯತೆಗಳಿರ್ತದೆ. ಆವಾಗ ಆ ಗಾಯವನ್ನೊಮ್ಮೆ ಪರಿಶೀಲಿಸಿ ಅಲ್ಲಿಗೆ ನಾವು ಪ್ರಾಥಮಿಕ ಸೋಂಕು ನಿವಾರಕಗಳನ್ನು ಹಾಕಬಹುದು. ಏನಾದರೂ ಮುಲಾಮುಗಳು ಕಿಟ್ಟಲ್ಲಿರುವಂತಹದ್ದು ಕೆಲವು ಇರ್ತದೆ, ಅವುಗಳನ್ನು ಹಚ್ಚಬಹುದು. ಈ ಮುಖ್ಯವಾಗಿ ಸುಟ್ಟಗಾಯದ ಚಿಕಿತ್ಸೆ ಪುನಃ ಇಲ್ಲಿ ಸಹ ಆ ಚಿಕಿತ್ಸೆಯ ದೃಷ್ಟಿಯಿಂದ ಬರುವ ಸುಟ್ಟಗಾಯದ ಚಿಕಿತ್ಸೆ,
1: ಬಹುಶಃ ಸಿಡಿಲಿನ ಆಘಾತಕ್ಕೂ ಕೂಡ ಇದೆ.
0: ಹೌದು, ಸಿಡಿಲಿನ ಆಘಾತಕ್ಕೂ ಇದೇ ರೀತಿಯ ಒಂದು ಚಿಕಿತ್ಸೆಗಳು ನಾವು ಸುಟ್ಟ.
1: ಇನ್ನೊಂದು ವಿಚಾರ, ಈಗ ವಿದ್ಯುತ್ ಆಘಾತ ಆಗುವಂತಹ ಸಂದರ್ಭದಲ್ಲಿ ಅವರು ವಿದ್ಯುತ್ತಿನ ಸಂಪರ್ಕದಲ್ಲಿ ಇದ್ದರನ್ನು ಬಿಡಿಸುವುದು ಹೇಗೆ ಅಂತ, ಉಳಿದವರು ಏನ್ ಮಾಡಬೇಕು?
0: ಅವರು ಅವರ ಸಂಪರ್ಕವನ್ನು ಬಿಡಿಸಲಿಕ್ಕೆ ಆ ವಿದ್ಯುತ್ ಲೈನ್ ಎಲ್ಲಿ ಅದರ ಮೂಲ ಇದೆ, ಸ್ವಿಚ್ ಅಥವಾ ಏನು ಪ್ರಧಾನ
1: ಸ್ವಿಚ್
0: ಅನ್ನೇ ಆಫ್ ಮಾಡೋದು, ಅವನನ್ನು ಮುಟ್ಟಿ ಮಾಡಬಾರದು. ಒಂದು ವೇಳೆ ಅವನನ್ನು ಹಾಗೆ ತೆಗಿಬೇಕಾದ ಸಂದರ್ಭ ಬಂದಾಗ ನಮ್ಗೆ ಆ ವಿದ್ಯುತ್ ಸೈಮಲ್ಟೇನಿಯಸ್ ಒಟ್ಟೊಟ್ಟಿಗೆ ಮಾಡಬೇಕಾಗಿದ್ರೆ ಇವನು ಹೀನ ವಾಹಕಗಳನ್ನು ಬಳಸಬೇಕು. ಕೈಗೊಂದು ಗ್ಲೌಸು ಮತ್ತು ಇವನು ಪ್ಲಾಸ್ಟಿಕ್ ಮರದ ತುಂಡಿನ ಮೇಲೆ ನಿಂತುಕೊಂಡು ಅವನನ್ನು ಹೇಳಿದ್ರೆ ತೊಂದರೆ ಆಗುವುದಿಲ್ಲ. ಆದ್ರೆ ಒಂದು ಮಾತ್ರ ಮರಿಬಾರದು, ಇದು ಮೈನ್ ಸ್ವಿಚ್ ಅನ್ನೇ ಆಫ್ ಮಾಡಬೇಕು ಅಥವಾ ಕಡಿತಗೊಳಿಸಬೇಕು.
1: ಸರಿ, ಈಗ ವಿಷ ಆಕಸ್ಮಿಕವಾಗಿ ಒಂದು ಸೇವನೆ ಅಥವಾ ಉದ್ದೇಶಪೂರ್ವಕವಾಗಿ ಸೇವನೆ ಆದಂತಹ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಏನು?
0: ವಿಷ ಸೇವನೆಯಲ್ಲಿ ಸೇವಿಸಿದ ವಿಷ ಯಾವುದು ಅಂತ ಹುಡುಕಲಿಕ್ಕೆ ಅವಕಾಶ ಇದ್ರೆ ಅತ್ಯಂತ ಸೂಕ್ತ. ಅಲ್ಲಿ ಆವಾಗ ಅದರ ಆಂಟಿಡೋಟ್ಸ್ ಅಂತ ನಾವೇನು ಕರಿತೇವೆ, ಮುಂದಕ್ಕೆ ಅದಕ್ಕೆ ವಿರೋಧವಾದಂತಹ ಪ್ರತಿರೋಧ ಔಷಧಿಗಳನ್ನು ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಒಂದು ವೇಳೆ ಅದು ಗೊತ್ತಾಯ್ತು ಅಂತ ಹೇಳಿದ್ರೆ, ಗೊತ್ತಾಗ್ಲಿಲ್ಲ ಅಂದ್ರೆ ಅದು ವಿಷ ಅವನ ಏನು ಸೇವಿಸಿದ ವಿಷ ಹೊಟ್ಟೆಗೆ ಹೋಗಿದೆಯಾ ಅಥವಾ ತುಂಬಾ ಹೊತ್ತಾಯ್ತಾ, ಇದನ್ನು ನೋಡ್ಬೇಕು. ಅದು ಹೆಚ್ಚಾಗಿ ಆ ವಿಷದ ಏನ್ ಹೇಳ್ತೇವೆ ತೀಕ್ಷ್ಣತೆಯನ್ನು ಹೊಂದಿಕೊಂಡಿರ್ತದೆ. ತೀಕ್ಷ್ಣ ವಿಷ ಆದ್ರೆ ಕೂಡಲೇ ಅವನಿಗೆ ಸ್ಮೃತಿ ತಪ್ಪಬಹುದು, ಸ್ವಲ್ಪ ಅಷ್ಟು ತೀಕ್ಷ್ಣ ಅಲ್ಲದ ವಿಷ ಆದ್ರೆ ನಿಧಾನವಾಗಿ ಮಾಡಬಹುದು. ಆಗ ಏನ್ ಮಾಡ್ಬೇಕು, ಆ ವಿಷದ ಬಾಟ್ಲಿಯನ್ನು ಸಂರಕ್ಷಿಸಿ ಇಡಬೇಕು, ಅದನ್ನು ಮುಂದೆ ನಾವು ವೈದ್ಯಕೀಯ ಇದಕ್ಕೆ ಏನಿರುತ್ತೆ ಮೆಡಿಕೋ ಲ್ಯಾಬೊರೇಟರಿ ಪರೀಕ್ಷೆಗೆ ಕಳಿಸಬೇಕಾಗ್ತದೆ. ನಿಖರವಾಗಿ ನಿಮ್ಗೆ ಯಾವುದು ಅಂತ ಗೊತ್ತಾದ್ರೆ ಆವಾಗ ವಾಂತಿ ಮಾಡಿಸಬೇಕು. ಮುಖ್ಯವಾಗಿ ನಾವೀಗ ಈ ಪ್ರಥಮ ಚಿಕಿತ್ಸೆಗಳು ಕುಂಬಳಕಾಯಿ ರಸವನ್ನ ಕುಡಿಸಿದ್ರೆ ವಾಂತಿ ಆಗ್ತದೆ.
1: ಉಪ್ಪು ನೀರು
0: ಕೂಡ ಆಗ್ತದೆ. ಉಪ್ಪು ನೀರು, ಕುಂಬಳಕಾಯಿ ರಸ, ಕಬ್ಬಿನ ಹಾಲು ವಾಂತಿ ಮಾಡ್ಬೇಕು. ಆದ್ರೂ ಆವಾಗಲೂ ಸಹ ಈ ವೈಟಲ್ ಆರ್ಗನ್ಗಳ ಪರಿಸ್ಥಿತಿ ನೋಡ್ಬೇಕಾಗ್ತದೆ, ಅವನು ಮೂರ್ಛೆಯಲ್ಲಿದ್ದಾನ ಅಥವಾ ಇಲ್ಲ. ಇದ್ರೆ ವಾಂತಿ ಮಾಡಿಸೋದೊಂದು ಚಿಕಿತ್ಸೆ, ಸ್ವಲ್ಪ ಹೆಚ್ಚು ಸಮಯಾವಕಾಶ ತೆಕ್ಕೊಂಡು ಅದು ಅಷ್ಟು ತೀಕ್ಷ್ಣವಾದ ವಿಷಯ ಅಲ್ಲ ಅಂದ್ರೆ ಬೇದಿ ಮಾಡಿಸುವಂತದ್ದು. ಬೇದಿಗೆ ಸಂಬಂಧಪಟ್ಟಂತದ್ದು ನಮ್ಮಲ್ಲಿರುವ ಇವುಗಳನ್ನು ಬಾಳೆಹಣ್ಣು ತಿನ್ಸ್ಬಹುದು ಅಂತ, ಕೆಲವು ವಿಷಯಗಳಲ್ಲಿ ಬಾಳೆಹಣ್ಣು ಇತ್ಯಾದಿ ತಿನ್ಸ್ಬಹುದು ನಾವು. ಹೀಗೆ
1: ಈಗ ಇನ್ನೊಂದು ವಿಚಾರ,

0: ಈ ನೀರಿನಲ್ಲಿ ಮುಳುಗಡೆ ಆಗುವಂತಹದ್ದು, ಇದು ಕೂಡ ಹಾಗೆ ಆಕಸ್ಮಿಕವಾಗಿ ಆಗುವಂತಹದ್ದು, ಮುಳುಗಿದಂತಹ ವ್ಯಕ್ತಿಯನ್ನ ಹೊರಗೆ ತಂದ ಮೇಲೆ ಏನ್ ಮಾಡಬೇಕು ಅಂತ.
1: ಈಗ ನೀರಿನಲ್ಲಿ ಮುಳುಗಿದ ವ್ಯಕ್ತಿಯನ್ನು ಹೊರಗೆ ತಂದಾಗ ಮೊದಲು ನೋಡಬೇಕಾದ್ದು ಅವನ
0: ಉಸಿರಾಟ
1: ಉಸಿರಾಟ ಹೇಗಿದೆ, ಹೊಟ್ಟೆ ಉಬ್ಬರಿಸಿಕೊಂಡಿದೆಯಾ, ಎದೆ ಬಡಿತವನ್ನು ನೋಡ್ಬೇಕು, ಎದೆ ಚಲನೆಯನ್ನು ನೋಡ್ಬೇಕು. ಎದೆ ಚಲನೆಯನ್ನು ನೋಡಿ ಉಸಿರಾಡ್ತಾ ಇದ್ದಾನೆ ಆದ್ರೆ ಏನು ಹೇಳ್ತಾರೆ, ಹೊಟ್ಟೆ ಉಬ್ಬರಿಸಿದೆ, ಹೀಗೇನಾದ್ರೆ ಹೆಚ್ಚಾಗಿ ನೀರು ಹೊಟ್ಟೆಗೆ ನುಂಗುದು, ನೀರು ನುಂಗಿ ಜಠರದಲ್ಲಿ ಶೇಖರಣೆ ಆಗುವುದೇ ಜಾಸ್ತಿ. ಹಾಗೆ ಆದಾಗ ಏನ್ ಮಾಡ್ಬೇಕು, ಆ ನೀರನ್ನು ನಾವು ಹೊರಗೆ ತೆಗೆಯುವಂತಹ ಒಂದು ಕೆಲಸ ಮಾಡ್ಬೇಕು. ಹೊರಗೆ ತೆಗೆಯುವ ಹೇಗೆ, ಅವನು ವಾಂತಿ ಮಾಡಿಸ್ಬೇಕು. ಹಾಗಾದ್ರೆ ವಾಂತಿ ಅಂದ್ರೆ ಏನು, ಈ ಏನನ್ನಾದ್ರೂ ಕೊಟ್ಟು ವಾಂತಿ ಮಾಡಿಸುವುದಲ್ಲ, ಇಲ್ಲಿ ನಾವು ಹೊಟ್ಟೆಯನ್ನ ಉದರವನ್ನ ಒತ್ತಡ ಹೇರಿ ಹೇರಿ ವಾಂತಿ ಮಾಡಿಸ್ಬೇಕು. ಅವನನ್ನು ಏನು ಒಂದು ಸೈಡ್ಗೆ ಲ್ಯಾಟ್ರಲ್, ವಿಶೇಷವಾಗಿ ಲ್ಯಾಟ್ರಲ್ ಸೈಡ್ಗೆ ಮಲಗಿಸಲಾಗ್ತದೆ, ಕೌಚ್ ಮಲಗಿಸಲಾಗ್ತದೆ, ಅಡಿಯಲ್ಲಿ ಹೊಟ್ಟೆಯಿಂದ ಸ್ವಲ್ಪ ಮೇಲಕ್ಕೊಂದು ದಿಂಬನ್ನಿಟ್ಟು ಹೊಟ್ಟೆಗೆ ಒತ್ತಡವನ್ನು ಕೊಟ್ಟು ಅವನ ಏನ್ ಹೇಳ್ತಾರೆ ಓರಲ್ ಮಲಗಿಸಿ ವಾಂತಿ ಮಾಡಿಸ್ಬೇಕು. ಹಾಗೆ ಎಲ್ಲಾದ್ರೂ ಉಸಿರಾಟ ಕಡಿಮೆ ಆಗಿದೆ ಅಂತ ಅನಿಸಿದ್ರೆ ಕೃತಕ ಉಸಿರಾಟ ಮಾಡಬೇಕಾಗ್ತದೆ. ಅದರಲ್ಲಿ ಆ ಉಸಿರಾಟದ ಬ್ಯಾಗ್ ಇದ್ರೆ ಅದರ ಮೂಲಕ ಪ್ರಯತ್ನ ಮಾಡಬಹುದು ಮೊದಲು. ಅದ ಅಲ್ಲದಿದ್ರೆ ಮತ್ತೆ ನಾವು ಬಾಯಿಗೆ ಗಾಳಿಯನ್ನ ಊದಿ ಕೃತಕ ಉಸಿರಾಟವನ್ನು ಮಾಡಬೇಕು. ಹಾಗೆ ಸ್ತಬ್ಧತೆ ಜಾಸ್ತಿ ಇದ್ರೆ ಸ್ವಲ್ಪ ತಾಡನಗಳನ್ನು ಮಾಡಬಹುದು ಎದೆಯಲ್ಲಿ ಮತ್ತು ಮೈಯಲ್ಲಿ, ಮತ್ತು ಕೈಕಾಲೆಲ್ಲ ತಣ್ಣಗಾಗಿರ್ತದೆ ಹೆಚ್ಚಾಗಿ ನೀರಿನ ಡ್ರೌನಿಂಗ್ ನಲ್ಲಿ, ಅದನ್ನು ಸ್ವಲ್ಪ ಬಿಸಿ ಮಾಡಲಿಕ್ಕೆ ಅದೇ ಅಂಗಾಲನ್ನು ಒರೆಸುವುದು. ಹಾಗೆ ಬಿಸಿ ನೀರಿನ ಪಟ್ಟಿ ಬಿಸಿ ಮತ್ತು ತಣ್ಣಗಿನ ಪಟ್ಟಿಯನ್ನು ಆಲ್ಟರ್ನೇಟ್ ಮಾಡೋದು, ಹೀಗೆ ಈ ರೀತಿಯ ಚಿಕಿತ್ಸೆಗಳು ಸಹ ಮಾಡಬಹುದು. ಆಮೇಲೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಸಂದರ್ಭಗಳು ಇರುತ್ತವೆ.
0: ಈಗ ಹೃದಯ ಸ್ತಂಭನ ಸಂದರ್ಭದಲ್ಲಿ
1: ಸಹ ಹೆಚ್ಚು ವ್ಯತ್ಯಾಸ ಬರುವುದಿಲ್ಲ. ನಾನೀಗ ಹೇಳಿದ ಹಾಗೆ ಈಗ ನೀರಲ್ಲಿ ಮುಳುಗಿದ್ರೆ ಏನಾಗ್ತದೆ, ಹಾಗೇ ಆಗ್ತದೆ. ಮೊದಲು ನೋಡಬೇಕಾದ್ದು ಅವನಿಗೆ ಆ ನೋವಿನ ಮಟ್ಟ ಹೇಗಿದೆ ಅಂತ ಹೇಳಿ, ತೀವ್ರವಾದ ಎದೆ ನೋವು ಇದೆಯಾ, ಎಡದ ಬದಿಯಲ್ಲೇ ಇದೆಯಾ. ಈಗ ಎಷ್ಟೋ ಸಂದರ್ಭದಲ್ಲಿ ಈ ಬೇರೆ ಅಸಿಡಿಟಿಗಳು, ಅಮ್ಲಪಿತ್ತ ಇತ್ಯಾದಿಗಳಿಂದಲೂ ಸಹ ಈ ಎದೆ ನೋವು ಬರ್ತದೆ. ಅವಾಗ ನಾವು ಹೃದಯ ಸಂಬಂಧ ಅಂತ ಗ್ರಹಿಸಬಾರದು. ಹೃದಯ ಸಂಬಂಧ ಆದಾಗ ಹೆಚ್ಚಾಗಿ ಏನಾಗ್ತದೆ, ಅವನಿಗೆ ಒಂದು ಆ ಪರಿವೆ ಇಲ್ಲದಂತಹ ಸಂದರ್ಭ ಬರ್ತದೆ, ತುಂಬಾ ತಲೆ ಸುತ್ತು ಬರ್ತದೆ, ಮತ್ತು ಏನಿರ್ತವೆ ಅದಕ್ಕೆ ಒಂದು ಮಾತನಾಡಲಿಕ್ಕೆ ಆಗದ ಪರಿಸ್ಥಿತಿ ಬರ್ತದೆ, ಮತ್ತು ವಿಶೇಷವಾಗಿ ಎಡದ ಭಾಗದಲ್ಲಿ ಒಳಗಿನಿಂದ ನೋವು ಇರುತ್ತದೆ. ಒತ್ತಿದಾಗ ಆಗುವ ನೋವಲ್ಲ, ಒಳಗಿನಿಂದ ನೋವು, ಚುಚ್ಚಿದ ಹಾಗೆ ಆಗುವ ನೋವು,
0: ಕೈಯಲ್ಲಿ ಕೂಡ ನೋವು ಬರಬಹುದು, ಭುಜದಲ್ಲಿ
1: ಅದು ಅದೇ ಹೆಚ್ಚಾಗಿ ಎಡದ ಬದಿಯ ಭುಜದಲ್ಲಿ ಆ ನೋವು ಹರಿದಾಡ್ತದೆ, ರೇಡಿಯೇಟಿಂಗ್ ಪೇನ್ ಅಂತ ಕರಿತೇವೆ. ಹೆಚ್ಚಾಗಿ ಆ ರೀತಿ ಇದ್ದಾಗ ECG ಇತ್ಯಾದಿಗಳನ್ನು ಮಾಡುವಂತದ್ದು ಹೇಗಿದೆ ಅಲ್ಲ, ಮೊದಲು ಅವನಿಗೆ ಆ ಸ್ಮೃತಿ ತಪ್ಪಿದಂತಹ ಸಂದರ್ಭ ಇದ್ರೆ ಉಸಿರಾಟಕ್ಕೆ ಪ್ರಯತ್ನ ಮಾಡಬೇಕು. ಒಂದು ಉಸಿರಾಟದ ಜೊತೆಗೆ ಈಗ ಹೇಳಿದ ಕೃತಕ ಉಸಿರಾಟ ಮಾಡಬಹುದು, ಬೇರೆ ಬೇರೆ ರೀತಿಯಲ್ಲಿ ಹೊಟ್ಟೆ ಇತ್ಯಾದಿಗಳನ್ನು ಅಮುಖಿ ಉಸಿರಾಟ ಮಾಡಬಹುದು. ಹಾಗೆ ಎದೆ ಭಾಗದಲ್ಲಿ ಮೃದುವಾಗಿ ಸ್ವಲ್ಪ ಜೋರಿನಲ್ಲಿ ಒತ್ತಬೇಕು, ತಾಡನ ಮಾಡಬೇಕು. ಹೃದಯ ನಿಧಾನಗತಿಯಿಂದ ಇದೆ ಅಂದ್ರೆ ಅದನ್ನು ವೇಗವನ್ನು ವರ್ಧಿಸ್ಲಿಕ್ಕೋಸ್ಕರ ಅದಕ್ಕೆ ಜೊತೆಗೆ ನಾಡಿ ಉಂಟ ನೋಡ್ಕೊಳ್ಬೇಕು, ಪಲ್ಸ್ ಹೇಗಿದೆ ಹೀಗೆ. ಹಾಗೆ ಮಾಡಿ ಎದೆಗೆ ಗುದ್ದುವಂತದ್ದು ಅಂತ ನಾವು ಕರಿತೇವೆ, ಹಾಗೆ ಗುದ್ದುವಂತದ್ದು ಮಾಡೋದು, ಇಷ್ಟನ್ನು ಮಾಡಿ ಆಗುವಾಗ ಅವನಿಗೆ ಆ ಮುಖಕ್ಕೆ ಒಂದು ನೀರನ್ನು ಚಿಮುಕಿಸು, ಈ ರೀತಿ ಮಾಡುವಾಗ ಅವನು ಮಾತನಾಡಲಿಕ್ಕೆ ಶಕ್ತನಾದ್ರೆ ಅಥವಾ ಆ ತನ್ನ ವಿಷಯವನ್ನು ಹೇಳಲಿಕ್ಕೆ ಶಕ್ತನಾದ್ರೆ ನಿಮಗೆ ಗೊತ್ತಾಗ್ತದೆ ಪರಿಸ್ಥಿತಿ ಹೇಗಿದೆ, ಕೆಳಮುಖವಾಗ್ತದೆ, ಆಸ್ಪತ್ರೆ ಕೊಂಡೋದ್ರೆ ಪ್ರಯೋಜನ ಆಗಬಹುದು ಅಂತ ಹೇಳಿ ಅಂತೂ ಅನಂತರ ಆಸ್ಪತ್ರೆಗೆ ರವಾನಿಸುವಂತ ಕೆಲಸ ಮಾಡಬೇಕಾಗ್ತದೆ.
0: ಇನ್ನೊಂದು ವಿಷಯ, ಈ ಸ್ಮೃತಿ ತಪ್ಪುವಂತಹದ್ದು ಅಥವಾ ಮೂರ್ಛೆ ಹೋಗುವಂತಹದ್ದು, ಈ ಸಂದರ್ಭದಲ್ಲಿ ಏನ್ ಮಾಡಬಹುದು?
1: ಹೆಚ್ಚಾಗಿ ಮೂರ್ಛೆಗಳಲ್ಲಿ ಬೇರೆ ಬೇರೆ ವಿಧ ಇರ್ತದೆ. ಒಂದು ಹಲವಾರು ಕಾಯಿಲೆಗಳಿಗೆ ಸಂಬಂಧಪಟ್ಟ ಮೂರ್ಛೆ ಇರ್ತದೆ, ಇನ್ನೊಂದು ಕಾಯಿಲೆ ಇಲ್ಲದೆ ಬರೋ ಮೂರ್ಛೆ. ಉದಾಹರಣೆಗೆ ನಾವು
0: ಅತಿಯಾದಂತ ಒಂದು ಜ್ವರ ಬಂದಾಗ,
1: ಅತಿ ಜ್ವರ ಬಂದ್ರೆ ಏನಾದ್ರು ಇದೆಲ್ಲ ಏನು ಫೆಟೀಗ್, ಶ್ರಮ ಇಲ್ಲದೆ ಆಗುವ ಶಕ್ತಿಹೀನತೆ ಇತ್ಯಾದಿಗಳಾಗ್ತವೆ. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಬೆಳಿಗ್ಗೆ ಏನು ಆಹಾರ ತಗೊಳ್ಳಿಲ್ಲ, ಇದ್ದಕ್ಕಿದ್ದಾಗ ಧ್ವಜವಂದನೆ ನಿಂತಿದ್ದಾನೆ, ಆಗಸ್ಟ್ ಹದಿನೈದರಲ್ಲಿ ಮಕ್ಕಳು ನಾವು ನೋಡ್ತೇವಲ್ಲ, ದಪ್ಪ ಬೀಳ್ತಾರೆ, ಏನು ಆಗಿರುವುದಿಲ್ಲ ಆಕ್ಚುಲಿ ಅಲ್ಲಿ ನಿಧಾನ. ಹಾಗೆ ಹಾಗೆ ಆಗುವುದು ಸಹ ಮೂರ್ಛೆಗಳು, ಅದಕ್ಕೆ ಸಿನ್ಕೋಪ್ ಅಂತ ಕರಿತೇವೆ. ಈ ಸಿನ್ಕೋಪ್ಗಳು ಹೆಚ್ಚಾಗಿ ಶರೀರಕ್ಕೆ ಪೋಷಕಾಂಶಗಳು ಹೆಚ್ಚು ಕಡಿಮೆ ಆದಾಗ, ಪೋಷಕಾಂಶಗಳ ಕೊರತೆ ಆದಾಗ ಬರ್ತದೆ. ಹಾಗಾದ್ರೆ ಏನು ಮಾಡಬೇಕು, ಕೂಡಲೇ ನೀವು ಅವನಿಗೆ ಕುಡಿಲಿಕ್ಕೆ ಕೊಡಬೇಕು ಒಂದು ಲಿಂಬೆ ಶರ್ಬತ್ತ, ಸಾಧ್ಯ ಆದರೆ ಲೆಮನ್ ಸಾಲ್ಟ್ ಶುಗರ್ ಮಿಕ್ಸ್ಡ್ ಎಲೆಕ್ಟ್ರೋಲೈಟ್ ಅನ್ನು ಇಮ್ಮಿಡಿಯೇಟ್ ಕೊಡಬಹುದು. ಹಾಗೆ ಆ ಮೂರ್ಛೆಯನ್ನು ಮೇಲೆ ಬರೆಸಲಿಕ್ಕೋಸ್ಕರ ಇದನ್ನು ಒಂದು ಒಂದು ಕಡೆಯಿಂದ ಮಾಡ್ತಾ ಮುಖಕ್ಕೆ ನೀರು ಸಿಂಪಡಿಸುವಂತ ಕೆಲಸ ಮಾಡಬೇಕು. ನೀರು ಸಿಂಪಡಿಸುವ ಜೊತೆಗೆ ಇದು ಏನ್ ಮಾಡ್ಬೇಕು ಅಂದ್ರೆ, ನಾವು ಈ ಕರ್ಪೂರ ಸಹ ಆಗ್ತದೆ, ಪಚ್ಚೆ ಕರ್ಪೂರ ಅಂತ ಹೇಳ್ತಾರೆ, ಅದು ಸಹ ಆಗ್ತದೆ, ಅಥವಾ ಆರತಿ ಕರ್ಪೂರ ಇದ್ರೆ ಅರ್ಜೆಂಟ್ಗಾದ್ರೆ ಅದನ್ನು ಮತ್ತು ಲಿಂಬೆಯನ್ನು ಇದು ಒಟ್ಟು ಮಾಡಿ ಮೂಸಿದ್ರೆ ಸಾಕಷ್ಟೇ, ಒಂಥರ ಸ್ಟಿಮ್ಯುಲೆಂಟ್ ಆಗಿ ಕೆಲಸ ಮಾಡ್ತದೆ. ಹೀಗೆ ಮಾಡಿ ಮತ್ತೆ ಅದೇ ಅಷ್ಟೇ, ಅವನಿಗೆ ಪೋಷಕ ದ್ರವ ಆಹಾರಗಳನ್ನು ಕೊಡುವಂತದ್ದು ಆಗಿರ್ತದೆ.
0: ಬಹುಶಃ ತಲೆಯನ್ನ ಕೆಳಗಡೆ ಮಾಡಿ ಕಾಲಿಂದ
1: ಅದೊಂದು ಇದಾಗಿದೆ, ಯಾವ

0: ರೀತಿ ಪೇಷಂಟ್ ಗಳನ್ನ ಕೂಡ್ಲೆ ಮಲಗಿಸಬೇಕು, ಇಮ್ಮಿಡಿಯೇಟ್ ಆಗಿ ಮಾಡಬೇಕಾದ ಕೆಲಸವೇ ಮಲಗಿಸಬೇಕು. ಅದೊಂದು ಕೇವಾಗಿ ಮಾಡ್ಬೇಕಾದ್ರೆ ಹೆಚ್ಚಿನವ್ರು ಏನ್ ಮಾಡ್ತಾರೆ ಅಂದ್ರೆ ಯಾರಿಗೋ ಬರ್ತಾರೆ ಕೂತ್ಕೊಳಿಸ್ತಾರೆ ಕುರ್ಚಿ ಅಲ್ಲ, ಕೂಡ್ಲೆ ಮಲಗಿಸಬೇಕು. ಅದು ತಲೆ ಕೆಳಗೆ ಫುಟ್ ಅಂಡ್ ರೈಸ್ ಅಂತ ಕರೀತಾರೆ, ಕಾದು ಮೇಲೆ ಮಾಡಿ ಒಂದು ದಿಂಬನ್ನೇನಾರಿಟ್ಟು ಮಲಗಿಸಿದ್ರೆ 5 ನಿಮಿಷ ಸರಿ ಆಗ್ತಾರೆ ಅವರು.
1: ಆಮೇಲೆ ಈಗ ಅಪಸ್ಮಾರ ಅಥವಾ ಮೂರ್ಛೆ ರೋಗ ಅಂತಲೇ ಇದೆ, ಈ ಸಂದರ್ಭದಲ್ಲಿ ಏನು ಮಾಡಬಹುದು?
0: ಈ ಅಪಸ್ಮಾರದಲ್ಲಿ ಹಾಗೆ ಕಬ್ಬಿಣ ಕೊಡುದು, ಬಿಗಲ ಕೈ ಕೊಡುದು ಇತ್ಯಾದಿಗಳನ್ನು ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅಪಸ್ಮಾರದಲ್ಲಿ ಅಲ್ಲಿ ಸ್ಮೃತಿಗೆ ಸಂಬಂಧಪಟ್ಟಂತ ತೊಂದರೆ ಆಗಿರ್ತದೆ. ಇದು ಅವನಿಗೆ ಬಾಯಿಯಲ್ಲಿ ಜೊಲ್ಲು ಬರ್ತದೆ, ಹೆಚ್ಚಾಗಿ ಜೊಲ್ಲು ಬರ್ತದೆ, ಮತ್ತು ಒಂದು ಕಡೆಗೆ ವಾಲಿರ್ತದೆ. ಆಗ ಏನ್ ಮಾಡ್ಬೇಕು, ಅವನ ಒಂದು ಸೈಡ್ಗೆ ಬಲ ಬದಿ ಅಥವಾ ಎಡದ ಸೈಡ್ಗೆ ಮಲಗಿಸಿ, ಬಲ ಬದಿಗೆ ಮಲಗಿಸಿ ಆ ಜೊಲ್ಲು ರಸವು ನಿಧಾನವಾಗಿ ಹೊರಗೆ ಹೋಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಆಮೇಲೆ ಅದನ್ನು ಹೊರಗಿನಿಂದ ತೊಳೆಯುವಂತ ಕೆಲಸವನ್ನು ಮಾಡಬಹುದು. ಬದಲಾಗಿ ಅವನಿಗೆ ಇವನಿಗೆ ಆ ಕುಡಿಲಿಕ್ಕೆ ಎಲ್ಲ ಕೊಡ್ಲಿಕ್ಕೆ ಕೊಡಬಾರ್ದು ನಾವು. ಏನಾರ ಆ ಸೇವನೆಗೆ ದ್ರವಗಳನ್ನು ಕೊಡು ಇತ್ಯಾದಿಗಳನ್ನು ಮಾಡುವಂತದ್ದಿಲ್ಲ. ಮುಖಕ್ಕೆ ನೀರು ಚಿಮುಕಿಸಬಹುದು, ತಣ್ಣೀರನ್ನು ಮುಖಕ್ಕೆ ಬಲವಾಗಿ ಚಿಮುಕಿಸಿದಾಗ ಅಲ್ಲಿ ಕಣ್ಣಿನ ನರಗಳ ಮೂಲಕ ಸ್ಟಿಮ್ಯುಲೇಷನ್ ಹೋಗ್ತದೆ. ಅಮೋನಿಯಾ ಮತ್ತು ಇದರ ಮೂಸುವಂತ ಕೆಲಸ ಇಲ್ಲಿ ಸಹ ಪ್ರಯೋಜನಕ್ಕೆ ಬರ್ತದೆ. ಇದು ಬಹಳ ಉತ್ತಮವಾದಂತಹ ಒಂದು ಪ್ರಥಮ ಚಿಕಿತ್ಸೆ.
1: ಆಮೇಲೆ ಈಗ ಸಾಮಾನ್ಯವಾದಂತಹ ಒಂದು ಸಂದರ್ಭಗಳು, ಇದು ಗಂಭೀರವಾದಂತಹ ಸಂದರ್ಭ ಅಲ್ಲ, ಆದರೂ ಕೂಡ ಪ್ರಥಮ ಚಿಕಿತ್ಸೆ ಅವಶ್ಯಕತೆ ಬರುವಂತಹ ಸಾಮಾನ್ಯ ಸಂದರ್ಭಗಳಲ್ಲಿ ಏನೇನು ಮಾಡಬೇಕಾಗ್ತದೆ?
0: ಹೌದು, ಸಾಮಾನ್ಯ ತುಂಬಾ ಇದೆ, ಹಲವಾರು ಸಾಮಾನ್ಯ ಸಂದರ್ಭಗಳಿದೆ. ಒಂದು ಗಾಯ ಆಯ್ತು ಅಂತ ಇಟ್ಕೊಳ್ಳಿ, ಗಾಯ ಆದಾಗ ಏನಾಗ್ತದೆ, ರಕ್ತಸ್ರಾವ ಇದೆ, ಮೊದಲು ನೋಡ್ಬೇಕಾದೇನು ಅಲ್ಲಿ ರಕ್ತ ಜಿನುಗುಡ್ತಾ ಇದೆ ಅಂತೇಳಿ. ಹಾಗೆ ಜಿನುಗುಡ್ತಾ ಇದ್ರೆ ಏನ್ ಮಾಡ್ಬೇಕು, ತುಂಬಾ ಮಂದಿ ಏನ್ ಮಾಡ್ತಾರೆ, ಕಾಫಿ ಪುಡಿ ಹಾಕೋದು, ಸಕ್ಕರೆ ಹಾಕೋದು, ಹೀಗೆಲ್ಲ ಮಾಡ್ತಾರೆ, ಯಾವುದು ಮಾಡಬಾರದು. ಆ ಮೊದಲು ಆ ಒಂದು ಆದ ಗಾಯವನ್ನು ನೋಡ್ಬೇಕು, ಅಲ್ಲಿ ರಕ್ತಸ್ರಾವ ಇದ್ರೆ ಅಲ್ಲಿಗೆ ಈ ನಮ್ಮ ಕೆಟ್ಟಿನಲ್ಲಿ ಹತ್ತಿ ಇದ್ರೆ ಆ ಹತ್ತಿಯನ್ನ ಉಂಡೆಯನ್ನು ಹಾಗೆ ಇಡುದು, ಗಟ್ಟಿ ಕಟ್ಟಿಬಿಡುದು. ಆಮೇಲೆ ಈ ಬೇರೆ ಚಿಕಿತ್ಸೆಗಳನ್ನು ಮಾಡುವಂತದ್ದು. ಅದಕ್ಕೆ ಮುಂಚೆ ಆ ಕಟ್ಟುವುದಕ್ಕೆ ಮೊದಲಾಗಿ ಚೆನ್ನಾಗಿ ತೊಳಿಬಹುದು. ತೊಳೆಯುವಲ್ಲಿ ಯಾವುದೇ ಅಭ್ಯಂತರ, ತುಂಬಾ ಮಂದಿ ತೊಳೆಯಲಿಲ್ಲ, ಮಣ್ಣು ಎಲ್ಲ ಮೆತ್ತಿಕೊಂಡು ಬರ್ತಾರೆ ಕ್ಲಿನಿಕ್ಗೆ, ಆದ್ರೆ ಅದು ಅಗತ್ಯ ಇಲ್ಲ. ಹಾಗೆ ಮಾಡೋದ್ರಿಂದ ಮತ್ತಷ್ಟು ಏನಾಗ್ತಾರೆ, ಈ ಸೋಂಕು ಹೆಚ್ಚಾಗ್ತದೆ. ಕೂಡ್ಲೆ ಮಾಡ್ಬೇಕಾದ್ರೆ ಸಾಬೂನು ಹಾಕಿ ತೊಳಿಬೇಕು. ನಾನು ಹೇಳುದೆ ಅದು, ಸಾಬೂನು ಹಾಕಿ ತೊಳಿಯಿರಿ, ಒಂದು ಹತ್ತಿ ಉಂಡೆ ಅಥವಾ ಏನಿಲ್ಲ ಕರ್ಚಿಫ್ ಹಾಕಿ ಗಟ್ಟಿ ಕಟ್ಟಬೇಕು. ಹಾಗೆ ಈ ಮಾಡಿ ಆಮೇಲೆ ಆಂಟಿಸೆಪ್ಟಿಕ್ ಮುಲಾಮ್ ಏನಾರು ಇದ್ರೆ ಒಮ್ಮೆಗೆ ಹಾಕಬಹುದು, ಅಥವಾ ಈ ಹೆಚ್ಚು ಪೌಡರ್ಗಳನ್ನು ಅದಕ್ಕೆ ತುರುಕಿ ಹಾಕದಿರುವುದು ಒಳ್ಳೆದು. ಮೆಡಿಕೇಟೆಡ್ ಪೌಡರ್ ಸಹ, ಈ ನಿಭಾ ಸ್ವಲ್ಪ ನಿಯೋಸ್ಪೋರಿನ್ ಪೌಡರ್ ಹಾಕ್ತಾರೆ ತುಂಬಾ ಮಂದಿ. ಅದು ಏನಾಗ್ತದೆ, ಅದೇ ರಕ್ತಸ್ರಾವ ಒಳಗಿನ ಬರ್ತಾ ಇದ್ರೆ ಅದಕ್ಕೆ ಬೇಕಾದ ಚಿಕಿತ್ಸೆ ಸಿಗದಿದ್ರೆ, ಈಗ ಎಷ್ಟು ಸ್ಟಿಚ್ ಹಾಕುವ ಕಾಯಿಲೆ ಅಂತ ಇಟ್ಕೊಳ್ಳಿ,
1: ಅದು ಒಳಗಡೆ ಏನಾದರೂ ಕಲ್ಲಿನಂತ ಒಂದು
0: ಏನಾದ್ರು ಅಂತದ್ದೆಲ್ಲ ಇದ್ರೆ ಸಹ, ಆವಾಗ ಈ ಹಾಕಿದ ಪುಡಿಯಿಂದ ಕೇಕ್ ಫಾರ್ಮೇಶನ್ ಆಗ್ತದೆ. ಅಲ್ಲಿ ಕೇಕ್ ಫಾರ್ಮೇಶನ್ ಆದಾಗ ಅದು ಗಟ್ಟಿ ಆಗ್ತದೆ. ಗಟ್ಟಿ ಆದಾಗ ಏನು, ಮತ್ತೆ ಆನಂತರ ವೈದ್ಯರಿಗೆ ತೊಂದರೆ ಆಗ್ತದೆ. ಅದನ್ನು ಬದಿಯಿಂದ ಕತ್ತರಿಸಿ ಆಮೇಲೆ ಹೊದಿಕೆ ಹಾಕುದು ಇತ್ಯಾದಿಗಳು ಬರ್ತದೆ. ಒಂದೇ ಮಾಡ್ಬೇಕಾದ್ದು, ನಾವು ಯಾವ್ದಾದ್ರು ಒಂದು ಔಷಧಿ ದ್ರವ್ಯ ಇದ್ರೆ ಅದನ್ನು ಹಚ್ಚಿ ಒಂದು ಹತ್ತಿಯನ್ನಿಟ್ಟು ಕಾಟಬಹುದು ಅಷ್ಟೆ.
1: ಈಗ ಇನ್ನೊಂದು ಪ್ರಮುಖವಂತಹ ಸಂದರ್ಭ, ಕಿವಿ ಮತ್ತು ಕಣ್ಣಿನಲ್ಲಿ ಏನಾದರೂ ಬೇರೆ ಪರೋಪ ಒಂದು ಹೊರಗಿನ ಇರುವಂತ ಯಾವ್ದು ವಸ್ತುಗಳು ಸೇರ್ಕೊಂಡಂತಹ ಸಂದರ್ಭದಲ್ಲಿ ಏನ್ ಮಾಡಬಹುದು ಅಂತ, ವಿಶೇಷವಾಗಿ ರಾತ್ರಿ ಹೊತ್ತಿನಲ್ಲಿ ಈಗ ಯಾವ್ದಾದ್ರು ಹುಳಗಳು ಅಥವಾ ಏನಾದ್ರು ಕಿವಿಗಳು ಸೇರ್ಕೊಳ್ಳುವಂತದ್ದು, ಚಿಕ್ಕ ಮಕ್ಕಳು ಆಟ ಆಡುವಂತಹ ಸಂದರ್ಭದಲ್ಲಿ ಕಾಯಿನ್ಗಳು ಅಥವಾ ಇಂಥದ್ದು ವಸ್ತುಗಳು ಸೇರ್ಕೊಂಡ್ರೆ ಏನ್ ಮಾಡೋದು?
0: ಹೌದು, ಈಗ ಒಂದು ಕಣ್ಣಿನ ನೋಡುವಾಗ ಕಣ್ಣಿಗೆ ಒಂದು ಏನೋ ಒಂದು ವಸ್ತು ಬಿತ್ತು ಅಂತ ಇಟ್ಕೊಳ್ಳಿ, ಕಣ್ಣನ್ನು ಉಜ್ಜಬಾರದು. ತುಂಬಾ ಮಂದಿ ಏನ್ ಮಾಡ್ತಾರೆ, ಉಜ್ಜುತ್ತಾರೆ ಅಥವಾ ಈ ಬಾಯಿಯನ್ನು ಊದುವ ಕೆಲಸ ಮಾಡ್ತಾರೆ. ಅದಕ್ಕಿಂತಲೂ ಹೆಚ್ಚು ಸರಳವಾಗಿ ಮಾಡಬಹುದಾದ ಕೆಲಸ ಅಂದ್ರೆ, ಆ ಕಣ್ಣಿಗೆ ಬಿದ್ದಂತ ವಸ್ತು ಯಾವ ರೀತಿ ಇದ್ದು ಹಗುರವಾದ ಗಟ್ಟಿಯಾದ ನೋಡಬೇಕು. ಅದು ಒಂದು ವೇಳೆ ತೇಲುವಂತದ್ದು, ನೀರಿನಲ್ಲಿ ತೇಲುವ ಗುಣಮಟ್ಟದ್ದಾದ್ರೆ ಒಂದು ಲೋಟದಲ್ಲಿ ನೀರು ತಕೊಳ್ಳಿ, ಆ ನೀರಿಗೆ ಕಣ್ಣನ್ನೇ ಮುಳುಗಿಸಿ, ನೀರನ್ನ ಸಿಮುಗಿಸುವುದಲ್ಲ, ಲೋಟದಲ್ಲೇ ಕಣ್ಣನ್ನು ಮುಳುಗಿಸಿ,
1: ಮೂಗಿನೊಳಗೆ ಹೋಗದಾಗ ನೋಡ್ಕೊಂಡು,
0: ಮೂಗಿನೊಳಗೆ ಹೋಗದಾಗ ಅದು ಸಣ್ಣ ಗ್ಲಾಸ್ ಸಾಕು, ಆ ಕಣ್ಣು ಹೀಗೆ ಮುಳುಗುವಷ್ಟು ಇಟ್ಟು ರೆಪ್ಪೆಗಳನ್ನು ಬಿಟ್ಟು ಹಿಡಿದು ಮಾಡಬೇಕು. ಮುಚ್ಚಿ ತೆಗೆದು ಮುಚ್ಚಿ ತೆರೆದು ಮುಚ್ಚಿ ತೆರೆದು ಮಾಡಿ, ಇದೊಂದೇ ಶ್ರೇಷ್ಠವಾದ ಚಿಕಿತ್ಸೆ. ಆಮೇಲೆ ಹತ್ತಿ ಮಾತ್ರ ಇದೆ ಅಂತ ಹೇಳಿದ್ರೆ ಅದನ್ನು ನೆನೆ ಬತ್ತಿ ತರ ಮಾಡಿ ಈ ವ್ಯಕ್ತಿಯನ್ನು ಮೇಲಕ್ಕೆ ನೋಡ್ಲಿಕ್ಕೆ ಹೇಳಬೇಕು, ಕೆಳಗಿನ ರೆಪ್ಪೆಯನ್ನು ಬೆರಳಲ್ಲಿ ಇಟ್ಕೊಳ್ಬೇಕು, ಸಣ್ಣ ಹತ್ತಿಯ ಬತ್ತಿಯನ್ನು ಅದರಲ್ಲಿ ಹೀಗೆ ಇಟ್ಟರೆ ಸಾಕಾಗ್ತದೆ ಬರ್ತದೆ. ಆಮೇಲೆ ನೀರನ್ನು ಹೊಯ್ದು ಒಂದು ಸೈಡ್ನಿಂದ ಹೋಗುವಾಗ ಮಾಡಬೇಕು, ಹೆಚ್ಚಾಗಿ ಬದಿಯಿಂದ
1: ಒತ್ತಬಾರದು.
0: ಒತ್ತು ಯಾವ ಕಾರಣಕ್ಕೂ ಒತ್ತುವುದಾಗಲಿ ತಿಕ್ಕುವುದಾಗಲಿ ಮಾಡಬಾರ್ದು, ಇದು ಕಣ್ಣಿಂದು. ಹಾಗೆ ಕಿವಿಯಲ್ಲಿ ಈಗ ಫಾರಿನ್ ಬಾಡಿ, ಅದು ಎಷ್ಟೋ ಸರ್ತಿ ಕೀಟಗಳು ಹೋಗಿರ್ತವೆ, ಈ ಕೀಟಗಳು ಹೋದ್ರೆ ಹೆಚ್ಚಾಗಿ ಅದು ಹೊರಗೆ ಬರ್ತದೆ. ಎಲ್ಲಿಯಾದ್ರೂ ನೀರು ಆದೀತು ಏನ್ ತೊಂದ್ರೆ ಇಲ್ಲ, ಇಲ್ಲ ಇದ್ರೆ ನೀರನ್ನೇ ಬಿಟ್ಟರೆ ಆಗ್ತದೆ. ಇನ್ನೊಂದು ಕೆಲವು ಸಂದರ್ಭಗಳಲ್ಲಿ ನಾವೇನ್ ಹೇಳ್ತೇವೆ ಅಂದ್ರೆ, ಈ ಟರ್ಪಂಟೈನ್ ಇದ್ರೆ ಹಾಕಬಹುದು, ನಿಖರವಾಗಿ ನಮಗೆ ಕೀಟ ಗೊತ್ತಾದ್ರೆ ಅಲ್ಲಿ ಕೀಟ ಇರೋದು ಹೌದಾದ್ರೆ ಕೀಟ ಹೊರಗೆ ಬರ್ತದೆ. ಇದಿಷ್ಟು ಮಾಡಬಹುದು.
1: ಬಹಳ ಸಂತೋಷ ಡಾಕ್ಟರ್ ಸುರೇಶ್ ನಗಳಗುಳಿಯವರೇ. ಪ್ರಥಮ ಚಿಕಿತ್ಸೆ ಅಂದ್ರೆ ಏನು ಹಾಗೂ ಯಾವ ಯಾವ ಸಂದರ್ಭಗಳಲ್ಲಿ ಈ ಪ್ರಥಮ ಚಿಕಿತ್ಸೆಯನ್ನು ನಾವು ಕೊಡಿಸಬೇಕು

0: ಹಾಗೂ ಪ್ರಥಮ ಚಿಕಿತ್ಸೆಯನ್ನು ಕೊಡುವಂಥವರು ಹಾಗೂ ಪ್ರಥಮ ಚಿಕಿತ್ಸೆಗೆ ಒಳಪಡುವಂಥವರು ಯಾವ ರೀತಿ ಒಂದು ಧೈರ್ಯವನ್ನು ಕಾಪಾಡಿಕೊಳ್ಳಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಪ್ರಥಮ ಚಿಕಿತ್ಸೆ ಏಕೆ ಮತ್ತು ಹೇಗೆ ಈ ವಿಷಯವಾಗಿ ಡಾಕ್ಟರ್ ಸುರೇಶ್ ನೇಗಲಗುಳಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಜನಪದ ಸಂಗೀತ.

0: ಕ್ಲೀನಪ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಜನಪದ ಸಂಗೀತದಲ್ಲಿ ಕೇಳಿ ಗುರು ಬಸವನಗೌಡ ಮತ್ತು ಸಂಗಡಿಗರಿಂದ ಭಜನಾ ಪದಗಳು.

ಅಗಣಿತ ಮಹಿಮಗೆ ಅನುಪಮ ತೇಜಗೆ

0: ಸುಂದರ ರೂಪಿಗೆ.
1: ಜನಪದ ಸಂಗೀತದಲ್ಲಿ ಇದುವರೆಗೂ ಗುರುಬಸವನಗೌಡ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದಿರಿ.

0: ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
0: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
0: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ನೀಟ್ ವಿಷಯವಾಗಿ ಮುಂದುವರಿದ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ವಿದ್ಯಾರ್ಥಿಗಳ ಪ್ರತಿಯೊಂದು ಸಮಸ್ಯೆ ಆಲಿಸಲು ಪರಿಹರಿಸಲು ಸರ್ಕಾರ ಸಿದ್ದ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್. ಹಾರ್ಮೋನ್ ಜಲಸಂಧಿ ನಿಯಂತ್ರಿಸಲು ಇರಾನ್ಗೆ ಅವಕಾಶ ನೀಡುವುದು ಅಪಾಯಕಾರಿ, ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಎರಡನೇ ಸುತ್ತಿಗೆ ಪಿವಿ ಸಿಂಧು ಮುನ್ನಡೆ. ವಾರ್ತೆಗಳ ವಿವರ. ನೀಟ್ ಪತ್ರಿಕೆ ಸೋರಿಕೆ ಪ್ರಕರಣ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿರೋಧ ಪಕ್ಷಗಳು ಸತತ ಮೂರನೇ ದಿನವೂ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಲೋಕಸಭೆಯಲ್ಲಿ ಗದ್ದಲದ ನಡುವೆಯೂ ತೃಣಮೂಲ ಕಾಂಗ್ರೆಸ್ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರನ್ನು ಮಳೆಗಾಲದ ಉಳಿದ ಅವಧಿಗೆ ಅಮಾನತುಗೊಳಿಸುವ ನಿರ್ಣಯವನ್ನು ಸದನವು ಧ್ವನಿಮತದ ಮೂಲಕ ಅಂಗೀಕರಿಸಿತು. ಮಹಿಳಾ ಸಂಸದರನ್ನು ಗುರಿಯಾಗಿಸಿಕೊಂಡು ಕಲ್ಯಾಣ್ ಬ್ಯಾನರ್ಜಿ ಆಕ್ಷೇಪಾರ್ಹ ಮತ್ತು ಸಂಸತ್ತಿಗೆ ವಿರುದ್ದವಾದ ಹೇಳಿಕೆಗಳನ್ನು ನೀಡಿದ್ದಾರೆ ಎಂದು ಪೀಠಾಸೀನಾಧಿಕಾರಿ ಕೃಷ್ಣ ಪ್ರಸಾದ್ ಟೆನ್ನೇಟಿ ಹೇಳಿದರು. ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಈ ನಿರ್ಣಯವನ್ನು ಮಂಡಿಸಿದರು. ಇದಕ್ಕೂ ಮುನ್ನ ಸ್ಪೀಕರ್ ಓಂ ಬಿರ್ಲಾ ವಿರೋಧ ಪಕ್ಷದ ಸದಸ್ಯರಿಗೆ ಸದನವು ಸುಗಮವಾಗಿ ನಡೆಸಲು ಅವಕಾಶ ನೀಡುವಂತೆ ಮನವಿ ಮಾಡಿದರು ಮತ್ತು ನೀಟ್ ವಿಷಯದ ಕುರಿತು ಚರ್ಚೆಗೆ ಸರ್ಕಾರ ಸಿದ್ದವಿದೆ ಎಂದು ಹೇಳಿದರು. ನೀಟ್ ವಿಷಯ ಮತ್ತು ಇತರ ವಿಷಯಗಳ ಕುರಿತು ರಾಜ್ಯಸಭೆಯಲ್ಲಿಯೂ ಪದೇ ಪದೇ ಗದ್ದಲ ಉಂಟಾಯಿತು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮಾತನಾಡಿ, ಸರ್ಕಾರ ಈ ವಿಷಯದ ಬಗ್ಗೆ ಚರ್ಚಿಸಲು ಇಚ್ಛಿಸಿದ್ದರೂ ಕಾಂಗ್ರೆಸ್ ಹೊಸ ಷರತ್ತುಗಳನ್ನು ವಿಧಿಸುವ ಮೂಲಕ ಚರ್ಚೆಯನ್ನು ತಪ್ಪಿಸುತ್ತಿದೆ ಎಂದು ಆರೋಪಿಸಿದರು. ಮಕ್ಕಳು ಸೇರಿದಂತೆ ಬಳಕೆದಾರರಿಗೆ ಮುಕ್ತ, ಸುರಕ್ಷಿತ, ವಿಶ್ವಾಸಾರ್ಹ ಮತ್ತು ಜವಾಬ್ದಾರಿಯುತ ಇಂಟರ್ನೆಟ್ ಅನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಸರ್ಕಾರದ ನೀತಿಗಳು ಹೊಂದಿವೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಲೋಕಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಅವರು, ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂಸ್ಕರಣಾ ಕಾಯ್ದೆ 2023 ಜಾರಿಗೆ ತರಲಾಗಿದೆ. ಇದು ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂಸ್ಕರಣೆಯನ್ನು ನಿಯಂತ್ರಿಸಲು ಹಾಗೂ ಮಕ್ಕಳ ಆನ್ಲೈನ್ ಗೌಪ್ಯತೆಯನ್ನು ಕಾಪಾಡಲು ಕಾನೂನು ಚೌಕಟ್ಟನ್ನು ಒದಗಿಸುತ್ತದೆ ಎಂದು ತಿಳಿಸಿದರು. ಮಕ್ಕಳ ವೈಯಕ್ತಿಕ ದತ್ತಾಂಶವನ್ನು ಸಕ್ರಿಯಗೊಳಿಸಲು ಪೋಷಕರ ಒಪ್ಪಿಗೆಯನ್ನು ಇದು ಕಡ್ಡಾಯಗೊಳಿಸುತ್ತದೆ. ಟ್ರ್ಯಾಕಿಂಗ್, ನಡವಳಿಕೆಯ ಮೇಲ್ವಿಚಾರಣೆ ಅಥವಾ ಮಕ್ಕಳ ಕಡೆಗೆ ಉದ್ದೇಶಿತ ಜಾಹೀರಾತುಗಳಂತಹ ಅವರ ಯೋಗಕ್ಷೇಮಕ್ಕೆ ಹಾನಿಕಾರಕ ಅಭ್ಯಾಸಗಳನ್ನು ನಿಷೇಧಿಸುತ್ತದೆ ಎಂದು ಅವರು ವಿವರಿಸಿದರು. ಆನ್ಲೈನ್ ಗೇಮಿಂಗ್ನ ಪ್ರಚಾರ ಮತ್ತು ನಿಯಂತ್ರಣ ಕಾಯ್ದೆ 2025 ಯುವಜನರಲ್ಲಿ ಡಿಜಿಟಲ್ ವ್ಯಸನ ಮತ್ತು ಆರ್ಥಿಕ ಹಾನಿಯನ್ನು ಪರಿಹರಿಸಲು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದರು. ಅಶ್ಲೀಲ ವಿಷಯವನ್ನು ಪ್ರದರ್ಶಿಸಿದ್ದಕ್ಕಾಗಿ ಕಳೆದ 2 ವರ್ಷಗಳಲ್ಲಿ ಸರ್ಕಾರ ದೇಶದಲ್ಲಿ 50 ಒಟಿಟಿ ಪ್ಲಾಟ್ಫಾರ್ಮ್ಗಳನ್ನು ಸಾರ್ವಜನಿಕ ಪ್ರದೇಶದಿಂದ ನಿಷ್ಕ್ರಿಯಗೊಳಿಸಿದೆ. ಲೋಕಸಭೆಯಲ್ಲಿ ಲಿಖಿತ ಉತ್ತರದಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್, ದೂರುಗಳ ಆಧಾರದ ಮೇಲೆ ಸರ್ಕಾರ ಅಂತಹ ಒಟಿಟಿ ಪ್ಲಾಟ್ಫಾರ್ಮ್ಗಳ ವಿರುದ್ದ ನಿಯಮಿತವಾಗಿ ಕ್ರಮ ಕೈಗೊಳ್ಳುತ್ತದೆ ಎಂದು ತಿಳಿಸಿದರು. ದೇಶಾದ್ಯಂತ ಪ್ರಸ್ತುತ 162 ವಂದೇ ಭಾರತ್ ರೈಲು ಸೇವೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಸರ್ಕಾರ ಹೇಳಿದೆ. ಲೋಕಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಯಾಣಿಕರ ಪ್ರಯಾಣದ ಅನುಭವ ಹೆಚ್ಚಿಸಲು ರೈಲ್ವೆ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ತಯಾರಿಸಿದ ವಂದೇ ಭಾರತ್ ರೈಲುಗಳನ್ನು ಪರಿಚಯಿಸಿದೆ. ವಂದೇ ಭಾರತ್ ಸ್ಲೀಪರ್ ರೈಲನ್ನು ದೂರದ ಪ್ರಯಾಣಕ್ಕಾಗಿ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದರು. ದೆಹಲಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಳವಳ ವ್ಯಕ್ತಪಡಿಸಿದ್ದು, ಕೇಂದ್ರ ಸರ್ಕಾರ ಯುವಜನರ ಭಾವನೆಗಳಿಗೆ ತೀವ್ರ ಸಂವೇದನಾಶೀಲವಾಗಿದೆ. ವಿದ್ಯಾರ್ಥಿಗಳು ಎತ್ತುವ ಪ್ರತಿಯೊಂದು ಸಮಸ್ಯೆಯನ್ನು ಆಲಿಸಲು ಮತ್ತು ಪರಿಹರಿಸಲು ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ

0: ಅವರು, ಕೆಲವು ವ್ಯಕ್ತಿಗಳು ತಮ್ಮ ಸ್ವಂತ ರಾಜಕೀಯ ಹಿತಾಸಕ್ತಿಗಳಿಗಾಗಿ ವಿದ್ಯಾರ್ಥಿಗಳು ಮತ್ತು ಯುವಕರನ್ನು ರಾಜಕೀಯ ಸಾಧನವಾಗಿ ಬಳಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ಆಕಾಂಕ್ಷೆಗಳನ್ನು ಈಡೇರಿಸಲು ಮತ್ತು ಯುವ ಕಲ್ಯಾಣವನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಸಂಪೂರ್ಣವಾಗಿ ಬದ್ದವಾಗಿದೆ. ವಿರೋಧ ಪಕ್ಷದ ನಾಯಕರು ಸಾರ್ವಜನಿಕರನ್ನು, ವಿಶೇಷವಾಗಿ ಯುವಕರು ಮತ್ತು ಮಕ್ಕಳನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಸಂಸತ್ತಿನಲ್ಲಿ ವಿರೋಧ ಪಕ್ಷದ ಗದ್ದಲದ ಕುರಿತು ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಸರ್ಕಾರ ಪ್ರತಿಯೊಂದು ವಿಷಯದ ಬಗ್ಗೆಯೂ ಅರ್ಥಪೂರ್ಣ ಚರ್ಚೆಗಳನ್ನು ನಡೆಸಲು ಸಿದ್ದವಿದೆ. ಆದರೆ ಬೀದಿಗಳಲ್ಲಿ ಸಮಸ್ಯೆ ಪರಿಹರಿಸಲು ವಿರೋಧ ಪಕ್ಷ ಅನುಚಿತ ಪ್ರಯತ್ನ ಮಾಡುತ್ತಿದೆ ಎಂದು ದೂರಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಉತ್ತರ ಮೆಸಿಡೋನಿಯಾಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸ್ಕೋಪ್ಜೆ ನಗರದ ವಸ್ತು ಸಂಗ್ರಹಾಲಯದಲ್ಲಿ ಮಹಾತ್ಮಗಾಂಧಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಿದರು. ಸಂಘರ್ಷ, ಅಸಹಿಷ್ಣುತೆ ಮತ್ತು ವಿಭಜನೆಯನ್ನು ಎದುರಿಸುತ್ತಿರುವ ಜಗತ್ತಿನಲ್ಲಿ ಗಾಂಧೀಜಿಯವರ ಸಂವಾದ, ಕರುಣೆ ಮತ್ತು ಶಾಂತಿಯುತ ಸಹಬಾಳ್ವೆಯ ಆದರ್ಶಗಳು ಹೆಚ್ಚು ಪ್ರಸ್ತುತವಾಗಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರತಿಪಾದಿಸಿದರು. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯಸ್ಸನ್ನು 60-61 ವರ್ಷಗಳಿಗೆ ಹೆಚ್ಚಿಸುವ ಕುರಿತು ಪರಿಗಣಿಸುವಂತೆ ಸುಪ್ರೀಂಕೋರ್ಟ್ ಇಂದು ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ನ್ಯಾಯಪೀಠ ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯಸ್ಸನ್ನು ದೇಶಾದ್ಯಂತ 60-62 ವರ್ಷಗಳಿಗೆ ಏಕರೂಪವಾಗಿ ಹೆಚ್ಚಿಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಯ ವಿಚಾರಣೆ ವೇಳೆ ಈ ನಿರ್ದೇಶನ ನೀಡಿತು. ಈ ವಿಷಯದಲ್ಲಿ ಆಯಾ ಹೈಕೋರ್ಟ್ಗಳೊಂದಿಗೆ ಸಮಾಲೋಚಿಸಿ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ತೀರ್ಮಾನ ಕೈಗೊಳ್ಳಬೇಕು ಎಂದು ಸುಪ್ರೀಂಕೋರ್ಟ್ ಸೂಚಿಸಿದೆ. ಒಪ್ಪಿಗೆ ನೀಡಿದ ರಾಜ್ಯಗಳಲ್ಲಿ ನ್ಯಾಯಾಂಗ ಅಧಿಕಾರಿಗಳು 61 ವರ್ಷ ವಯಸ್ಸಿನವರೆಗೆ ಸೇವೆ ಮುಂದುವರಿಸಬಹುದಾಗಿದೆ. ಐಎಎಸ್ವಿ ತ್ರಿವೇಣಿಯಲ್ಲಿ ಮೊದಲ ಬಾರಿಗೆ 3 ಸೇನೆಗಳು ಒಳಗೊಂಡ ಸಂಪೂರ್ಣ ಮಹಿಳಾ ಯಾತ್ರೆಯಾದ ಸಮುದ್ರ ಪ್ರದಕ್ಷಿಣವು ಕೋಟ್ಯಾಂತರ ಭಾರತೀಯರು ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಐಎಎಸ್ವಿ ತ್ರಿವೇಣಿಯಲ್ಲಿ ಸಮುದ್ರ ಪ್ರದಕ್ಷಿಣಾ ಯಾತ್ರೆಯನ್ನು ವರ್ಚುವಲ್ ಆಗಿ ಉದ್ಘಾಟಿಸಿ ಮಾತನಾಡಿದ ಅವರು, ಐಎಎಸ್ವಿ ತ್ರಿವೇಣಿ ಆತ್ಮನಿರ್ಭರ ಭಾರತ ಮತ್ತು ದೇಶದ ನಾವೀನ್ಯತೆ, ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸದ ಜೀವಂತ ಉದಾಹರಣೆಯಾಗಿದೆ ಎಂದರು. ಐಎಎಸ್ವಿ ತ್ರಿವೇಣಿ ಕೇವಲ ಸಮುದ್ರ ದಂಡಯಾತ್ರೆಯಲ್ಲ, ಭಾರತದ 3 ರಕ್ಷಣಾ ಪಡೆಗಳ ಶಕ್ತಿ ಮತ್ತು ಸಮನ್ವಯದ ಉದಾಹರಣೆಯಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಇರಾನ್ಗೆ ಹಾರ್ಮೂಜ್ ಜಲಸಂಧಿಯನ್ನು ನಿಯಂತ್ರಿಸಲು ಅವಕಾಶ ನೀಡುವುದು ಅಂತಾರಾಷ್ಟೀಯ ವ್ಯಾಪಾರ ಮತ್ತು ನೌಕಾಯಾನ ಸ್ವಾತಂತ್ರ್ಯಕ್ಕೆ ಅತ್ಯಂತ ಅಪಾಯಕಾರಿಯಾಗಲಿದೆ ಎಂದು ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ಅಭಿಪ್ರಾಯಪಟ್ಟಿದ್ದಾರೆ. ಮನಿಲಾದಲ್ಲಿ ಇಂದು ನಡೆದ ಆಸಿಯಾನ್ ವಿದೇಶಾಂಗ ಸಚಿವರ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಕಳೆದ ತಿಂಗಳು ಅಮೆರಿಕದೊಂದಿಗೆ ಮಾಡಿಕೊಂಡ ಮಾತುಕತೆಗಳಲ್ಲಿ ತನ್ನ ಬದ್ಧತೆಗಳನ್ನು ಪೂರೈಸಲು ಇರಾನ್ ವಿಫಲವಾಗಿದೆ ಎಂದು ಆರೋಪಿಸಿದರು. ರಾಜತಾಂತ್ರಿಕತೆಗೆ ಅಮೆರಿಕ ಬದ್ಧವಾಗಿದೆ ಮತ್ತು ಇರಾನ್ನೊಂದಿಗೆ ಮಾತುಕತೆ ಮುಂದುವರಿಸಲು ಸಿದ್ದವಾಗಿದೆ. ಮಾತುಕತೆಗಾಗಿ ನೇರ ಮತ್ತು ಪರೋಕ್ಷ ಮಾರ್ಗಗಳ ಮೂಲಕ ಅಮೆರಿಕವನ್ನು ಇರಾನ್ ಸಂಪರ್ಕಿಸಿದೆ ಎಂದು ಅವರು ಹೇಳಿದರು. ಹಾರ್ಮೂಜ್ ಜಲಸಂಧಿಯು ಮುಕ್ತವಾಗಿರಬೇಕು. ಯಾವುದೇ ದೇಶವು ಬಲವಂತದಿಂದ ಅಂತಾರಾಷ್ಟೀಯ ಹಡಗು ಮಾರ್ಗವನ್ನು ನಿಯಂತ್ರಿಸಲು ಅವಕಾಶ ನೀಡುವುದು ಜಾಗತಿಕ ವಾಣಿಜ್ಯವನ್ನು ದುರ್ಬಲಗೊಳಿಸುತ್ತದೆ ಎಂದು ಮಾರ್ಕೋ ರುಬಿಯೋ ಎಚ್ಚರಿಸಿದರು. ಚೀನಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಇಂದು ನಡೆದ 32ನೇ ಸುತ್ತಿನ ಪಂದ್ಯದಲ್ಲಿ ಭಾರತದ ಉನ್ನತಿ ಹೂಡಾ ಅವರನ್ನು 21-14, 9-21, 21-10 ಅಂತರದಿಂದ ಸೋಲಿಸುವ ಮೂಲಕ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ 2ನೇ ಸುತ್ತಿಗೆ ಮುನ್ನಡೆದರು. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಆಯುಷ್ ಶೆಟ್ಟಿ ಇಂಡೋನೇಷ್ಯಾದ ಅಲ್ವಿ ಫರ್ಹಾನ್ ಅವರನ್ನು 21-17, 5-21, 21-17 ಅಂತರದಿಂದ ಸೋಲಿಸಿ 16ರ ಸುತ್ತಿಗೆ ತಲುಪಿದರು. ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಜೋಡಿ 32ನೇ ಸುತ್ತಿನ ಪಂದ್ಯದಲ್ಲಿ ಚೀನಾದ ವಾಂಗ್ ಚಾಂಗ್ ಮತ್ತು ಲಿಯಾಂಗ್ ವಿಕಿಂಗ್ ವಿರುದ್ದ 16-21, 7-21 ಅಂತರದಿಂದ ಸೋತರು. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಾಳೆಯಿಂದ ಆರಂಭವಾಗಲಿರುವ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 74 ರಾಷ್ಟಗಳು ಮತ್ತು ಸುಮಾರು 3

ಸಾವಿರ ಕ್ರೀಡಾಪಟುಗಳು 10 ಕ್ರೀಡೆಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಒಟ್ಟು 215 ಚಿನ್ನದ ಪದಕಗಳನ್ನು ವಿಜೇತರು ಪಡೆಯಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ವಿಷಯವಾಗಿ ಮುಂದುವರಿದ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ವಿದ್ಯಾರ್ಥಿಗಳ ಪ್ರತಿಯೊಂದು ಸಮಸ್ಯೆ ಆಲಿಸಲು, ಪರಿಹರಿಸಲು ಸರ್ಕಾರ ಸಿದ್ದ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್. ಹಾರ್ಮೋಜ್ ಜಲಸಂಧಿ ನಿಯಂತ್ರಿಸಲು ಇರಾನ್ಗೆ ಅವಕಾಶ ನೀಡುವುದು ಅಪಾಯಕಾರಿ, ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ. ಚೀನಾ ಓಪನ್ ಬ್ಯಾಡ್ಮಿಂಟನ್ 2ನೇ ಸುತ್ತಿಗೆ ಪಿವಿ ಸಿಂಧು ಮುನ್ನಡೆ.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಈಗ ಕೇಳಿ ಗಾಂಧೀಜಿ ಸತ್ಯ ಮತ್ತು ಅಹಿಂಸಾ. ಮಾತನಾಡುತ್ತಾರೆ ಶ್ರೀಧರ್ ಗಸ್ತಿ.
2: ಆಕಾಶವಾಣಿ

ಸತ್ಯ ಮತ್ತು ಅಹಿಂಸೆಯ ಮಹಾನ್ ಪ್ರತಿಪಾದಕರು ಮಹಾತ್ಮ ಗಾಂಧೀಜಿ. ಈ ಕುರಿತು ಮಾತನಾಡುತ್ತಾರೆ ಲೇಖಕ ಹಾಗೂ ಶಿಕ್ಷಕರಾದ ಶ್ರೀಧರ್ ಗಸ್ತಿಯವರು.

ಮಹಾತ್ಮ ಗಾಂಧೀಜಿ ಈ ಜಗತ್ತು ಕಂಡ ಅದ್ವಿತೀಯ ಮನುಷ್ಯರು, ಜನನಾಯಕರು. ಅಹಿಂಸೆಯಿಂದ ದೇಶಕ್ಕೆ ಸ್ವಾತಂತ್ರ್ಯ ಗಳಿಸಿಕೊಟ್ಟ ಮಹಾನ್ ಚೇತನ. ಅವರ ಜೀವನ ಮತ್ತು ಅವರು ಹೇಳಿದ ತತ್ವಗಳು ಸದಾ ನಮಗೆ ಪ್ರೇರಣಾದಾಯಕ. ಮಹಾತ್ಮ ಗಾಂಧೀಜಿ ಅವರ ಜೀವನ ಗಾಥೆ ದೇಶದ ಸಂಸ್ಕೃತಿಯ ಪ್ರತೀಕವಾಗಿದೆ. ಸತ್ಯ ಮತ್ತು ಅಹಿಂಸೆಯ ಮಹಾನ್ ಪ್ರತಿಪಾದಕರು ಮಹಾತ್ಮ ಗಾಂಧೀಜಿ. ಕೇಳಿ ಶ್ರೀಧರ್ ಗಸ್ತಿ ಅವರು ಮಾತನಾಡುತ್ತಾರೆ.

ಆಸೆ ಕೆಡುಕಿಗೆ ಮೂಲ ಎಂಬ ಬುದ್ಧನ ವಾಣಿ ಮನುಷ್ಯನನ್ನು ಈ ಆಸೆ ಎಂಬ ಸ್ವಾರ್ಥ ಮೃಗವನ್ನಾಗಿಸುತ್ತದೆ. ಸ್ವಾರ್ಥ ತನ್ನ ಪರಿಮಿತಿಯನ್ನು ಮೀರಿದಾಗ ಅದನ್ನು ತನ್ನದಾಗಿಸಿಕೊಳ್ಳಲು ಮಾಡುವ ಮನುಷ್ಯನ ಹವನಿಕೆಗಳೇ ಅಶಾಂತಿಗೆ ಕಾರಣ. ಇದರ ಪರಿಣಾಮವಾಗಿ ಈ ಕಲಹ, ದಂಗೆಗಳು, ಸುಲಿಗೆ, ಕೊಲೆ, ಅತ್ಯಾಚಾರಗಳು, ಯುದ್ಧಗಳು ನಡೆದಿರುವುದು ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದಾಗ ಚಿತ್ರಹಿಂಸೆಯ ರಕ್ತ ದರ್ಪಣವಾಗಿರುವುದು ಕಂಡುಬರುತ್ತದೆ. ಈ ಭಯ ಇಡೀ ಪ್ರಪಂಚವನ್ನೇ ಕಾಡಿದ್ದು ಸುಳ್ಳೇನಲ್ಲ. ಈ ಕಾಲ ಪರಿವರ್ತನೆಯ ಸುಸಂದರ್ಭದಲ್ಲಿ ಸತ್ಯ ಮತ್ತು ಅಹಿಂಸಾ ತತ್ವಗಳ ಮೂಲಕ ಇವೆಲ್ಲವನ್ನೂ ಗೆಲ್ಲಬಹುದು ಎಂದು ತೋರಿಸಿಕೊಟ್ಟ ಮಹಾನ್ ವ್ಯಕ್ತಿಯೇ ನಮ್ಮೆಲ್ಲರ ಪ್ರೀತಿಯ ಬಾಪು. ಮಹಾತ್ಮ ಗಾಂಧೀಜಿಯವರ ಜೀವನ ದರ್ಶನದಲ್ಲಿ ಸತ್ಯಕ್ಕೆ ಪ್ರಥಮ ಸ್ಥಾನವಿದೆ. ಸತ್ಯ ಶೋಧನೆಯಲ್ಲಿ ತೊಡಗಿದ ಇವರು ಅನುಸರಿಸಿದ ಏಕೈಕ ಮಾರ್ಗವೆಂದರೆ ಅಹಿಂಸೆ. ಸತ್ಯವೇ ಶೀಲ, ಅದು ಪ್ರತ್ಯಕ್ಷ ದೇವರು. ಅದರ ಸಿದ್ಧಿಗಾಗಿ ಅಹಿಂಸೆಯೇ ಮೂಲ ಮಂತ್ರ. ಸಾಕ್ಷಾತ್ಕಾರಕ್ಕೆ ಇದೇ ಮೂಲ. ಹಿಂಸಾವಾದಿಗಳಿಂದ ತನಗಾಗುವ ಎಲ್ಲ ರೀತಿಯ ಆಘಾತಗಳನ್ನು ಸಹಿಸಿಕೊಂಡು ಅವರ ಹೃದಯ ಪರಿವರ್ತನೆಯಾಗುವಂತೆ ಮಾಡುವುದೇ ಅಹಿಂಸೆಯ ಉದ್ದೇಶ ಎಂಬುದರಿತ ಗಾಂಧೀಜಿಯವರು ತಮ್ಮ ಜೀವನದುದ್ದಕ್ಕೂ ಅಳವಡಿಸಿಕೊಂಡರು. ಇದಕ್ಕಾಗಿ ತಮ್ಮ ಬಾಳಿನ ಸರ್ವಸ್ವವನ್ನೂ ಪಣಕ್ಕಿಟ್ಟರು. ಇವರು ಅಹಿಂಸೆಯ ಕುರಿತು ಆಡಿರುವ ಮಾತುಗಳು ಋಷಿ ಮುನಿಗಳ ವಾಕ್ಯಗಳಂತೆ ಪ್ರಮಾಣಬದ್ಧವಾಗಿವೆ. ಸತ್ಯವನ್ನಲ್ಲದೆ ಬೇರೇನನ್ನೂ ಹೇಳುವುದಿಲ್ಲ, ಸತ್ಯವನ್ನೇ ಹೇಳುತ್ತೇನೆ ಎಂಬ ಧ್ಯೇಯವಾಕ್ಯವನ್ನು ಅಕ್ಷರಶಃ ಅಳವಡಿಸಿಕೊಂಡಿದ್ದ ಗಾಂಧೀಜಿಯವರು ಶಾಲಾ ಪರೀಕ್ಷೆಯಲ್ಲಿ ನಕಲು ಹೊಡೆಯಲು ಅವಕಾಶವಿದ್ದರೂ ನಿರಾಕರಿಸಿದ್ದರು. ಬಂಗಾರದ ಕಡಗ ಕದ್ದ ಅಣ್ಣನಿಗೆ ಸಹಾಯ ಮಾಡಿದ್ದಕ್ಕೆ ತಂದೆಯವರಲ್ಲಿ ಕ್ಷಮೆಯಾಚಿಸಿದ್ದರು. ಕರಿಯನೆಂಬ ಕಾರಣಕ್ಕೆ ಬಿಳಿಯರಿಂದ ರೈಲಿನಿಂದ ಹೊರಗೆ ದೂಡಿಸಿಕೊಂಡಿದ್ದರು. ಸತ್ಯಾಗ್ರಹ ಎಂಬ ಅಹಿಂಸೆಯ ಆಯುಧ ಬಳಸಿ ಅದೇ ಬಿಳಿಯರ ವಿರುದ್ಧ ಹೋರಾಡಿ ದೇಶವನ್ನು ಗುಲಾಮಗಿರಿಯಿಂದ ಬಿಡಿಸಿಕೊಟ್ಟರು. ಸತ್ಯಕ್ಕೆ ಹೊರತಾಗಿ ಮತ್ತಾವುದಕ್ಕೂ ಅಂಜನೆಂಬ ಎದೆಗಾರಿಕೆ ಇರುವವರಿಗೆ ಮಾತ್ರ ಈ ಸಾಹಸ ಸಾಧ್ಯ. ಸತ್ಯಕ್ಕಾಗಿ ಅಹಿಂಸಾಚರಣೆಯಲ್ಲಿ ತೊಡಗಿರುವವನು ಸಾಕ್ರೆಟಿಸ್ನಂತೆ, ಯೇಸುವಿನಂತೆ ಸತ್ಯಕ್ಕಾಗಿ ಸಾವನ್ನೂ ಸ್ವಾಗತಿಸುತ್ತಾರೆ. ವಿಶ್ವದಲ್ಲಿಯೇ ಅಜೇಯವೆನಿಸಿದ ಬ್ರಿಟಿಷ್ ಸಾಮ್ರಾಜ್ಯದೆದುರು ಮಹಾತ್ಮ ಗಾಂಧೀಜಿಯವರ ಹೋರಾಟದ ಜೀವನ ಜಗತ್ತಿಗೆ ಮಾದರಿಯಾದುದು. ಇಂತಹ ಮಹಾತ್ಮರ ಸತ್ಯಾಗ್ರಹದ ಕಲ್ಪನೆಯು ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಕರ್ತರಿಗೆ ಒಂದು ತೊಟ್ಟು ರಕ್ತ ಚೆಲ್ಲದೆ ಅನ್ಯಾಯದ ವಿರುದ್ಧ ಹೋರಾಡಲು ದೊರೆತ ಬಲು ದೊಡ್ಡ ಕೊಡುಗೆಯಾಗಿದೆ. ಇದರಿಂದಾಗಿಯೇ ಅಹಿಂಸಾ ಸತ್ಯಾಗ್ರಹದ ಹೋರಾಟದ ಹಾದಿಯ ಮೂಲಕ ಭಾರತ ಬ್ರಿಟಿಷರ ಆಡಳಿತದಿಂದ ಮುಕ್ತವಾಗಿ ಸ್ವಾತಂತ್ರ್ಯ ಗಳಿಸಿತು. ಅಹಿಂಸಾ ಸತ್ಯಾಗ್ರಹದ ಮಾರ್ಗವು ಲಕ್ಷಾಂತರ ಪುರುಷರು

ಮತ್ತು ಮಹಿಳೆಯರಿಗೆ ಗ್ರೇಟ್ ಬ್ರಿಟನ್ನ ಸಾಮ್ರಾಜ್ಯಶಾಹಿ ಆಡಳಿತ ಧೋರಣೆಯ ವಿರುದ್ಧ ನಿರಾಯುಧವಾಗಿ ದಂಗೆ ಏಳಲು ಪ್ರೇರೇಪಿಸಿತು. ಸತ್ಯಾಗ್ರಹ ಚಳುವಳಿಯ ಮೂಲಕ ಭಾರತದ ಪ್ರತಿಯೊಬ್ಬ ಹೋರಾಟಗಾರನಲ್ಲಿದ್ದ ಆತ್ಮವಿಶ್ವಾಸವೇ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಘಂಟಾಘೋಷವಾಗಿ ಹೇಳುವ ಧೈರ್ಯವನ್ನು ನೀಡಿತು. ದಕ್ಷಿಣ ಆಫ್ರಿಕಾದಲ್ಲಿದ್ದ ಬಿಳಿಯರ ಜನಾಂಗೀಯ ಆಡಳಿತದ ವಿರುದ್ಧ ಸತ್ಯಾಗ್ರಹ ಚಳವಳಿಯನ್ನು ಯಶಸ್ವಿಯಾಗಿ ಪ್ರಾರಂಭಿಸಿದ ಮಹಾತ್ಮ ಗಾಂಧಿ 1915 ಭಾರತಕ್ಕೆ ಮರಳಿದರು. ನಂತರ ಬ್ರಿಟಿಷ್ ಆಡಳಿತದ ವಿರುದ್ಧ ಬೃಹತ್ ಹೋರಾಟವನ್ನು ಆರಂಭಿಸಲು ಲಕ್ಷ ಲಕ್ಷ ಜನರನ್ನು ಸಜ್ಜುಗೊಳಿಸುವಲ್ಲಿ ಮುಂದಡಿಯಿಟ್ಟರು. ಗಾಂಧೀಜಿಯವರು ಭಾರತದಲ್ಲಿ ಸತ್ಯಾಗ್ರಹದ ಮೊದಲ ಪ್ರಯೋಗವನ್ನು 1917 ಬಿಹಾರದ ಚಂಪಾರಣ್ಯದಲ್ಲಿ ಇಂಡಿಗೋ ಕೃಷಿ ಪದ್ಧತಿಯ ಸಮಗ್ರ ಶೋಷಣೆಯ ವ್ಯವಸ್ಥೆಯ ವಿರುದ್ಧ ಮಾಡಿದರು. ಚಂಪಾರಣ್ಯ ಸತ್ಯಾಗ್ರಹದಿಂದಾಗಿ ಕಡ್ಡಾಯ ಇಂಡಿಗೋ ಕೃಷಿ ರದ್ದುಗೊಂಡಿತು. ಈ ಮೂಲಕ ಅಹಿಂಸಾ ಮಾರ್ಗದ ಹೋರಾಟದ ಧನಾತ್ಮಕ ಪರಿಣಾಮವೇನು ಎಂಬುದು ಜನರಿಗೆ ತಿಳಿಯಿತು. ಚಂಪಾರಣ್ಯ ಸತ್ಯಾಗ್ರಹದ ಬಳಿಕ ಸತ್ಯಾಗ್ರಹದ ತಾಕತ್ತೇನು ಎಂಬುದು ಭಾರತದ ಜನಸಾಮಾನ್ಯನಿಗೂ ಅರ್ಥವಾಗತೊಡಗಿತು. ಅಷ್ಟೇ ಅಲ್ಲ, ಯಾವುದೇ ಬಾಂಬ್ಗಳನ್ನೆಸೆಯದೆ ಬಂದೂಕು ಶಸ್ತ್ರಾಸ್ತ್ರಗಳನ್ನು ಹಿಡಿಯದೆ ಬ್ರಿಟಿಷ್ ರಾಜರ ವಿರುದ್ಧ ಹೋರಾಡುವ ಧೈರ್ಯ ಭಾರತೀಯ ಹೋರಾಟಗಾರರಿಗೆ ಬಂತು. ಬಳಿಕ ಸತ್ಯಾಗ್ರಹ ಅನ್ನೋದೇ ಭಾರತೀಯ ಹೋರಾಟಗಾರರ ಆಯುಧವಾಯಿತು. ಹಿಂದೂ ಹಾಗೂ ಮುಸ್ಲಿಂ ಸಂಘಟಿತರಾಗಿ ಹೋರಾಡಿದ ಖಿಲಾಫತ್ ಚಳವಳಿಗೂ ಸತ್ಯಾಗ್ರಹ ಚಳವಳಿ ಪ್ರೇರಣೆಯಾಯಿತು. ಹಿಂದೂ ಮುಸ್ಲಿಮರ ಸಂಘಟಿತ ಹೋರಾಟದಿಂದಾಗಿಯೇ ಖಿಲಾಫತ್ ಚಳವಳಿಯು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಒಂದು ರಾಷ್ಟ್ರೀಯ ಚಳವಳಿಯಾಗಿ ಗುರುತಿಸಲ್ಪಟ್ಟಿತು. ಅದೇ ರೀತಿ ಬ್ರಿಟಿಷ್ ಸರ್ಕಾರ ಉಪ್ಪಿನ ಮೇಲಿನ ಕರವನ್ನು ಒಂದೇ ಸಮನೆ ಹೆಚ್ಚಿಸಿತು. ಗಾಂಧೀಜಿಯವರು ಸಮುದ್ರ ತೀರದಲ್ಲಿ ಉಪ್ಪು ತಯಾರಿಸಿ ಕರ ನಿರಾಕರಣೆಯ ಆಂದೋಲನ ಹಮ್ಮಿಕೊಂಡರು. ಸಬರಮತಿ ಆಶ್ರಮದಿಂದ ಉಪ್ಪು ತಯಾರಿಸುವ ದಂಡಿಯವರೆಗೆ 340 ಕಿಲೋಮೀಟರುಗಳ ಕಾಲ್ನಡಿಗೆಯ ಜಾಥಾ ಹೊರಟರು. ಈ ಜಾಥಾಕ್ಕಾಗಿ ಗಾಂಧೀಜಿ 78 ಜನರ ತಂಡವನ್ನು ಆಯ್ದುಕೊಂಡರು. ಇದರಲ್ಲಿ ಕರ್ನಾಟಕದ ಹಾವೇರಿಯ ಮೈಲಾರ ಮಹಾದೇವರು ಇದ್ದರೆಂಬುದು ನಮಗೆಲ್ಲ ಅಭಿಮಾನದ ಸಂಗತಿಯಾಗಿದೆ. ತಂಡದಲ್ಲಿರುವ ಸತ್ಯಾಗ್ರಹಿಗಳಿಗೆ ಅಹಿಂಸೆಯನ್ನು ವೃತದಂತೆ ಪಾಲಿಸುವುದನ್ನು ಕಲಿಯಲು ತರಬೇತಿಯನ್ನು ನೀಡಿದ್ದರು. ಇದೇ ರೀತಿ ವಿದೇಶಿ ವಸ್ತುಗಳ ಬಹಿಷ್ಕರಿಸುವ ಅಸಹಕಾರ ಚಳವಳಿ, ಅಹಿಂಸಾ ಅಸ್ತ್ರಗಳು ಬ್ರಿಟಿಷರನ್ನು ಹೊರದಬ್ಬಲು ಕಾರಣವಾದವು. ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರೂ ಹೆಚ್ಚು ಶಿಸ್ತುಬದ್ಧರಾಗಿರಬೇಕೆಂದು ಗಾಂಧೀಜಿಯವರಿಗೆ ತಿಳಿದಿತ್ತು. ಹೀಗಾಗಿಯೇ ಜನರಿಗೆ ಈ ಬಗೆಗಿನ ಶಿಕ್ಷಣವನ್ನು ನೀಡಲು ಮುಂದಾದರು. ತಮ್ಮ ನಿಯತಕಾಲಿಕೆಗಳಾದ ಯಂಗ್ ಇಂಡಿಯಾ, ಹರಿಜನ ಹಾಗೂ ನವಜೀವನದ ಮೂಲಕ ಜನರಿಗೆ ಸತ್ಯಾಗ್ರಹ ಅಹಿಂಸಾ ಮಾರ್ಗದ ಹೋರಾಟವನ್ನು ಬೋಧಿಸಿದರು. ಗಾಂಧೀಜಿಯವರಿಗೆ ವಿಶ್ವದಾದ್ಯಂತ ಸಾವಿರಾರು ಅಭಿಮಾನಿಗಳು ಅನುಯಾಯಿಗಳಿದ್ದಾರೆ. ಅವರ ಜೀವನ ತತ್ವ ಸಿದ್ಧಾಂತಗಳು ಭಾರತ ಮಾತ್ರವಲ್ಲದೆ ವಿಶ್ವದಾದ್ಯಂತ ಇರುವ ಹಲವು ಸಾಮಾಜಿಕ ಹಾಗೂ ರಾಜಕೀಯ ಕಾರ್ಯಕರ್ತರಿಗೆ ಸ್ಫೂರ್ತಿಯಾಗಿದೆ. ಇವರಲ್ಲಿ ಆಫ್ರಿಕಾದ ಸ್ವಾತಂತ್ರ್ಯ ಹೋರಾಟಗಾರ ಅಧ್ಯಕ್ಷನಾಗಿದ್ದ ನೆಲ್ಸನ್ ಮಂಡೇಲಾ ಹಾಗೂ ಅಮೆರಿಕದ ಮಾರ್ಟಿನ್ ಲೂಥರ್ ಕಿಂಗ್ ಪ್ರಮುಖರಾಗಿದ್ದಾರೆ. ಗಾಂಧೀಜಿಯವರ ಅಹಿಂಸೆಯ ಆಚರಣೆಯಲ್ಲಿ ಪ್ರೇಮ, ತ್ಯಾಗ, ಸಹನೆ ಮತ್ತು ಧೈರ್ಯ ಎಂಬ ಮೂಲಧಾತುಗಳು ಅಡಗಿವೆ. ಜೀವ ಜಂತುಗಳಲ್ಲಿ ನಮಗಿರುವ ಪ್ರೇಮದ ಮೂರ್ತ ಸ್ವರೂಪವೇ ಅಹಿಂಸೆ. ಪ್ರೀತಿ ಇರುವಲ್ಲಿ ಹಿಂಸೆಗೆ ಸ್ಥಾನವಿಲ್ಲ. ನಮಗೆ ಪ್ರಿಯವಾದುದನ್ನು ನಾವು ಎಂದೂ ನಾಶಪಡಿಸುವುದಿಲ್ಲ. ಪ್ರೀತಿಯ ಅಭಾವವಿದ್ದಲ್ಲಿ ಮಾತ್ರವೇ ಹಿಂಸೆ ಸಾಧ್ಯ. ದ್ವೇಷಕ್ಕೆ ದ್ವೇಷ ಪರಿಹಾರವಲ್ಲ, ಕ್ರೌರ್ಯಕ್ಕೆ ಏಕೈಕ ಪರಿಹಾರವೆಂದರೆ ಪ್ರೇಮ. ಈ ಅಂಶವನ್ನು ಗಾಂಧೀಜಿಯವರ ಮಾತಿನಲ್ಲಿಯೇ ಹೇಳುವುದಾದರೆ, ಶಸ್ತ್ರ ಸನ್ಯಾಸ ಮಾಡಿರುವ ನನ್ನಲ್ಲಿ ನನ್ನನ್ನು ದ್ವೇಷಿಸುವವರಿಗೆ ಕೊಡಲು ಪ್ರೇಮ ತುಂಬಿದ ಬಟ್ಟಲಲ್ಲದೆ ಬೇರೇನೂ ಇಲ್ಲ. ಈ ಮಾತು ಅಹಿಂಸೆಗೆ ಇವರು ಕೊಟ್ಟ ಒಂದು ವ್ಯಾಖ್ಯಾನ. ಪುನರ್ಜನ್ಮದಲ್ಲಿ ನಂಬಿಕೆ ಇದ್ದ ಇವರು ಈ ಜನ್ಮದಲ್ಲದಿದ್ದರೆ ಅನೇಕ ಜನ್ಮಗಳ ಅನಂತರವಾದರೂ ವಿಶ್ವದ ಜೀವ ಜಂತುಗಳನ್ನೆಲ್ಲ ತಮ್ಮ ಪ್ರೇಮ ಬಾಹುಗಳಿಂದ ಅಪ್ಪಲು ಬಯಸುತ್ತಾರೆ. ಅಹಿಂಸೆಯ ಸಾಧನೆ ತಕ್ಕ ಮಟ್ಟಿಗಾದರೂ ಫಲಪ್ರದವಾಗಬೇಕಾದರೆ ತ್ಯಾಗ ಅತ್ಯಂತ ಅವಶ್ಯಕವೆಂಬುದನ್ನು ಗಾಂಧೀಜಿ ಮನಗಂಡಿದ್ದರು. ಸ್ವಾರ್ಥವೆಂಬುದು ಒಂದು ರೀತಿಯ ಹಿಂಸೆ. ಶರೀರ ಸುಖ, ಕೀರ್ತಿ, ಲಾಭ ಇಲ್ಲವೇ ಅಹಂಕಾರದ ಆಡಂಬರ, ಇವುಗಳಿಗಾಗಿಯೇ ಒಬ್ಬರು ಮತ್ತೊಬ್ಬರನ್ನು ಹಿಂಸಿಸುವುದು ವ್ಯಕ್ತಿಗಳಷ್ಟೇ ಏಕೆ, ರಾಷ್ಟ್ರಗಳೂ ಇದರಿಂದ ಮುಕ್ತವಲ್ಲ. ಕಾಮ, ಕ್ರೋಧ, ಮದ, ಮತ್ಸರಗಳಿಗೆ ಒಳಗಾಗಿರುವ ಮಾನವನಿಗೆ ಶುದ್ಧ ಅಹಿಂಸೆಯ ಆಚರಣೆ ಕೇವಲ ಮರೀಚಿಕೆಯೇ ಸರಿ. ಯಾವ ರೀತಿಯಿಂದಲೇ ಆಗಲಿ ತನ್ನ ಹಿತಕ್ಕಾಗಿ ಅನ್ಯರನ್ನು ಬಳಸುವುದು ಸ್ವಾರ್ಥ. ಇದೊಂದು ಮೃಗಧರ್ಮ. ಅನ್ಯರ ಒಳಿತಿಗಾಗಿ ತಾನು ಶ್ರಮಿಸುವುದೇ ತ್ಯಾಗ. ಆದ್ದರಿಂದ ಅಹಿಂಸೆ ಮತ್ತು ವಿಶ್ವಪ್ರೇಮಕ್ಕೆ ಯಾವ ತ್ಯಾಗವೂ ಹೆಚ್ಚೆನಿಸಲಾರದು. ಅಹಿಂಸೆಯ ಆಚರಣೆಗೆ ಬೇಕಾದ ಮತ್ತೊಂದು ಸಹಕಾರಿ ಧರ್ಮವೆಂದರೆ ಸಹನೆ. ತನ್ನನ್ನು ದ್ವೇಷಿಸುವವನನ್ನು ತಾನು ಪ್ರೀತಿಸಬೇಕೆಂದರೆ ಆಗ ಅವನಲ್ಲಿ ಬೆಟ್ಟದಷ್ಟು ಸಹನೆ ಬೇಕು. ಕೋಪ ಮತ್ತು ಮಾತ್ಸರ್ಯ ಅಹಿಂಸೆಯ ಪರಮ ವೈರಿಗಳು. ನಿರಹಂಕಾರಿಯಾದವನಿಗೆ

ಮಾತ್ರ ಈ ಸಹನೆ ಸಾಧ್ಯ. ಗಾಂಧೀಜಿ ಉದಾಹರಿಸಿದಂತೆ ತಾಯಿಯ ಪ್ರೇಮ ಸಹನೆಯ ಪ್ರತೀಕ. ತಾಯಿ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾಳೆ ಎಂಬುದು ಅವರ ಬಾಲ್ಯ ಜೀವನ ಗಮನಿಸಿದಾಗ ತಿಳಿಯುತ್ತದೆ. ತಾಯಿ ಹೇಳುತ್ತಿದ್ದ ಮೌಲ್ಯಯುತ ಕಥೆಗಳು ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರುವುದರ ಮೂಲಕ ಅವರ ಬದುಕಿನ ಚಿತ್ರಣವನ್ನೇ ಬದಲಾಯಿಸಿತು. ಪ್ರಸ್ತುತ ಸಂದರ್ಭದಲ್ಲಿಯೂ ಸಹ ತಾಯಿಯ ಪಾತ್ರದ ಮಹತ್ವ ಮನಗಾಣಬಹುದಾಗಿದೆ. ಸರ್ ಅರ್ನಾಲ್ಡ್ ಅನುವಾದಿಸಿದ ಬುದ್ಧನ ಚರಿತೆಯನ್ನು ಗಾಂಧೀಜಿ ಓದಿದ್ದರು. ಅದರ ಪ್ರಭಾವ ತಮ್ಮ ಜೀವನದ ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಅಳವಡಿಸಿಕೊಳ್ಳಲು ಸಹಕಾರಿಯಾಯಿತು. ಇವರ ಆದರ್ಶದ ಹಾದಿ ಮತ್ತು ಘನವಾದ ಬದುಕನ್ನು ಅರ್ಥ ಮಾಡಿಕೊಳ್ಳದೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ದೇಶದ ಜನರ ಸ್ವಾತಂತ್ರ್ಯದ ಹೋರಾಟಕ್ಕೆ ನಾಯಕತ್ವ ನೀಡಿದ್ದಲ್ಲದೆ ಬೇರೆ ಬೇರೆ ದೇಶದ ಜನರ ಹೋರಾಟಗಳಿಗೆ ಸ್ಫೂರ್ತಿಯಾಗಿದ್ದಾರೆ. ಅವರ ಬದುಕಿನ ನೂರಾರು ಕಥೆಗಳು ಜನರ ಸ್ಮೃತಿಕೋಶದಲ್ಲಿ ಜಾಗ ಪಡೆದಿರುವುದು ಸಹಜವೇ ಆಗಿದೆ. ಗಾಂಧೀಜಿಯವರ ಪಯಣ ಪ್ರೇರಣೆ ಗೆಲುವು ಮಾತ್ರವಲ್ಲದೆ ಅವರ ಸೋಲುಗಳೂ ಸಹ ಜನಮಾನಸದಲ್ಲಿ ಬೇರೂರಿವೆ. ಸ್ವಾತಂತ್ರ್ಯದ 75ನೇ ಸಂಭ್ರಮಾಚರಣೆಯ ಈ ಸಂದರ್ಭದಲ್ಲಿ ಗಾಂಧೀಜಿಯವರ ಆದರ್ಶದ ಬದುಕು ಸಾರ್ಥಕವಾಗಿದೆ, ಸತ್ಯ ಪ್ರಾಮಾಣಿಕತೆಯ ಪ್ರತೀಕವಾಗಿದೆ. ಇವರು ಯಾವ ದೇಶದ ಅಧ್ಯಕ್ಷರು ಅಥವಾ ಪ್ರಧಾನಮಂತ್ರಿಯೂ ಆಗಲಿಲ್ಲ, ಸೈನ್ಯದ ಮುಖ್ಯಸ್ಥರೂ ಆಗಲಿಲ್ಲ, ಯಾವುದೇ ರಾಜ್ಯದ ರಾಜನಾಗಲಿಲ್ಲ. ಇವರೊಬ್ಬ ಏಕಾಂಗಿ ಮನುಷ್ಯ, ಶಸ್ತ್ರಗಳಿರಲಿಲ್ಲ, ಆದರೆ 20ನೇ ಶತಮಾನ ಕಂಡ ಅತ್ಯಂತ ಶಕ್ತಿಶಾಲಿ ಮನುಷ್ಯ ಆದರು. ಜಗತ್ತು ಮಹಾತ್ಮ ಗಾಂಧೀಜಿಯವರನ್ನು ಎಂದೂ ಮರೆಯಲು ಸಾಧ್ಯವಿಲ್ಲ. ಅವರ ಸತ್ಯ ಮತ್ತು ಅಹಿಂಸೆಗಳು ಸದಾ ನಮ್ಮನ್ನು ಎಚ್ಚರಿಸುತ್ತಿರಲಿ.

ಓಡುವ ನೀರನ್ನು ತೆವಳುವ ಹಾಗೆ, ತೆವಳುವ ನೀರನ್ನು ನಿಲ್ಲುವ ಹಾಗೆ, ನಿಂತ ನೀರೆಲ್ಲವೂ ಇಂಗುವ ಹಾಗೆ, ಮಳೆ ನೀರ ಕೊಯ್ಲು ಸುಂದರ ಭವಿಷ್ಯಕ್ಕಾಗಿಯೇ.

ಕೇಳುಗರೇ, ಇದೊಂದು ಪ್ರಕಟಣೆ. 18-50 ವಯಸ್ಸಿನ ಗ್ರಾಮೀಣ ಭಾಗದ ನಿರುದ್ಯೋಗ ಯುವಕ ಯುವತಿಯರಿಗಾಗಿ ಆಗಸ್ಟ್ ತಿಂಗಳಲ್ಲಿ ಕುರಿ ಸಾಕಾಣಿಕೆ ಮತ್ತು ಫಾಸ್ಟ್ ಫುಡ್ ಸ್ಟಾಲ್ ಉದ್ಯಮ ಉಚಿತ ತರಬೇತಿಗಳು ಪ್ರಾರಂಭವಾಗಲಿವೆ. ಈ ತರಬೇತಿಗಳು ಸ್ವ ಉದ್ಯೋಗ ಪ್ರಾರಂಭಿಸಿ ಸ್ವಾವಲಂಬಿ ಜೀವನ ನಡೆಸಲು ಅನುಕೂಲವಾಗಲಿವೆ. ಈ ತರಬೇತಿಗಳು ಊಟ ವಸತಿಯೊಂದಿಗೆ ಸಂಪೂರ್ಣ ಉಚಿತವಾಗಿದ್ದು, ಮೊದಲು ಬಂದವರಿಗೆ ಹಾಗೂ ಗ್ರಾಮೀಣ ಭಾಗದವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ತರಬೇತಿಯಲ್ಲಿ ಕೌಶಲ್ಯ, ಸಾಧನಾ ಪ್ರೇರಣಾ ತರಬೇತಿ, ಉದ್ಯಮಶೀಲತೆಯ ದಕ್ಷ ಗುಣಗಳು, ಹೊಸ ಉದ್ಯಮದ ಸ್ಥಾಪನೆ ಬಗ್ಗೆ ಮಾಹಿತಿ, ಮಾರುಕಟ್ಟೆ ಸಮೀಕ್ಷೆ, ಮಾರಾಟದ ತಂತ್ರಗಳು, ಯಶಸ್ವಿ ಉದ್ಯಮಗಳಿಂದ ಅನುಭವ ಹಂಚಿಕೆ, ಕ್ಷೇತ್ರ ಭೇಟಿ, ಸಾಫ್ಟ್ ಸ್ಕಿಲ್ಸ್, ಯೋಗ ತರಬೇತಿ ಹಾಗೂ ಬ್ಯಾಂಕಿನಿಂದ ಸಾಲ ಪಡೆದು ಸ್ವಉದ್ಯೋಗ ಪ್ರಾರಂಭಿಸಲು ಬೇಕಾಗುವ ಜ್ಞಾನ, ಸರ್ಕಾರಿ ಯೋಜನೆಗಳು ಮತ್ತು ಯೋಜನಾ ವರದಿ ತಯಾರಿಕೆ ಇನ್ನಿತರ ಮಾಹಿತಿಗಳನ್ನು ಉಚಿತವಾಗಿ ನೀಡಲಾಗುವುದು. ಅಭ್ಯರ್ಥಿಗಳು ತಮ್ಮ ಹೆಸರು, ವಿಳಾಸಗಳನ್ನು ನೋಂದಾಯಿಸಲು ಕೊನೆಯ ದಿನಾಂಕ ಇದೇ ತಿಂಗಳ ಜುಲೈ 30, 2026. ಆಸಕ್ತರು ಸಂಸ್ಥೆಯ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು ಅಥವಾ ಆನ್ಲೈನ್ ಮೂಲಕ ವೆಬ್ಸೈಟ್ www.rcthaliyal.org ಅರ್ಜಿ ಸಲ್ಲಿಸಬಹುದಾಗಿದೆ. ತರಬೇತಿಯಲ್ಲಿ ಭಾಗವಹಿಸಲು ಆಸಕ್ತರು ನಿರ್ದೇಶಕರು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟ್ ಸಂಸ್ಥೆ ಹಳಿಯಾಳ ಉತ್ತರ ಕನ್ನಡ ಜಿಲ್ಲೆ ವಿಳಾಸಕ್ಕೆ ಸಂಪರ್ಕಿಸಲು ಕೋರಲಾಗಿದೆ. ಸಂಸ್ಥೆಯ ದೂರವಾಣಿ ಸಂಖ್ಯೆಗಳು 8211726

ಒಂಬತ್ತು ಏಳು ಮೂರು ಅಥವಾ ಒಂಬತ್ತು ನಾಲ್ಕು ಎಂಟು ಮೂರು ನಾಲ್ಕು ಎಂಟು ಐದು ನಾಲ್ಕು ಎಂಟು ಒಂಬತ್ತನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ ಸರಿಯಾಗಿ 8:57. ಚಿತ್ರಗೀತೆಗಳು. ಅನುರಾಗ ಸಂಗಮ ಚಿತ್ರದ ಗೀತೆ ಹಾಡಿದ್ದಾರೆ ರಮೇಶ್ ಚಂದ್ರ. ಸಾಹಿತ್ಯ ಮತ್ತು ಸಂಗೀತ ವಿಮನೋಹರ್.

ಫ್ರೆಂಡ್ಸ್ ಚಿತ್ರದ ಗೀತೆ ಹಾಡಿದ್ದಾರೆ ಕುಮಾರ್ ಸಾನು. ಕೆ ಕಲ್ಯಾಣ್ ಅವರ ಗೀತೆಗೆ ಗುರುಕಿರಣ್ ಅವರ ಸಂಗೀತವಿದೆ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:15. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪಾರ್ಲಿಮೆಂಟ್ ರಿವ್ಯೂ.
1: ಜನ್ಮ ಕಾಯುವೆನು, 3 ಗಂಟು ಬೆಸೆಯುವೆ ಎಂದು 100 ಕಾಲ.
2: A review of today's parliament proceedings read by Reshma Tiwari. First from the Lok Sabha. The writer

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಭಾವಗೀತೆಗಳು.
1: ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟೆ ಅಕ್ಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 15-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಇಲ್ಲಿಯವರೆಗೆ ಡಾಕ್ಟರ್ ರೋಹಿಣಿ ಮೋಹನ್ ಅವರ ಧ್ವನಿಯಲ್ಲಿ ಡಿವಿ ಗುಂಡಪ್ಪ ಅವರ ರಚನೆಯ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.
1: ಮನ್ ಭಾರಿ ಹೇ ಔರ್ ಕೋಯಿ ರಾಸ್ತಾ ನಜರ್ ನಹೀ ಆ ರಹಾ, ಯಾದ್ ರಖಿಯೇ ಸಮಾಧಾನ್ ಆಪ್ಕೆ ಪಾಸ್ ಹೈ. ಟೆಲಿಮಾನಸ್ ಕೆ ನಿಶುಲ್ಕ ನಂಬರ್ 1441.

ಯಾಗುವುದರ ಜೊತೆಗೆ 1.66 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹಣ ರೈತರಿಗೆ ನೇರ ವರ್ಗಾವಣೆ ಸಾಧ್ಯವಾಗಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಜೂನ್ 23, 2026 ಪತ್ರಿಕಾ ಪ್ರಕಟಣೆಯ ಮೂಲಕ ಈ ಕಾರ್ಯಕ್ರಮದ ಕುರಿತು ವಿವಿಧ ಕಾಳಜಿಗಳನ್ನು ತಿಳಿಸುವ ವಿವರವಾದ ಸ್ಪಷ್ಟತೆಯನ್ನು ನೀಡಿತು. ಆಟೋಮೊಬೈಲ್ ತಯಾರಕರು ಜೂನ್ 4, 2026 ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮದೇ ಆದ ಸ್ಪಷ್ಟನೆಗಳನ್ನು ನೀಡಿದರು. ಸ್ಪಷ್ಟನೆಗಳ ಹೊರತಾಗಿಯೂ ಈ ಬಿಪಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಾಳಜಿಗಳು ಮುಂದುವರೆದಿವೆ. ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು ಈ ಕಾಳಜಿಗಳಿಗೆ ವಾಸ್ತವಿಕ ಸಾಕ್ಷ್ಯಾಧಾರಿತ ಪ್ರತಿಕ್ರಿಯೆಗಳನ್ನು ಒದಗಿಸುತ್ತವೆ. ಎಥೆನಾಲ್ ಭಾರತವು ಕಂಡುಹಿಡಿದ ಅಥವಾ ತರಾತುರಿಯಲ್ಲಿ ಜಾರಿಗೆ ತಂದ ಹೊಸ ಇಂಧನವಲ್ಲ. ಹೆನ್ರಿ ಫೋರ್ಡ್ ಅವರು 100 ಶತಮಾನಕ್ಕೂ ಹಿಂದೆ ಮಾಡೆಲ್ ಟಿ ಕಾರು ಎಥೆನಾಲ್ನಲ್ಲಿ ಚಲಿಸುವಂತೆ ವಿನ್ಯಾಸಗೊಳಿಸಿದ್ದರು. ಬ್ರೆಜಿಲ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನಂತಹ ದೇಶಗಳು ದಶಕಗಳಿಂದ ಪೆಟ್ರೋಲ್ನಲ್ಲಿ ಎಥೆನಾಲ್ ಅನ್ನು ಬೆರೆಸುತ್ತಿವೆ. ಭಾರತದ ಸ್ವಂತ ಎಥೆನಾಲ್ ಕಥೆಯೂ ಸಹ ಪ್ರಸ್ತುತ ಸರ್ಕಾರಕ್ಕಿಂತ ಬಹಳ ಹಿಂದೆಯೇ ಪ್ರಾರಂಭವಾಯಿತು. ಇದು 2 ದಶಕಗಳಿಗೂ ಹೆಚ್ಚು ಕಾಲದ ಪಯಣವಾಗಿದೆ. 2001 ಎಥೆನಾಲ್ ಬ್ಲೆಂಡಿಂಗ್ ಪೈಲಟ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು. 2004 ಕಾರ್ಯಕ್ರಮವನ್ನು ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು. 2006 E5 ಅಥವಾ 5% ಬ್ಲೆಂಡಿಂಗ್ ಅನ್ನು ಹಲವಾರು ರಾಜ್ಯಗಳಲ್ಲಿ ಜಾರಿಗೆ ತರಲಾಯಿತು. 2013 ಜನವರಿಯಲ್ಲಿ 10 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 5% ಎಥೆನಾಲ್ ಬ್ಲೆಂಡಿಂಗ್ ಸಾಧಿಸುವ ಗುರಿಯೊಂದಿಗೆ ನೀತಿ ಚೌಕಟ್ಟನ್ನು ಭಾರತದ ಗೆಜೆಟ್ನಲ್ಲಿ ಅಧಿಸೂಚಿಸಲಾಯಿತು. ಇದರ ಹೊರತಾಗಿಯೂ 2014 ಬ್ಲೆಂಡಿಂಗ್ ಸುಮಾರು 1.5% ಮಾತ್ರವೇ ಇತ್ತು. ಏಕೆಂದರೆ ಭಾರತವು ಕೇವಲ ಕಬ್ಬಿನಿಂದ ಸಾಕಷ್ಟು ಎಥೆನಾಲ್ ಅನ್ನು ಉತ್ಪಾದಿಸಲು ಸಾಧ್ಯವಾಗಲಿಲ್ಲ. 2018 ಜೈವಿಕ ಇಂಧನಗಳ ಮೇಲಿನ ರಾಷ್ಟೀಯ ನೀತಿಯು ಕಚ್ಚಾ ವಸ್ತುಗಳ ಮೂಲವನ್ನು ಕಬ್ಬಿನಾಚೆಗೆ, ಜೋಳ ಮತ್ತು ಹೆಚ್ಚುವರಿ ಧಾನ್ಯಗಳಿಗೆ ವಿಸ್ತರಿಸಿತು. ಹಾಗೆ ಎಥೆನಾಲ್ ಉತ್ಪಾದನೆಯನ್ನು ಸಂಪೂರ್ಣ ಸರ್ಕಾರಿ ಮಟ್ಟದ ಮಿಷನ್ ಆಗಿ ಪರಿವರ್ತಿಸಿತು. 2021 ನೀತಿ ಆಯೋಗವು ವಾಹನ ತಯಾರಕರು, ತೈಲ ಕಂಪನಿಗಳು ಮತ್ತು ಕೃಷಿ ತಜ್ಞರೊಂದಿಗೆ ಸಮಾಲೋಚಿಸಿದ ನಂತರ ವಿವರವಾದ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿತು. 2021 IOCL, BPCL ಮತ್ತು HPCL ಖಾಸಗಿ ಹೂಡಿಕೆಯನ್ನು ಆಹ್ವಾನಿಸಿ ಖಾತರಿಪಡಿಸಿದ ಖರೀದಿ ಒಪ್ಪಂದಗಳು ಮತ್ತು ಬ್ಯಾಂಕ್ ಹಣಕಾಸಿನ ಬೆಂಬಲದೊಂದಿಗೆ ಸಮರ್ಪಿತ ಎಥೆನಾಲ್ ಸ್ಥಾವರಗಳನ್ನು ಸ್ಥಾಪಿಸಲು ಮುಂದಾದವು. 2021 10% ಬ್ಲೆಂಡಿಂಗ್ ಸಾಧಿಸಲು ಭಾರತಕ್ಕೆ ವಾರ್ಷಿಕವಾಗಿ ಸುಮಾರು 500 ರಿಂದ 600 ಕೋಟಿ ಲೀಟರ್ ಎಥೆನಾಲ್ ಅಗತ್ಯವಿತ್ತು. ಹೊಸ ಹೂಡಿಕೆಗಳು ಉತ್ಪಾದನಾ ಸಾಮರ್ಥ್ಯವನ್ನು ವಿಸ್ತರಿಸಿದಂತೆ ವಾರ್ಷಿಕ ಎಥೆನಾಲ್ ಲಭ್ಯತೆಯು 1200 ಕೋಟಿ ಲೀಟರ್ಗಳಿಗೆ ಸಮೀಪಿಸಿತು. ಸಾಕಷ್ಟು ಪೂರೈಕೆಯೊಂದಿಗೆ 20% ಬ್ಲೆಂಡಿಂಗ್ಗೆ ಮುನ್ನಡೆಯುವುದು ತಾರ್ಕಿಕ ಮತ್ತು ಜವಾಬ್ದಾರಿಯುತ ಮುಂದಿನ ಹಂತವಾಯಿತು. ಬ್ಲೆಂಡಿಂಗ್ನಲ್ಲಿನ ಏಕತೆಯು ಹಠಾತ್ ಜಿಗಿತವಲ್ಲ, ಬದಲಾಗಿ ಸ್ಥಿರವಾದ ಮತ್ತು ಮಾಪನಾಂಕ ನಿರ್ಣಯಿಸಿದ ಪ್ರಗತಿಯ ಕಥೆಯನ್ನು ಹೇಳುತ್ತದೆ. ಬ್ರೆಜಿಲ್ ಮೊದಲಿನಿಂದಲೂ ಪ್ರಪಂಚದ ಅತಿದೊಡ್ಡ ಎಥೆನಾಲ್ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಿತು. ಇದಕ್ಕೆ ಸ್ವಾಭಾವಿಕವಾಗಿ ದಶಕಗಳೇ ಬೇಕಾಯಿತು. ಆ ಅನುಭವದಿಂದ ಕಲಿಯುವ ಅನುಕೂಲ ಭಾರತಕ್ಕೆ ಇತ್ತು. ಅವಸರ ಅವಸರವಾಗಿ ಜಾರಿಗೆ ತಂದಂತೆ ಕಂಡುಬರುವುದು ವಾಸ್ತವವಾಗಿ 2 ದಶಕಗಳ ಅಡಿಪಾಯದ ಕೆಲಸವಾಗಿದೆ. ನಂತರ ಶಿಸ್ತುಬದ್ಧ ಅನುಷ್ಠಾನದ ಫಲವಾಗಿದೆ. ಭಾರತವು ಸಂಸ್ಕರಣಾಗಾರಗಳು, ಟರ್ಮಿನಲ್ಗಳು ಮತ್ತು ಪೈಪ್ಲೈನ್ಗಳ ವಿಶಾಲ ಜಾಲದ ಮೂಲಕ 100,000+ ಚಿಲ್ಲರೆ ಮಾರಾಟ ಮಳಿಗೆಗಳನ್ನು ನಿರ್ವಹಿಸುತ್ತಿದೆ. ರಾಷ್ಟ್ರವ್ಯಾಪಿ 3 ಪ್ರತ್ಯೇಕ ಮೂಲ ಇಂಧನಗಳನ್ನು ದಾಸ್ತಾನು ಮಾಡುವುದು ವೆಚ್ಚವನ್ನು ಹೆಚ್ಚಿಸುತ್ತದೆ ಮತ್ತು ಪ್ರತಿಯೊಂದು ಮಳಿಗೆಯಲ್ಲಿ ಗುಣಮಟ್ಟದ ನಿಯಂತ್ರಣವನ್ನು ಸಂಕೀರ್ಣಗೊಳಿಸುತ್ತದೆ. ಪ್ರೀಮಿಯಂ ಪೆಟ್ರೋಲ್ ಸಮಾನವಾದ ಹೋಲಿಕೆಯಲ್ಲ. ಇದು ಸೀಮಿತ ಪ್ರಮಾಣದಲ್ಲಿ ಪ್ರೀಮಿಯಂ ದರದಲ್ಲಿ ಮಾರಾಟವಾಗುವ ಸಣ್ಣ ಸಂಯೋಜಕಗಳನ್ನು ಒಳಗೊಂಡಿರುವ ಉತ್ಪನ್ನವಾಗಿದೆ. ಪ್ರತ್ಯೇಕ ರಾಷ್ಟ್ರವ್ಯಾಪಿ ಮೂಲ ಇಂಧನವಲ್ಲ. ಈಗಾಗಲೇ ಅಸ್ತಿತ್ವದಲ್ಲಿರುವ ಬಗ್ಗೆಯೂ ಪ್ರಶ್ನೆ ಇದೆ. ಸಾರ್ವಜನಿಕ ವಲಯದ ಬ್ಯಾಂಕುಗಳು ಎಥೆನಾಲ್ ಸ್ಥಾವರಗಳು ಸಂಗ್ರಹಣೆ ಮತ್ತು ಲಾಜಿಸ್ಟಿಕ್ನಲ್ಲಿ ವರ್ಷಕ್ಕೆ 1,00,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಹೂಡಿಕೆ ಮಾಡಿವೆ. ಈಗ ಈ 10 ಹಿಂತಿರುಗುವುದು ಈ ಹೂಡಿಕೆಯನ್ನು ವ್ಯರ್ಥ ಮಾಡುತ್ತದೆ ಮತ್ತು ಅದನ್ನು ನಂಬಿಕೆಯಿಂದ ನಿರ್ಮಿಸಿದ ರೈತರು ಮತ್ತು ಉದ್ಯಮಿಗಳಿಗೆ ಹಾನಿ ಮಾಡುತ್ತದೆ. ಈ 20 ಜಾರಿಗೆ ತರುವ ಮೊದಲು ವಾಹನ ಉದ್ಯಮದೊಂದಿಗೆ ಪರಿವರ್ತನೆಯ ಆರಂಭದಿಂದಲೇ, ಅಂದರೆ 2020-21 ಆರಂಭದಲ್ಲೇ ತಯಾರಕರೊಂದಿಗೆ ಈ 10 ಹೊಂದಾಣಿಕೆಯ ಬಗ್ಗೆ ಚರ್ಚಿಸಲಾಯಿತು ಮತ್ತು ಭಾರತವು ತನ್ನ ಈ 10 ಗುರಿಯನ್ನ ನಿಗದಿತ ಸಮಯಕ್ಕಿಂತ 5 ಮೊದಲೇ ಜೂನ್ 2022 ಸಾಧಿಸಿತು. ಈ 20 ಇದಕ್ಕಾಗಿ ಪ್ರಕ್ರಿಯೆಯು ಇನ್ನಷ್ಟು ಸಂಪೂರ್ಣವಾಗಿತ್ತು.
ಎಂಜಿನ್ ಮಾಪನಾಂಕ ನಿರ್ಣಯ, ಇಂಧನ ವ್ಯವಸ್ಥೆಗಳು

ರಬ್ಬರ್ ಘಟಕಗಳು, ಹೊರಸೂಸುವಿಕೆ ಮತ್ತು ಇಂಧನ ದಕ್ಷತೆಯನ್ನು, ಇಂಧನವು ಯಾವುದೇ ಪೆಟ್ರೋಲ್ ಪಂಪ್ ತಲುಪುವ ಮೊದಲು ಹಲವಾರು ಸುತ್ತಿನ ಪರೀಕ್ಷೆಗಳ ಮೂಲಕ ಪರಿಶೀಲಿಸಲಾಯಿತು. ತಯಾರಕರು E20 ಸುರಕ್ಷತೆಯ ಬಗ್ಗೆ ಮನವರಿಕೆಯಾಗದಿದ್ದರೆ ಅದರ ಮೇಲಿನ ವಾರಂಟಿಗಳನ್ನು ನೀಡುತ್ತಿರಲಿಲ್ಲ. ಕೆಲವು ವಾಹನಗಳಲ್ಲಿ ಇಂಧನ ಮಿತವ್ಯಯದಲ್ಲಿ 3-5% ಇಳಿಕೆ ಕಂಡುಬರಬಹುದು. ಆದಾಗ್ಯೂ ವಾಸ್ತವ ಪ್ರಪಂಚದ ಮೈಲೇಜ್ ಇಂಧನದ ಪ್ರಕಾರಕ್ಕಿಂತ ಹೆಚ್ಚಾಗಿ ಚಾಲನಾ ಅಭ್ಯಾಸಗಳು, ಟೈರ್ ಒತ್ತಡ, ಸರ್ವಿಸಿಂಗ್ ಮತ್ತು ಏರ್ ಕಂಡೀಷನರ್ ಬಳಕೆಯ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತದೆ. ಮೈಲೇಜ್ ಚಿತ್ರದ ಒಂದು ಭಾಗ ಮಾತ್ರ. ಇಂಧನ ಮಿತವ್ಯಯವನ್ನು ಮೀರಿ E20 ಹಲವಾರು ಕಾರ್ಯಕ್ಷಮತೆ ಮತ್ತು ಪರಿಸರ ಪ್ರಯೋಜನಗಳನ್ನು ನೀಡುತ್ತದೆ. ಇದು ಪೆಟ್ರೋಲ್ನ 84.4% ಹೋಲಿಸಿದರೆ ಸುಮಾರು 108.5% ಹೆಚ್ಚಿನ ರಿಸರ್ಚ್ ಆಕ್ಟೇನ್ ಸಂಖ್ಯೆಯನ್ನು ಹೊಂದಿದೆ. ಇದು ಭಾರತೀಯ ಪೆಟ್ರೋಲ್ನ ಪರಿಣಾಮಕಾರಿ ಆಕ್ಟೇನ್ ರೇಟಿಂಗ್ ಅನ್ನು ಸುಮಾರು 95% ಏರಿಸುತ್ತದೆ. ಇದು ಆಧುನಿಕ ಇಂಜಿನ್ಗಳಲ್ಲಿ ದಹನ ಕ್ರಿಯೆಯನ್ನು ಸುಧಾರಿಸುತ್ತದೆ. E20 ಕ್ಯಾಲಿಬ್ರೇಟ್ ಮಾಡಲಾದ ವಾಹನಗಳು ಸುಗಮ ವೇಗವರ್ಧನೆಯನ್ನು ನೀಡುತ್ತವೆ. E20 ಉತ್ತಮವಾದ ಆಂಟಿ ನಾಕ್ ಗುಣಲಕ್ಷಣಗಳನ್ನು ನೀಡುತ್ತದೆ. E20 ಗಮನಾರ್ಹವಾಗಿ ಕಡಿಮೆ ಕಣಗಳ ಹೊರಸೂಸುವಿಕೆಯೊಂದಿಗೆ ಸ್ವಚ್ಛವಾದ ಎಂಜಿನ್ ಕಾರ್ಯಾಚರಣೆಯನ್ನು ಸಕ್ರಿಯಗೊಳಿಸುತ್ತದೆ. E20 ಜೀವನ ಚಕ್ರದ ಇಂಗಾಲದ ಹೊರಸೂಸುವಿಕೆಯನ್ನು ಸುಮಾರು 40% ಕಡಿಮೆ ಮಾಡಬಲ್ಲದು. ವಾಹನದ ಕೈಪಿಡಿಯಲ್ಲಿ E10 ಕಾಂಪ್ಯಾಟಬಲ್ ಎಂದು ಬರೆಯಲಾಗಿದ್ದರೆ ಇದರ ಅರ್ಥ E20 ಕಾರಿಗೆ ಸುರಕ್ಷಿತವಲ್ಲ ಎಂದು ಅರ್ಥವಲ್ಲ. ವಾಹನದ ಕೈಪಿಡಿಯು ವಾಹನವು ಪ್ರಮಾಣೀಕೃತವಾದಾಗ ಅಸ್ತಿತ್ವದಲ್ಲಿದ್ದಂತಹ ಇಂಧನ ಮಾನದಂಡವನ್ನು ಪ್ರತಿಬಿಂಬಿಸುತ್ತದೆ. ವ್ಯಾಪಕವಾದ ಪರೀಕ್ಷೆ ಮತ್ತು ನಿಯಂತ್ರಕ ಅನುಮೋದನೆಯ ನಂತರ ಇಂಧನ ಮಾನದಂಡಗಳು ಮುಂದುವರಿದ ತಕ್ಷಣ ವಾಹನವು ಅಸುರಕ್ಷಿತವಾಗುತ್ತದೆ ಎಂದು ಇದರ ಅರ್ಥವಲ್ಲ. E20 ಅನ್ನು ಜಾರಿಗೆ ತರುವ ಮೊದಲು ಸರ್ಕಾರದ ARAI, SIAM ವಾಹನ ತಯಾರಕರು ಮತ್ತು ತೈಲ ಕಂಪನಿಗಳನ್ನು ಒಳಗೊಂಡಂತಹ ತಜ್ಞರ ಸಮಿತಿಗಳನ್ನು ರಚಿಸಿತು. 2021 ನೀತಿ ಆಯೋಗದ ಮಾರ್ಗಸೂಚಿಯು ನಿರ್ದಿಷ್ಟವಾಗಿ E10 ರಿಂದ E20 ಬದಲಾವಣೆಯನ್ನು ತಿಳಿಸಿತು ಮತ್ತು ತಯಾರಕರಿಗೆ ವರ್ಷಗಳ ಮುಂಚಿತವಾಗಿಯೇ ಸೂಚನೆ ನೀಡಿತು. E20 ಹಳೆಯ ವಾಹನಗಳಲ್ಲಿ ರಬ್ಬರ್ ಭಾಗಗಳು, ಇಂಧನ ಮಾರ್ಗಗಳು ಅಥವಾ ಎಂಜಿನ್ಗಳನ್ನು ಹಾನಿಗೊಳಿಸುತ್ತದೆ ಎನ್ನುವ ಸಂಶಯ ಜನರಲ್ಲಿದೆ. E15+ ಮಿಶ್ರಣಗಳು ಈಗಾಗಲೇ ಭಾರತದಾದ್ಯಂತ 3.5 ವರ್ಷಗಳಿಂದ ಬಳಕೆಯಲ್ಲಿವೆ. E20 ಮಾರುಕಟ್ಟೆಯನ್ನು ತಲುಪುವ ಮೊದಲು ಎಂಜಿನ್ ಬಳಕೆ, ತುಕ್ಕು ನಿರೋಧಕತೆ ಮತ್ತು ಚಾಲನಾ ಸಾಮರ್ಥ್ಯವನ್ನು ಒಳಗೊಂಡ ವ್ಯಾಪಕವಾದ ಪ್ರಯೋಗಾಲಯ ಪರೀಕ್ಷೆ ಮತ್ತು ಕ್ಷೇತ್ರ ಮೌಲ್ಯಮಾಪನವನ್ನು ಮಾಡಲಾಗಿದೆ. ಅತ್ಯಂತ ಬಲವಾದ ಪುರಾವೆಯು ನೈಜ ಪ್ರಪಂಚದಿಂದ ಬರುತ್ತದೆ. ಮಾರುತಿ ಸುಜುಕಿ ಆರ್ಥಿಕ ವರ್ಷ 2025-26 2.84 ಕೋಟಿ ಕಾರುಗಳಿಗೆ ಸೇವೆ ಸಲ್ಲಿಸಿದೆ. ಅದರಲ್ಲಿ 1.5 ಕೋಟಿ ಕಾರುಗಳು E20 ಎಂದಿಗೂ ಪ್ರಮಾಣೀಕರಿಸಲ್ಪಡದ ಹಳೆಯ ವಾಹನಗಳಾಗಿವೆ. E20 ಸಂಬಂಧಿತ ಯಾವುದೇ ಹಾನಿ ಕಂಡುಬಂದಿಲ್ಲ. E20 ನಿಜವಾಗಿಯೂ ರಬ್ಬರ್ ಮತ್ತು ನಿರ್ನಾಳಗಳು, ಇಂಧನ ಮಾರ್ಗಗಳು ಅಥವಾ ಎಂಜಿನ್ಗಳನ್ನು ಹಾನಿಗೊಳಿಸಿದ್ದರೆ ಅದು ವಾರಂಟಿ ಕ್ಲೈಮ್ಗಳು ಮತ್ತು ದೂರುಗಳ ಅಲೆಯಾಗಿ ಹೊರಹೊಮ್ಮುತ್ತಿತ್ತು. ಅಂತಹ ಯಾವುದೇ ಅಲೆ ಸಂಭವಿಸಲಿಲ್ಲ. ಜೊತೆಗೆ ಭಾರತದ ಎಥೆನಾಲ್ ಪೂರೈಕೆ ಸರಪಳಿಯನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಲಾಗುತ್ತದೆ. ಎಥೆನಾಲ್ ಮತ್ತು ಮಿಶ್ರಿತ ಪೆಟ್ರೋಲ್ ಕಟ್ಟುನಿಟ್ಟಾದ BIS ವಿಶೇಷಣಗಳನ್ನು ಪೂರೈಸಬೇಕು. ಇದನ್ನು ಡಿಸ್ಟಿಲರಿಯಿಂದ ಡಿಪೋವರೆಗೆ ಮತ್ತು ಚಿಲ್ಲರೆ ಪಂಪ್ವರೆಗೆ ಪ್ರತಿ ಹಂತದಲ್ಲೂ ಪರಿಶೀಲಿಸಲಾಗುತ್ತದೆ. ಕಲಬೆರಕೆಯ ವಿರುದ್ಧ ಶೂನ್ಯ ಸಹಿಷ್ಣುತೆಯನ್ನು ಜಾರಿಗೊಳಿಸುವಂತೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚಿಸಲಾಗಿದೆ. ಎಥೆನಾಲ್ ಅಗ್ಗದ ಇಂಧನವಾಗಿರಬೇಕು. ಆದರೆ E20 ಪೆಟ್ರೋಲ್ ಶುದ್ಧ ಪೆಟ್ರೋಲ್ಗಿಂತ ಕಡಿಮೆ ಬೆಲೆಯಲ್ಲಿ ಏಕೆ ಇಲ್ಲ ಎನ್ನುವ ಪ್ರಶ್ನೆಗಳನ್ನು ಕೇಳಲಾಗುತ್ತಿದೆ. ಸರ್ಕಾರವು ಈ ಕಾರ್ಯಕ್ರಮದ ಅಡಿಯಲ್ಲಿ ಪೂರೈಕೆಯಾಗುವ ಎಥೆನಾಲ್ಗೆ ರೈತರು ನ್ಯಾಯಯುತವಾದ ಬೆಲೆಯನ್ನು ಪಡೆಯುವುದನ್ನು ಖಾತ್ರಿಪಡಿಸುತ್ತದೆ. ಉದಾಹರಣೆಗೆ GST, ಸಾರಿಗೆ ಮತ್ತು ಸಂಗ್ರಹಣಾ ವೆಚ್ಚಗಳನ್ನು ಸೇರಿಸುವ ಮೊದಲೇ ಜೋಳದ ಆಧಾರಿತ ಎಥೆನಾಲ್ ಅನ್ನು ಲೀಟರ್ಗೆ ಸುಮಾರು 81.86 ರೂಪಾಯಿಗೆ ಖರೀದಿಸಲಾಗುತ್ತದೆ. ಜಾಗತಿಕ ಕಚ್ಚಾ ತೈಲ ಬೆಲೆಗಳು ಪ್ರತಿ ಬ್ಯಾರೆಲ್ಗೆ ಸುಮಾರು $70 ಇದ್ದಾಗ E20 ಉತ್ಪಾದನೆಯು ಶುದ್ಧ ಪೆಟ್ರೋಲ್ನಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿನ ವೆಚ್ಚವನ್ನು ಹೊಂದಿರಬಹುದು. ಕಚ್ಚಾ ತೈಲದ ಬೆಲೆಗಳು ತೀವ್ರವಾಗಿ ಏರಿದಾಗ ಸಾಮಾನ್ಯವಾಗಿ ಪ್ರತಿ ಬ್ಯಾರೆಲ್ಗೆ $120-$130 ಅಥವಾ ಅದಕ್ಕಿಂತ ಹೆಚ್ಚಿನ ಮಟ್ಟಕ್ಕೆ ತಲುಪಿದಾಗ ಮಾತ್ರ ಎಥೆನಾಲ್ ಅಗ್ಗದ ಆಯ್ಕೆಯಾಗುತ್ತದೆ. E20 ಅನ್ನು ಶುದ್ಧ ಪೆಟ್ರೋಲ್ನ ದರದಲ್ಲಿ ಮಾರಾಟ ಮಾಡಿದರೂ ಸಹ ಗ್ರಾಹಕರು ಲಾಭವನ್ನು ಪಡೆಯುತ್ತಾರೆ. ಭಾರತದಲ್ಲಿ ಮಾರಾಟವಾಗುವ ಪ್ರತಿ ಲೀಟರ್ ಪೆಟ್ರೋಲ್ನಲ್ಲಿ ಸುಮಾರು 20% ಭಾಗವು ಈಗ ಸ್ವದೇಶಿ ನಿರ್ಮಿತ ಎಥೆನಾಲ್ ಆಗಿದೆ. ಕಚ್ಚಾ ತೈಲದಂತಲ್ಲದೆ ಎಥೆನಾಲ್ ಬೆಲೆಗಳು ಬ್ರೆಂಟ್

0: ಕಚ್ಚಾತೈಲದ ಏರಿಳಿತಗಳು, ಯುದ್ಧಗಳು ಅಥವಾ ಜಾಗತಿಕ ಸಾಗಾಣೆ ಅಡೆತಡೆಗಳಿಂದ ಪ್ರಭಾವಿತವಾಗುವುದಿಲ್ಲ. ಇದರ ಅರ್ಥ ಪ್ರತಿ ಇಂಧನ ಟ್ಯಾಂಕ್ನ 1/5 ಭಾಗವು ಸ್ಥಿರವಾದ ಸ್ವದೇಶಿ ಪೂರೈಕೆಯಿಂದ ಬರುತ್ತದೆ. ಇದು ಜಾಗತಿಕ ತೈಲ ಬೆಲೆಯ ಆಘಾತಗಳಿಗೆ ಭಾರತದ ಒಡ್ಡಿಕೊಳ್ಳುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಅದೇ ಸಮಯದಲ್ಲಿ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ. ಎಥನಾಲ್ ಬ್ಲೆಂಡಿಂಗ್ ಭಾರತದಲ್ಲಿ ಪೆಟ್ರೋಲ್ ಬೆಲೆಗಳನ್ನು ಇತರ ದೇಶಗಳಿಗಿಂತ ಹೆಚ್ಚು ಸ್ಥಿರವಾಗಿಡಲು ಸಹಾಯ ಮಾಡಿದೆ. ಪ್ರಪಂಚದ ಇತರ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಇಂಧನದ ಬೆಲೆಗಳು ಹೇಗೆ ಚಲಿಸಿವೆ ಎಂಬುದರಲ್ಲಿ ಫಲಿತಾಂಶಗಳು ಗೋಚರಿಸುತ್ತವೆ. ಪೆಟ್ರೋಲ್ನಲ್ಲಿ ಬೆರೆಸುವ ಪ್ರತಿ ಲೀಟರ್ ಎಥೆನಾಲ್ 4 ವಿಷಯಗಳನ್ನು ಸೂಚಿಸುತ್ತದೆ: ಕಡಿಮೆ ಕಚ್ಚಾ ತೈಲ ಆಮದು, ಕಡಿಮೆ ವಿದೇಶಿ ವಿನಿಮಯ ವೆಚ್ಚ, ಭಾರತೀಯ ರೈತರಿಗೆ ಹೆಚ್ಚಿನ ಆದಾಯ ಮತ್ತು ನಾಗರಿಕರಿಗೆ ಪಂಪ್ನಲ್ಲಿ ಹೆಚ್ಚು ಸ್ಥಿರವಾದ ಬೆಲೆ. ಎಥನಾಲ್ ಬ್ಲೆಂಡಿಂಗ್ ಅನ್ನು ಅಳವಡಿಸಿಕೊಳ್ಳುವಲ್ಲಿ ಭಾರತವು ಏಕಾಂಗಿಯಲ್ಲ. ಇದು ಈಗ ಜಾಗತಿಕವಾಗಿ ಅಂಗೀಕರಿಸಲ್ಪಟ್ಟ ಅಭ್ಯಾಸವಾಗಿದೆ. ಹಲವು ಪ್ರಮುಖ ಆರ್ಥಿಕತೆಗಳು ಎಥನಾಲ್ ಅನ್ನು ತಮ್ಮ ಇಂಧನದ ಕಾರ್ಯತಂತ್ರದಲ್ಲಿ ದೃಢವಾಗಿ ಸೇರಿಸಿಕೊಂಡಿವೆ. ಅಮೆರಿಕ ಸಂಯುಕ್ತ ಸಂಸ್ಥಾನ ದೇಶಾದ್ಯಂತ E10 ಪ್ರಮಾಣಿತ ಎಥನಾಲ್ ಮಿಶ್ರಿತ ಇಂಧನವಾಗಿದೆ. ಅಮೆರಿಕದ ಸರ್ಕಾರವು E15 ಅನ್ನು ವೇಗವಾಗಿ ವಿಸ್ತರಿಸಲು ಬೆಂಬಲ ನೀಡುತ್ತಿದೆ. ಲಕ್ಷಾಂತರ ವಾಹನಗಳು ಈಗಾಗಲೇ ಫ್ಲೆಕ್ಸ್ ಫ್ಯೂಲ್ ಸಾಮರ್ಥ್ಯವನ್ನು ಹೊಂದಿದ್ದು ಅವು E85 ಹೆಚ್ಚಿನ ಮಿಶ್ರಣದೊಂದಿಗೆ ಚಲಿಸಬಲ್ಲವು. ಎಥನಾಲ್ ಬಳಕೆಯಲ್ಲಿ ಬ್ರೆಜಿಲ್ ಜಾಗತಿಕ ನಾಯಕನಾಗಿ ಮುಂದುವರೆದಿದೆ. ಇದು ಪ್ರಸ್ತುತ E27 ಅನ್ನು ತನ್ನ ಪ್ರಮಾಣಿತ ಪೆಟ್ರೋಲ್ ಮಿಶ್ರಣವನ್ನಾಗಿ ಕಡ್ಡಾಯಗೊಳಿಸಿದೆ ಮತ್ತು ಇದನ್ನು ಸುಮಾರು 35% ಏರಿಸಲಾಗುತ್ತಿದೆ. ಮಾರಾಟವಾಗುವ ಹೊಸ ಕಾರುಗಳಲ್ಲಿ 80%ಕ್ಕೂ ಹೆಚ್ಚು ಫ್ಲೆಕ್ಸ್ ಫ್ಯೂಲ್ ವಾಹನಗಳಾಗಿದ್ದು ಇವು E27, E30 ಅಥವಾ ಶುದ್ದ ಹೈಡ್ರಸ್ ಎಥನಾಲ್ನಲ್ಲಿ ಚಲಿಸುತ್ತವೆ. ಜಪಾನ್ ಹಂತಹಂತವಾಗಿ E10 ಜಾರಿಗೆ ತರುವ ಮೂಲಕ ಎಥನಾಲ್ ಅನ್ನು ತನ್ನ ಇಂಧನ ಮಿಶ್ರಣಕ್ಕೆ ಸೇರಿಸಿಕೊಂಡಿದೆ. ಕೆನಡಾ, ಥೈಲ್ಯಾಂಡ್ ಮತ್ತು ಹಲವಾರು ಯುರೋಪಿಯನ್ ರಾಷ್ಟಗಳು ತಮ್ಮ ಸ್ವಚ್ಛ ಇಂಧನ ಕಾರ್ಯತಂತ್ರಗಳ ಭಾಗವಾಗಿ ಎಥನಾಲ್ ಬ್ಲೆಂಡಿಂಗ್ ಅನ್ನು ಅಳವಡಿಸಿಕೊಂಡಿವೆ. ಭಾರತದ ಎಥನಾಲ್ ಪ್ರಮಾಣವು 2 ದಶಕಗಳಿಗೂ ಹೆಚ್ಚು ಕಾಲದಿಂದ ಸಾಗಿದೆ. ಇದು 2001 ಪ್ರಾಯೋಗಿಕ ಯೋಜನೆಗಳೊಂದಿಗೆ ಪ್ರಾರಂಭವಾಯಿತು ಮತ್ತು ನೀತಿ ಸುಧಾರಣೆಗಳು, ಉದ್ಯಮದ ಸಹಯೋಗ ಮತ್ತು ನಿರಂತರ ಹೂಡಿಕೆಗಳ ಮೂಲಕ ವಿಕಸನಗೊಂಡಿತು. 2025-26 20% ಬ್ಲೆಂಡಿಂಗ್ ಸಾಧಿಸುವುದು ಎಚ್ಚರಿಕೆಯ ಯೋಜನೆ ಮತ್ತು ಸ್ಥಿರವಾದ ಅನುಷ್ಠಾನದ ಫಲವೇ ಹೊರತು ಹಠಾತ್ ನಿರ್ಧಾರವಲ್ಲ. E20 ಜಾರಿಯ ಪ್ರತಿಯೊಂದು ಹಂತದಲ್ಲೂ ವಾಹನ ತಯಾರಕರು, ಪರೀಕ್ಷಾ ಸಂಸ್ಥೆಗಳು, ಇಂಧನ ಚಿಲ್ಲರೆ ವ್ಯಾಪಾರಿಗಳು ಮತ್ತು ರೈತರು ಭಾಗಿಯಾಗಿದ್ದಾರೆ. ಎಂಜಿನ್ ಅಥವಾ ಘಟಕಗಳ ಹಾನಿಯ ಕುರಿತಾದ ಆರೋಪಗಳನ್ನು ಮಾರುತಿ ಸುಜುಕಿ ಮತ್ತು ಹೀರೋ ಮೋಟೋ ಕಾರ್ಪ್ ನಿರ್ವಹಿಸುವ ಕೋಟ್ಯಂತರ ವಾಹನಗಳ ಸೇವಾ ದತ್ತಾಂಶದೊಂದಿಗೆ ಮೌಲ್ಯಮಾಪನ ಮಾಡಲಾಗಿದೆ. ಈ ಸಾಕ್ಷ್ಯಾಧಾರಗಳು ಅಂತಹ ಆರೋಪಗಳನ್ನು ಸಮರ್ಥಿಸುವುದಿಲ್ಲ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವು ಭಾರತದ ಇಂಧನ ಭದ್ರತೆಯನ್ನು ಬಲಪಡಿಸಿದೆ, ಕಚ್ಚಾ ತೈಲ ಆಮದನ್ನು ಕಡಿಮೆ ಮಾಡಿದೆ, ಹೊರಸೂಸುವಿಕೆಯನ್ನು ತಗ್ಗಿಸಿದೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸಿದೆ. E20 ಒಂದು ಸುರಕ್ಷಿತ, ಸ್ವಚ್ಛ ಮತ್ತು ಸಂಪೂರ್ಣವಾಗಿ ಪರೀಕ್ಷಿಸಲ್ಪಟ್ಟ ಇಂಧನವಾಗಿದೆ. ಇದು ವೈಜ್ಞಾನಿಕ ಮೌಲ್ಯಮಾಪನ, ಹಂತ ಹಂತದ ಅನುಷ್ಠಾನ ಮತ್ತು ಉದ್ಯಮ ಹಾಗೂ ಸಂಶೋಧನಾ ಸಂಸ್ಥೆಗಳಾದ್ಯಂತದ ಸಹಯೋಗದ ಬೆಂಬಲವನ್ನು ಹೊಂದಿದೆ. ಇದು ಆತ್ಮನಿರ್ಭರ, ಸುಸ್ಥಿರ ಮತ್ತು ಇಂಧನ ಸುರಕ್ಷಿತ ಭಾರತದತ್ತ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮ, ಪುನರಾವರ್ತಿತ ಪ್ರಶ್ನೆಗಳು. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ, ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರು, ಕೋಚ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಎನ್ಎಸ್ ಮಂಜು ಅವರೊಂದಿಗೆ ಸಂವಾದ. ಎನ್ಎಸ್ ಮಂಜು ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ
1: ಮಂಜು ಅವರೇ. ಮೊನ್ನೆ ತಾನೇ ಫಿಫಾ ಮುಗೀತು, ಸೊ ಅದ್ರ ಕುರಿತಾಗಿ ಮೊದಲಿಗೆ ಕೇಳ್ಬಿಡೋಣ ಪ್ರಶ್ನೆ ಅಂತ ನಿಮಗೆ.
2: ಖಂಡಿತವಾಗ್ಲೂ.
1: 23ನೇ ಫಿಫಾ ವಿಶ್ವಕಪ್

0: ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಈಗ 48 ತಂಡಗಳು ಇದ್ದುವು. ಕೆನಡಾ, ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ ಮೂರು ದೇಶಗಳು ಹೋಸ್ಟ್ ಮಾಡಿತ್ತಿದ್ನ. ಫೈನಲ್ ನಲ್ಲಿ ಸ್ಪೇನ್ ಅರ್ಜೆಂಟೀನಾ ಮುಖಾಮುಖಿ ಆಗಿತ್ತು. ಇದರಲ್ಲಿ ಸ್ಪೇನ್ 1-0 ಅಂತರದಿಂದ ಗೆಲುವು ಸಾಧಿಸಿ ಎರಡನೇ ಬಾರಿ ವಿಶ್ವ ಚಾಂಪಿಯನ್ ಆಗಿದೆ. ಈ ಒಂದು ಫಿಫಾ ಕುರಿತಾಗಿ ಸಂಕ್ಷಿಪ್ತವಾಗಿ ನೀವು ವಿಶ್ಲೇಷಣೆ ಮಾಡೋದಾದ್ರೆ,
1: ಕಳೆದ ಬಾರಿ ನಾವು ಹೋಲಿಸ್ಕೊಂಡ್ರೆ ಕೇವಲ 32 ತಂಡಗಳು ಆಡಿದ್ವು, ಆದ್ರೆ ಈ ಬಾರಿ 48 ತಂಡಗಳು ಅಂತ ಹೇಳಿದ್ರೆ ಎಲ್ಲಾ ಖಂಡದಿಂದ ಹಲವಾರು ದೇಶಗಳಿಗೆ ಅವಕಾಶ ಸಿಗ್ತಾ ಇದೆ. ಅದೇ ರೀತಿ ಏಷ್ಯಾವನ್ನು ಹೋಲಿಸ್ಕೊಂಡ್ರೆ ಈ ಬಾರಿ 9 ತಂಡಗಳು ಏಷ್ಯಾ ಖಂಡದಿಂದ ಪ್ರತಿನಿಧಿಸಿದ್ವು. ಮತ್ತೆ ಇನ್ನು ಫೈನಲ್ ಪಂದ್ಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಈ ಕಡೆ ಸ್ಪೇನ್ ಹಾಗೂ ಅರ್ಜೆಂಟೈನಾ ಅನ್ನೋ ಬದಲು ಸ್ಪೇನ್ ಹಾಗೂ ಲಿಯೋನೆಲ್ ಮೆಸ್ಸಿ ಅಂತಾನೆ ಹೇಳ್ಬೋದು. ನನಗೆ ಗೊತ್ತಿರೋ ಪ್ರಕಾರ ಅವರ ಕಡೆಯ ವಿಶ್ವಕಪ್ ಕೂಡ ಆಗಿರ್ಬೋದು, ಏನು ಹೇಳೋದಕ್ಕಾಗಲ್ಲ. ಆದ್ರೆ ಏನಪ್ಪಾ ಅಂದ್ರೆ ಸ್ಪೇನ್ ಎರಡನೇ ಬಾರಿ ವಿಶ್ವಕಪ್ ಗೆದ್ರು ಅಂದ್ರೆ ಅವರು ಡಿಸರ್ವಿಂಗ್ ಅಂತ ನನಗೆ ಅನ್ನಿಸ್ತು. ಯಾವ ರೀತಿ ಅವರು ಆಡ್ಕೊಂಡ್ಬಂದ್ರು ಸೆಮಿಫೈನಲ್ ಹಾಗೂ ಫೈನಲ್ ನಲ್ಲಿ ಯಾವ ರೀತಿ ಅವರ ಪ್ರದರ್ಶನ ಮಾಡಿದ್ರು, ಎಲ್ಲೂ ಅನ್ಸಿಲ್ಲ ಅವರು ಚಾಂಪಿಯನ್ ಪಟ್ಟಕ್ಕೆ ಏರಕ ಆಗೋದಿಲ್ಲ, ಅರ್ಹರಲ್ಲ ಅಂತ ಆ ರೀತಿ ಒಂದು ಪ್ರದರ್ಶನದ ಮುಖಾಂತರ ಎರಡನೇ ಬಾರಿಗೆ ಅವರು ವಿಶ್ವಕಪ್ ನ ಮುಡಿಗೇರಿಸಿಕೊಂಡಿದ್ದಾರೆ.
0: ಫೈನಲ್ ಪಂದ್ಯವನ್ನು ನೋಡಿದಾಗ ಅನಿಸ್ತಾ ಇರ್ಲಿಲ್ಲ ಸ್ಪೇನ್, ಯಾಕಂದ್ರೆ ಎರಡು ಮುಖಾಮುಖಿ ಬಹಳ ಜೋರಾಗಿತ್ತು, ಗೋಲ್ ಒಂದು ಆಗಿರ್ಲಿಲ್ಲ, ಕೊನೆಯ ಹಂತದಲ್ಲಿ ಒಂದ್ ಗೋಲ್ ಆಯ್ತಲ್ವಾ.
1: ಮೊದಲನೇ ನಿಮಿಷದಿಂದ ಕಡೆ ನಿಮಿಷದವರೆಗೂ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಎಲ್ಲೂ ಅವರು ಹಿಡಿತನ ಕಳ್ಕೊಳ್ಳೇ ಇಲ್ಲ. ಹಿಂದೆ ಗೋಲ್ ಕೀಪರ್ ಇಂದ ಹಿಡಿದು ಸ್ಟ್ರೈಕರ್ ಫಾರ್ವರ್ಡ್ ತನಕ. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಅರ್ಜೆಂಟೈನಾದಲ್ಲಿ ಗಾಯಗಳ ಸಮಸ್ಯೆ ಆಗಿದ್ರಿಂದ ಈಗ ನಮ್ಗೆ ಗೋಲ್ ಸಿಗ್ತಲ್ಲ ಅಂತ ಹೇಳಿದ್ರೆ ಫಾರ್ವರ್ಡ್ ಪ್ಲೇಯರ್ ನ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ ಯಾಕಂದ್ರೆ ಗೋಲ್ ಬರ್ಲಿ ಅಂತ. ಆದ್ರೆ ಫೈನಲ್ ಪಂದ್ಯದಲ್ಲಿ ಯಾವುದೇ ಒಂದು ಕೋಚ್ ಗಾಗ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು ಅಂತ ಹೇಳಿದ್ರೆ ಅವರು ತಮ್ಮ ಡಿಫೆಂಡರ್ಸ್ ಅಲ್ಲಿ 3 ಸಬ್ಸ್ಟಿಟ್ಯೂಷನ್ ಫೋರ್ಸ್ ಸಬ್ಸ್ಟಿಟ್ಯೂಷನ್ ಅದು ಎಲ್ಲೋ ಸ್ವಲ್ಪ ಹಿಂಪಡಿ ಆಯ್ತು ಅಂತ ನನಗೆ ಅನ್ನಿಸ್ತಾ ಇದೆ ಅರ್ಜೆಂಟೈನಾ ತಂಡಕ್ಕೆ.
0: ಅಂದ್ರೆ ಆಯ್ಕೆಯ ಹಂತದಲ್ಲಿ ಸ್ವಲ್ಪ ಸೋತ್ರೇನೋ ಅಂತ.
1: ಸ್ಪ್ಯಾನಿಶ್ ಅಂತ ಹೇಳಿದ ತಕ್ಷಣ ಆ ಒಂದು ಆಟದ ಶೈಲಿ ಅಂತ ಅರ್ಜೆಂಟೈನಾ ಸೌತ್ ಅಮೆರಿಕನ್ ಆಟದ ಶೈಲಿ ಅಳವಡಿಸಿಕೊಂಡಿರೋದು ಶೈಲಿಯಲ್ಲಿ ಅವ್ರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಯಾವ ರೀತಿ ಅಟ್ಟಿಕಟಕ ಅಂತ ಫುಟ್ಬಾಲ್ ಹೇಳ್ತೀವಿ, ಬಾಲ್ ಪೊಸಿಷನ್ ನೀವು ಗಮನಿಸಿದಾಯ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ 800 ಪಾಸ್ ಗಳನ್ನ ಅವರು ಕಂಪ್ಲೀಟ್ ಮಾಡಿರ್ತಾರೆ. ಇಲ್ಲಿ ಅರ್ಜೆಂಟೈನಾದವರು ಆಲ್ಮೋಸ್ಟ್ ಅಲ್ಲಿ 400 ಪಾಸ್ ಗಳನ್ನ ಮಾತ್ರ ಕಂಪ್ಲೀಟ್ ಮಾಡಿರ್ತಾರೆ. ಇನ್ನೊಂದು ಗಮನಿಸ್ಬೇಕು ಅಂತ ಹೇಳಿದ್ರೆ ಅರ್ಜೆಂಟೈನಾ ಅವರ ಮೊದಲನೇ ಶಾಟ್ ಗೋಲ್ ಮೇಲೆ ಬಂದಿದ್ದು ಎಕ್ಸ್ಟ್ರಾ ಟೈಮ್ ನ 112ನೇ ನಿಮಿಷದಲ್ಲಿ ಅಂತ ಹೇಳಿದ್ರೆ ಅವ್ರು ತಗೊಂಡಿದ್ದು ಎರಡೇ ಶಾರ್ಟ್, ಅರೇನಪ್ಪ ಅದು ಆಫ್ ಟಾರ್ಗೆಟ್. ಗೋಲ್ ಮೇಲೆ ಯಾವುದೇ ಶಾರ್ಟ್ ನ ಗಳಿಸ್ಕೊಳ್ಳ ಅಂದ್ರೆ ನಿಮ್ಗೆ ಗೋಲ್ ಮೇಲೆ ಶಾರ್ಟ್ ನ ಗಳಿಸ್ಕೊಳ್ಳ ಅಂದ್ರೆ ಎಲ್ಲಿ ನಿಮ್ಗೆ ಗೋಲ್ ಸಿಗುತ್ತೆ. ಅರೆ ಸ್ಪೇನ್ ನಿಜವಾಗ್ಲೂ ಡಿಸರ್ವಿಂಗ್ ಅಂತಾನೆ ಹೇಳ್ತೀನಿ.
0: ಒಳ್ಳೆ ವಿಶ್ಲೇಷಣೆ ಮಾಡಿದ್ರಿ. ಈಗ ನಮ್ಮ ಭಾರತದ ವಿಷಯಕ್ಕೆ ಬರೋದಾದ್ರೆ ಭಾರತದ ಫುಟ್ಬಾಲ್ ಸ್ಥಿತಿ ಈಗ ಹೇಗಿದೆ ಸರ್? ಯಾಕಂದ್ರೆ ವಿಶ್ವ ಮಟ್ಟದಲ್ಲಿ ಭಾರತದ ಪುರುಷರ ಫುಟ್ಬಾಲ್ ತಂಡದ ರ್ಯಾಂಕಿಂಗ್ 138 ಇದೆ.
1: ರ್ಯಾಂಕಿಂಗ್ ಹೌದು, 138 ಇರ್ಬೋದು, 140 ಇರ್ಬೋದು, ಎಷ್ಟಾರ ಇರ್ಬೋದು. ಅದೇನಪ್ಪ ಅಂದ್ರೆ ರ್ಯಾಂಕಿಂಗ್ ಯಾವ ರೀತಿ ಇದ್ ಮಾಡ್ತಾರೆ ಅಂತ ತಿಳ್ಕೊಬೇಕು. ಯಾಕಂದ್ರೆ ಫಿಫಾ ರ್ಯಾಂಕಿಂಗ್ ಡೇಟ್ಸ್ ಅಲ್ಲಿ ನಾವು ಮ್ಯಾಚಸ್ ಆಡಬೇಕಾಗಿರುತ್ತೆ. ಆ ಟೈಮ್ ಅಲ್ಲಿ ಮ್ಯಾಚಸ್ ಆಡಿಲ್ಲ ಅಂದ್ರೆ ನಮ್ಮ ಕೆಳಗಡೆ ಇರೋರು ಆಡದಾಗ ಏನಾಗುತ್ತೆ, ಅವ್ರು ಆಟೋಮೆಟಿಕ್ ಆಗಿ ಮೇಲ್ಗಡೆ ಬರ್ತಾರೆ. ಈಗ ಭಾರತದ ಫುಟ್ಬಾಲ್ ಪರಿಸ್ಥಿತಿ ಬಗ್ಗೆ ಈಗ ಮಿಷನ್ 2047 ಅಂತ ಕಳೆದ 2 ವರ್ಷಗಳಿಂದ ನಮ್ಮ ಯೋಜನೆ ಹಾಕೊಂಡಿದೀವಿ, ಸಾಕ್ತಾ ಇದೀವಿ ಅಂತ ನನಗೆ ಒಂದು ಅನ್ನಿಸ್ತಾ ಇದೆ. ಈಗ ISL ಆಗಿರ್ಬೋದು, ಇಂಡಿಯನ್ ಸೂಪರ್ ಲೀಗ್ ಆಗಿರ್ಬೋದು, ಈ ಕಡೆ ಐ ಲೀಗ್ ಆಗಿರ್ಬೋದು, ಆ ಒಂದು ಕರೆಕ್ಟ್ ಸ್ಥಿತಿಲಿ ನಾವು ಸಾಗ್ತಾ ಇದೀವಿ ಅಂತ ಅನ್ನಿಸ್ತಾ ಇದೆ ನನಗೆ.
0: ಫುಟ್ಬಾಲ್ ಮಹಿಳೆಯರ ತಂಡ ಪುರುಷರ ತಂಡಕ್ಕಿಂತ ರ್ಯಾಂಕಿಂಗ್ ಮಟ್ಟದಲ್ಲಿ ಮೇಲಿದೆ ಅಂತ ಹೇಳ್ಬೋದು.
1: ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ನೀವು ಗಮನಿಸ್ಬೇಕು ವಿಶ್ವಕಪ್ ಅಂತ ಹೇಳಿದ್ರೆ ಮಹಿಳಾ ವಿಶ್ವಕಪ್ ಅಲ್ಲಿ ಎಷ್ಟು ತಂಡಗಳಿದೆ, ಫುಟ್ಬಾಲ್ ದ ತಂಡಗಳು ಎಷ್ಟು ದೇಶಗಳು ಆಡ್ತಾ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ದೇಶಗಳು, ಸೊ ಆ ರ್ಯಾಂಕಿಂಗ್ ಆ ರೀತಿ ಆದಾಗ ಇಲ್ಲಿ ಆಟೋಮೆಟಿಕ್ ಆಗಿ ನಾವು ಇದ್ದು ಮಾಡೇ ಮಾಡ್ತೀವಿ. ಅದೇನಪ್ಪಾ ಅಂತ ಹೇಳಿದ್ರೆ ಈಗ ಮಹಿಳಾ ಭಾರತ ತಂಡನಾಗಿರ್ಬೋದು ಅಥವಾ ಪುರುಷರ ಭಾರತ ತಂಡ ಆಗಿರ್ಬೋದು ಅಷ್ಟೇ ಅದ್ಭುತವಾಗಿ ಪ್ರದರ್ಶನ ನೀಡ್ತಾರೆ. ಹೋಪ್ ನಾನು ಒಬ್ಬ ಭಾರತೀಯ ಆಟಗಾರ ಆಗಿರೋದ್ರಿಂದ ನಾನು ಒಂದು ವಿಶ್ವಕಪ್ ಸ್ಟೇಜ್ ನಲ್ಲಿ ಭಾರತ ತಂಡನ ನೋಡ್ಬೇಕು ಅಂತ ಒಂದು ಆಸೆ ಇದೆ. ನೋಡೋಣ ಏನಾಗತ್ತೆ ಅಂತ. ಹಲವು ಕಾರಣಗಳಿದೆ ಯಾಕೆ ನಾವು ಅಲ್ಲಿ ತನಕ ಹೋಗ್ತಾ ಇಲ್ಲ ಅಂತೆಲ್ಲ. ಆದ್ರೆ ಮುಖ್ಯವಾಗಿ ಕಾರಣ ಅಂತ ಹೇಳಿದ್ರೆ ಗ್ರಾಸ್ ರೂಟ್ ಲೆವೆಲ್ ನಾವು ಇಂಪಾರ್ಟೆಂಟ್
0: ಮಾಡ್ಬೇಕು,
1: ಅದು ನೋಡ್ಬೇಕು. ಒಬ್ರು ಕೋಚ್ ಹೇಳಿದ್ದಾರೆ ಆರ್ಸನ್ ವೆಂಗರ್, ಒಂದು ಪ್ಲೇಯರ್ ನ ಮಾಡ್ಬೇಕು ಅಂತ ಹೇಳಿ ಯಾವ ರೀತಿ ನೀವು ಸುಂದರವಾಗಿ ಒಂದು ಮನೆ ಕಟ್ತೀರಾ ಆ ರೀತಿಯಾಗಿ ನೀವು ಫೌಂಡೇಶನ್ ಲೆವೆಲ್ ಇಂದ ಹಿಡಿದು ಆ ರೀತಿ ಒಂದು ಮನೆ ಯಾವ ರೀತಿ ಕಟ್ತೀರ ಅದೇ ರೀತಿ ಒಂದು ಪ್ಲೇಯರ್ ನ ನೀವು ಬೆಳೆಸಬೇಕು ಅಂತ ನಾವು ಎಡುತ್ತಾ ಇರೋದು ಆ ಫೌಂಡೇಶನ್ ಅಂತ ಏನ್ ಹೇಳ್ತೀವಿ ಆ ಒಂದು ಸ್ಥಿತಿಲಿ ನಾವು ಎಡುತ್ತಾ ಇದೀವಿ ಅಂತ ನನಗೆ ಅನ್ನಿಸ್ತಾ ಇದೆ.
0: ಅಂದ್ರೆ ಈಗ ನಮ್ಮ ಮನೆಯನ್ನ ಕಟ್ಟಬೇಕಾದ್ರೆ ಬುನಾದಿಯಿಂದ ಹಿಡಿದು ಕೊನೆಯವರೆಗೂ ನಾವು ಗಮನಿಸ್ತೀವಿ, ಹಾಗೆ ನಮ್ಮ ತಂಡವನ್ನು ಕೂಡ ಬುನಾದಿಯಿಂದ ಗಟ್ಟಿ ಮಾಡ್ಬೇಕು ಅಂತ.
1: ನೀವು ಒಳ್ಳೆ ಪದನ ಉಪಯೋಗಿಸಿದ್ರಿ ಬುನಾದಿ ಅಂತ. ಬುನಾದಿ ಎಲ್ಲಿ ನಮ್ಗೆ ಚೆನ್ನಾಗಿ ಬೆದ್ದಿರುತ್ತ ಖಂಡಿತವಾಗ್ಲೂ ಆ ಮನೆ ಅದು ಅಷ್ಟು ಸುಲಭವಾಗಿ ಬೀಳೋದಿಲ್ಲ. ಕೋಟಿ ಜನಸಂಖ್ಯೆ ಇರೋದ್ರಲ್ಲಿ

0: ನಮ್ಗೆ ಯಾಕೆ 20 ಜನ ನಮಗ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಎಲ್ಲ ಒಂದೇ ನಮ್ದ್ರಲ್ಲಿ ಕಲ್ಚರಲ್ ಡಿಫ್ರೆಂಟ್ ಇರುತ್ತೆ. ಈಗ ನಾರ್ತ್ ಇಂಡಿಯಾಗ ಹೋಯ್ತು ಅಂತ ಹೇಳಿ ಅಲ್ಲಿ ಸ್ಟೈಲ್ ಆಫ್ ಪ್ಲೇ ಡಿಫ್ರೆಂಟ್ ಇರುತ್ತೆ, ಕೆಳಗಡೆ ಸೌತ್ ಬಂತು ಅಂದ್ರೆ ಡಿಫ್ರೆಂಟ್ ಸ್ಟೈಲ್ ಆಫ್ ಪ್ಲೇ. ಇದನ್ನೆಲ್ಲ ಒಗ್ಗೂಡಿಸ್ಕೊಂಡು ಆ ಒಂದು ಬುನಾದಿನ ಕಟ್ಕೊಬೇಕು ಅಂತ ಇದ್ ಮಾಡ್ಬೇಕು. ಅದಕ್ಕೆ ಮಿಷನ್ 2047 ಅಂತ ಹೇಳಿದ್ವಿ. ಯಾಕಂದ್ರೆ ಟಾರ್ಗೆಟ್ ಯಾಕಂತ ಹೇಳಿದ್ರೆ ಅದು 100 ವರ್ಷ ಆಗುತ್ತೆ ನಮಗೆ ಸ್ವಾತಂತ್ರ್ಯ ಬಂದು. ಆ ಸ್ವಾತಂತ್ರ್ಯ 100 ವರ್ಷ ಆಗಿದ ಮುಂಚೆ ಬಹುಶಃ ನಾವು ವರ್ಲ್ಡ್ ಕಪ್ ಸ್ಟೇಜ್ ನ ಹತ್ಬೋದು. ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ 32 ಇತ್ತು, ಈಗ 48 ಆಗಿದೆ, ಈಗ 48 ಮುಂದೆ 64 ಆಗ್ಬೋದು ಅಂತ. ಅವಾಗ ಒಂದು ಇನ್ನೂ ಅವಕಾಶಗಳಿರುತ್ತೆ. ಆದ್ರೆ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿಗೆ ಹೋಗಬೇಕಿಂತ ಮುಂಚೆ ನಾವು ಏಷ್ಯನ್ ಲೆವೆಲ್ ಅಲ್ಲಿ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು.
1: ಮಂಜು ಅವರೇ, ನೀವೊಬ್ರು ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರು, ನಂಜನಗೂಡಿನಲ್ಲಿ ಪುಟ್ಟ ಒಂದು ಸೈಕಲ್ ಶಾಪ್ ಇಟ್ಕೊಂಡಿದ್ರು ನಿಮ್ಮ ತಂದೆ. ನೀವು ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರಾಗಿ ಅತ್ಯುನ್ನತ ಸಾಧನೆ ಮಾಡಿದಿರಿ, ಈ ಹಾದಿ ಹೇಗಿತ್ತು ನಿಮ್ಗೆ? ಅಂದ್ರೆ ನಿಮ್ಮ ಹಿನ್ನೆಲೆಯನ್ನ ಮೆಲಕು ಹಾಕುವುದಾದರೆ,
0: ಈಗ ನೀವು ಇದ್ರ ಬಗ್ಗೆ ಇದಕ್ಕಿಂತ ಮುಂಚೆನೆ ನಾವು ಮಾತಾಡಿದ್ವಿ, ಬುನಾದಿ ಯಾವ ರೀತಿ ಇರಬೇಕು ಅಂತ. ಅಂಜನಗೂಡಲ್ಲಿ ಆ ಒಂದು ಪುಟ್ಟ ಇದರಲ್ಲಿ ನಾನು ಬಂದು 1 ಕೋಟಿ ಜನರ ಸಂಖ್ಯೆ ಮಧ್ಯೆ ನಾನು ಹೋಗ್ಬಿಟ್ಟು ಭಾರತನ ಪ್ರತಿನಿಧಿಸ್ತೀನಿ ಅಂತ ಹೇಳಿದ್ರೆ, ಆ ನನಗೆ ಸಿಕ್ಕಂತ ಅವಕಾಶಗಳು ಬೇರೆ ಮಕ್ಕಳಿಗೂ ಸಿಕ್ಕದಿರ ಬಹುಶಃ. ಮಂಜು ಅಂತ 100+ ಆಟಗಾರರು ಹೊರಗಡೆ ಬರ್ತಾರೆ. ಈಗ ನಮ್ಮ ಮಾವ ಸ್ಟೇಟ್ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್, ಸೊ ಅವರು ನನ್ನ ಬ್ಯಾಸ್ಕೆಟ್ ಬಾಲ್ ಇದ್ ಮಾಡ್ಬೇಕು ಅಂತ. ಬಹುಶಃ ಒಂದೇ ಗ್ರೌಂಡ್ ಅಲ್ಲಿ ಇತ್ತು ಬ್ಯಾಸ್ಕೆಟ್ ಬಾಲ್, ಆ ಕಡೆ ಈ ಕಡೆ ಫುಟ್ಬಾಲ್ ಅಂತ. ಅಲ್ಲಿ ನಮ್ಗೆ ಕೋಚ್ ಆದವರು ಗೋಪಾಲ್ ಕೋಚ್. ಅಂತ ಹೇಳಿದ್ರೆ ಅವಾಗ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಸ್ಕೂಲ್ ಅಲ್ಲಿ ಇದೊಂದೇ ಫುಟ್ಬಾಲ್ ಅಂತಲ್ಲ, ಈಗ ವಾಲಿಬಾಲ್ ಆಗಿರ್ಬೋದು, ಖೋಖೋ ಆಗಿರ್ಬೋದು. ನಮ್ಮ ಮಾವ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್ ಆಗಿದ್ರಿಂದ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ನಾನು ಏನೋ ನನ್ನ ಫನ್ ಹೋಗ್ತಾ ಇದ್ದೆ ಅಲ್ಲಿ, ಈ ಚಿಕ್ಕ ಮಕ್ಕಳು ಬರ್ತಾ ಇರಲ್ಲ, ಆದ್ರೆ ಫುಟ್ಬಾಲ್ ಗೆ ಚಿಕ್ಕ ಮಕ್ಕಳು ಬರ್ತಾ ಇದ್ರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೆ, ನಾನು ಫುಟ್ಬಾಲ್ ಆಡ್ತಾ ಇದ್ದೆ. ಅಲ್ಲಿ ಗೋಪಾಲ್ ಕೋಚ್ ಅಂತ ಇದ್ರು, ಅಲ್ಲಿಂದಾನೆ ನನ್ನ ಫುಟ್ಬಾಲ್ ಜರ್ನಿ ಸ್ಟಾರ್ಟ್ ಆಯ್ತು. ಆಕ್ಚುಲಿ
1: ಮನೆಯಲ್ಲಿ ಆ ವಾತಾವರಣ ಇರ್ಲಿಲ್ಲ, ಕ್ರೀಡಾ ವಾತಾವರಣ ಇರ್ಲಿಲ್ಲ, ಅದೇ ನಿಮ್ಗೆ ಆಗಿಳಿ ಹತ್ತಿಸ್ಕೊಳ್ಳಿಕ್ಕೆ ಕಾರಣ ಏನಂತ?
0: ಒಂದೇನಪ್ಪಾ ಅಂತ ಹೇಳಿದ್ರೆ, ಒಂದೇ ಆಟದಲ್ಲಿ ಹುಚ್ಚು. ಈಗ ಕ್ರಿಕೆಟ್ ಆಗಿರ್ಬೋದು ಅಥವಾ ಖೋಖೋ ಆಗಿರ್ಬೋದು, ಇವನ್ ಖೋಖೋ ಆಡ್ತಾ ಇದ್ದೆ ನಾನು, ವಾಲಿಬಾಲ್ ಆಡ್ತಾ ಇದ್ದೆ. ಆದ್ರೆ ಏನಪ್ಪಾ, ಎಲ್ಲಾ ಇದಕ್ಕೂ ವಿಭಿನ್ನವಾಗಿ ನನಗೆ ಕಂಡಿದ್ದು ಫುಟ್ಬಾಲ್. ಏನಕ್ಕಪ್ಪ ಅಂತ ಹೇಳಿದ್ರೆ, ನಾವು ಕೈಯಲ್ಲಿ ಆಡೋದಕ್ಕೆ ನಾವು ಕಷ್ಟಪಡ್ತೀವಿ, ಅಂದ್ರೆ ಕಾಲಲ್ಲಿ ಹೇಗೆ ಆಡ್ಬೋದು ಅಂತ. ಮತ್ತೆ ಇನ್ನೊಂದು, ಬೇಸಿಗೆ ರಜದಲ್ಲಿ ನನ್ನ ಗಮನ ಸೆಳೆದಿದ್ದು ಫುಟ್ಬಾಲ್ ಅಂತ ಹೇಳ್ಬೋದು. 2 ಮಂತ್ಸ್ 2.5 ಮಂತ್ಸ್ ನನಗೆ ಬೇರೆ ಯಾವ್ದು ಗೇಮ್ ಆಡೋಕ್ಕಾಗಲಿಲ್ಲ, ನನಗೆ ಫುಟ್ಬಾಲ್ ಫುಟ್ಬಾಲ್ ಫುಟ್ಬಾಲ್. ಸೊ ಬೆಳಗ್ಗೆ ಸಂಜೆ ಫುಟ್ಬಾಲ್ ಆಡ್ತಾ ಇದ್ದ, ಅದು ಆಗಿ ಅದ್ರ ಪ್ಯಾಷನ್ ಒಲವು. ಆದ್ರೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನನ್ನೊಬ್ರು ಸೀನಿಯರ್ ಇದ್ರು ನಂದಕುಮಾರ್ ಅಂತ. ಸೊ ಅವ್ರು ಬಂದು, ಆಕ್ಚುಲಿ ನನಗೆ ಫುಟ್ಬಾಲ್ ಅಂದ್ರೆ ಅವಾಗ ಸ್ವಲ್ಪ ಕಡಿಮೆ, ಕ್ರಿಕೆಟ್ ಅಂದ್ರೆ ಬಹಳ ಹುಚ್ಚಿತ್ತು. ಕ್ರಿಕೆಟ್ ಅನ್ನೋದಕ್ಕಿಂತ ಖೋಖೋ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇತ್ತು.
1: ಯಾಕಂತ
0: ಹೇಳಿದ್ರೆ, ಕಬಡ್ಡಿ ಖೋಖೋ ಕಬಡ್ಡಿ ಎಲ್ಲಾನು ಆಡ್ಬೇಕು. ಈಗ ಒಂದು ಯಾವ ರೀತಿ ಅಂದ್ರೆ, ನಮ್ದು ಈಗ ಫಿಸಿಕಲ್ ಎಜುಕೇಶನ್ ಟೀಚರ್ ಆಗಿರ್ಬೋದು, ಅವಾಗ PT ಮಾಸ್ಟರ್ ಅಂತ ಹೇಳ್ತಿದ್ವಿ, ಅವ್ರು ಏನ್ ಮಾಡ್ತಾ ಇರೋ ಅಂತ, ಈ ಹುಡುಗ ಚೆನ್ನಾಗಿರ್ತವೆ ಒಂದ್ರಲ್ಲಿ ಆಡ್ತಾನೆ, ಇವನ್ನ ಇನ್ನೊಂದ್ ಕಡೆ ಟ್ರೈ ಮಾಡ, ಇನ್ನೊಂದ್ ಕಡೆ ಟ್ರೈ ಮಾಡ. ಸೊ ಈ ಒಂದು ಅವಕಾಶನ ಕಲ್ಪಿಸ್ಕೊಟ್ರೆ ಬಹುಶಃ ಯಾವ್ದೋ ಒಂದು ಗೇಮ್ ಅಲ್ಲಿ ಕ್ಲಿಕ್ ಆಗ್ಬೋದು.
1: ಸ್ಕೂಲ್
0: ಗೇಮ್ಸ್ ಅಲ್ಲಿ ಇದನ್ನೇ ಹೇಳ್ತಾರೆ, ಆ ಬುನಾದಿ ಅಂತ ಏನ್ ಹೇಳ್ತೀವಿ ಅದು ಸ್ಕೂಲ್ ಇಂದ ಸ್ಟಾರ್ಟ್ ಆದ್ರೆ, ಬಹುಶಃ ಇಂಥವ್ರನ್ನ ನಿಮ್ಗೆ ಕರೆಕ್ಟ್ ಆ ಮೆಟ್ಲನ್ನ ಹತ್ತಿದ್ರೆ ನಿಮ್ಗೆ ಒಂದು ಯಶಸ್ಸು ಸಿಕ್ಕೇ ಸಿಗುತ್ತೆ. ಅದಾದ್ಮೇಲೆ ನನ್ನೊಬ್ರು ಸೀನಿಯರ್ ಇದ್ರು ನಂದಕುಮಾರ್ ಅಂತ. ಆಕ್ಚುಲಿ ನಾವೊಂದು ಫೈನಲ್ ಆಡ್ತೀವಿ, ಒಂದು ರೈವಲ್ರಿ, ಅಲ್ಲಿ ರೋಟರಿ ಶಾಲೆ ಮತ್ತೆ ಕಾರ್ಮಲ್ ಇಂಗ್ಲಿಷ್ ಸ್ಕೂಲ್ ಅಂತ, ಫುಟ್ಬಾಲ್ ಎರಡೇ ರೈವಲ್. ಸೊ ಎರಡು ಫುಟ್ಬಾಲ್ ಇದ್ರಲ್ಲಿ ಇದ್ಬೇಕಾದ್ರೆ ಫೈನಲ್ ನಾನು ಒಂದು ಪೆನಾಲ್ಟಿ ಮಿಸ್ ಮಾಡಿ ಸೋತೋಗ್ತೀವಿ. ಸೊ ಸೋತಾದಾಗ ನನಗೆ ಯಾವ ರೀತಿ ಅಷ್ಟು ಅಪ್ಸೆಟ್ ಆಗಿರುತ್ತೆ, ನೆಕ್ಸ್ಟ್ ಗೆಲ್ಲೇಬೇಕು ಅಂತ. ಆ ಒಂದು ಛಲ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಿ ತಂಗ ತಂದು ಕೂರಿಸಿದೆ. ಸೊ ಅಲ್ಲಿಂದ DYSS ಮತ್ತೆ ಇಲ್ಲಿ ಯೂತ್ ಸರ್ವಿಸಸ್ ಬ್ಯಾಂಗ್ಳೂರಿಗೆ ಬಂದೆ. ಅಲ್ಲಿ ದಾದಾಪೀರ್ ಕೋಚ್ ಅಂತ ಇದ್ದು. ಅರೆ, ನನಗೆ ಮೇಜರ್ ಟರ್ನಿಂಗ್ ಅಂತ ಹೇಳಿದ್ರೆ, U19 ನಾವು ಕರ್ನಾಟಕ ರಾಜ್ಯನ ಪ್ರತಿನಿಧಿಸ್ತೀವಿ, ತ್ರಿಶೂರಲ್ಲಿ ನಾವು ಫೈನಲ್ ಅಲ್ಲಿ ಗೆಲ್ತೀವಿ, ಅದಾದ್ಮೇಲೆ ನನಗೆ ಅಲ್ಲಿಂದ ಇಂಡಿಯನ್ ಕ್ಯಾಂಪ್ ಶುರು ಆಗುತ್ತೆ. ಸೊ ನ್ಯಾಷನಲ್ ಅಲ್ಲಿ ಜರ್ನಿ ಶುರು ಆಗುತ್ತೆ.
1: ಅದಕ್ಕಿಂತ ಪೂರ್ವದಲ್ಲಿ ನಂಜನಗೂಡಿನಿಂದ ರಾಜ್ಯ ಮಟ್ಟದ ಫುಟ್ಬಾಲ್ ಆಟಗಾರರಾಗಲು ಯಾವ್ಯಾವ ಪಂದ್ಯಾವಳಿಗಳನ್ನ ಆಡಿದ್ರಿ ನೀವು?
0: ಅರೇನಪ್ಪ ಅಂದ್ರೆ, ಇಲ್ಲಿಗೆ ಬಂದ್ಮೇಲೆ ನಂಗೆ ರಾಜ್ಯ ಮಟ್ಟದ ಪಂದ್ಯಗಳನ್ನ ಆಡಕ್ ಸಿಕ್ಕಿದ್ದು. ಅಲ್ಲಿದ್ದಾಗ ಅಂತ ಹೇಳಿದ್ರೆ, ಅಲ್ಲಿ ನಮ್ದು ಸ್ಕೂಲ್ ಲೆವೆಲ್ ಆತರ ಇತ್ತು ಅಂದ್ರೆ, ಅಲ್ಲಿಂದ ಏನು ಜಿಲ್ಲೆ ಮಟ್ಟ ಆಗಿರ್ಬೋದು ಈ ತರ ಒಂದು ಸಿಗ್ತಾ ಇತ್ತು. ಈಗ ಬಹುಶಃ ಅಲ್ಲೇ ಕಂಟಿನ್ಯೂ ಮಾಡಿದ್ರೆ ಬಹುಶಃ ಅದು ಆಗ್ತಾ ಇತ್ತೇನೋ. ಅರೇನಪ್ಪ ಅಂದ್ರೆ, ಇಲ್ಲಿಗೆ ಬಂದಾಗ ನನ್ಗೆ, ನಾನು ಒಬ್ಬ ಅಲ್ಲ, ಇದು ಇಡೀ ಟೀಮ್. ಇಡೀ ಟೀಮ್ ಅಂತ ಬಂದಾಗ ಏನಾಗುತ್ತೆ, ಯಾಕಂದ್ರೆ ಇದು ಇಂಡಿವಿಜುವಲ್ ಗೇಮ್ ಅಲ್ಲ, ಇಲ್ಲಿ ತಂಡಗಳನ್ನ ಸಿಕ್ತು, ಆಟಗಾರರು ಸಿಕ್ಕಿದ್ರು ಹಾಸ್ಟೆಲ್ ಅಲ್ಲಿ. ಸೊ ಅದೇನಾಗ್ಬಿಡ್ತು, ಅಲ್ಲಿಂದ ಬಂದು DYSS ಅಂತ ಯಲಹಂಕದಲ್ಲಿದೆ, ವಿದ್ಯಾನಗರ್ ಅಂತ. ಸೊ ಅಲ್ಲಿ ಏನಂದ್ರೆ, ಬೆಳಿಗ್ಗೆ ಪ್ರಾಕ್ಟೀಸ್ ತರಬೇತಿ, ಅದಾದ್ಮೇಲೆ ಎಜುಕೇಶನ್,

0: ಮತ್ತೆ ಈವ್ನಿಂಗ್ ತರಬೇತಿ.
1: ಆಫ್ಟರ್ ಸೆವೆಂತ್ ಬಂದಿದ್ದೆ,
0: ಆಫ್ಟರ್ ಸೆವೆಂತ್ ಬಂದಿದ್ದೆ ನಾನು. ಏತ್ ನೈನ್ತ್ ಟೆಂತ್ ಬಂದು ವಿದ್ಯಾನಗರದಲ್ಲಿ, ಅದಾದ್ಮೇಲೆ ಅಲ್ಲಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಸೀನಿಯರ್ ಹಾಸ್ಟೆಲ್ ಬರ್ತೀವಿ ಕಂಟ್ರಾ ಸ್ಟೇಡಿಯಂ ಅಲ್ಲಿ. ಅಂಡರ್ 19 ಸೆಲೆಕ್ಟ್ ಆಗ್ತೀನಿ ಕರ್ನಾಟಕ ಸ್ಟೇಟ್ ಗೆ. ಅಂಡರ್ 19 ಆದಾಗ ಆ ಟೈಮಲ್ಲಿ ಇಂಡಿಯಾಗೆ ಸ್ಟೀಫನ್ ಕಾನ್ಸ್ಟಂಟೈನ್ ಅಂತ ಇರ್ತಾರೆ. ಸ್ಟೀಫನ್ ಕಾನ್ಸ್ಟಂಟೈನ್ ಎಲ್ಲಾ ರಾಜ್ಯಗಳಿಗೂ ಹೋಗಿ ಪ್ಲೇಯರ್ಸ್ ಗಳನ್ನ ಇದ್ ಮಾಡೋಣ, ಆರ್ಸಿ ತಗೊಂಡ್ಬರೋಣ, ಯಾರು ಗೊತ್ತು ಸಿಗುತ್ತೆ ಅಂತ. ಅವ್ರು ಆ ರೀತಿ ಒಂದು ನಿರ್ಧಾರ ತಗೊಳ್ಳೋದಕ್ಕೂ 22 ವರ್ಷಗಳ ನಂತರ ನಾವು ಕರ್ನಾಟಕ ಸ್ಟೇಟ್ ಅಂಡರ್ 19 ಅಲ್ಲಿ ನಾವು ಚಾಂಪಿಯನ್ ಆಗ್ತೀವಿ. ಅಲ್ಲಿ ಚಾಂಪಿಯನ್ ಆದಾಗ ಕರ್ನಾಟಕದಿಂದ 4 ಜನಕ್ಕೆ ಸಿಗ್ತಾರೆ, ಅದ್ರಲ್ಲಿ ನಾನೊಬ್ಬ. ಸೊ ಫಸ್ಟ್ ನಾನು ಹೋದಾಗ ಅಂಡರ್ 19 ಗೋವಾದಲ್ಲಿ 180 ಜನ ಬಂದಿದ್ರು. 180 ಜನದಲ್ಲಿ ಬರೀ 20 ಜನಕ್ಕೆ ಮಾತ್ರ ನೀವು ಸೆಲೆಕ್ಟ್ ಆಗ್ಬೇಕು. 180 ಜನದಲ್ಲಿ ಅಂದ್ರೆ ಎಲ್ಲ ರಾಜ್ಯಗಳಿಂದ ಬಂದಿದ್ರು. ಸೊ ಅಲ್ಲಿಂದ 180 ಜನ
1: ಆಧಾರದ ಮೇಲೆ ಆರಿಸಿದ್ರು ಅವರು.
0: ಅಂದ್ರೆ ನಾವು ಗೆದ್ವಿ. ಈಗ ಲೋಕಲ್ ಕೋಚಸ್ ಇರ್ತಾರೆ, ಈಗ ನಾನು ಒಬ್ಬ ಕೋಚ್ ಅಂತ ಹೇಳಿದ್ರೆ ಒಳ್ಳೆ ಪ್ಲೇಯರ್, ಒಳ್ಳೆ ಟ್ಯಾಲೆಂಟ್ ಅವ್ರಿಗೆ ಪ್ಲೇಯರ್ ಗೊತ್ತಿರುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ತರ ಟ್ಯಾಲೆಂಟ್ ಇದಾರೆ, ಈಗ ಸ್ಕೌಟಿಂಗ್ ಬರ್ತಾರೆ ಅಲ್ಲಿಂದ. ಈಗೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಸ್ಕೌಟಿಂಗ್ ಅಂತ ಹೇಳಿದ್ರೆ, ಆ ಸ್ಕೌಟಿಂಗ್ ಹೆಡ್ಗೆ ನಾವು ಇದ್ ಮಾಡಬಹುದು. ಅದೇ ರೀತಿ ಬಂದಾಗ 180 ಜನ ಸೆಲೆಕ್ಟ್ ಮಾಡಿದ್ರು ಆಲ್ ಓವರ್ ಇಂಡಿಯಾ. 180 ಜನದಲ್ಲಿ 20 ಜನ ಮಾತ್ರ ಸೆಲೆಕ್ಟ್ ಮಾಡಿದ್ರು. ಕರ್ನಾಟಕದಿಂದ ಹೋಗಿ 4 ಜನ, 4 ಜನ ಕೇವಲ ಒಬ್ಬನೇ ನಾನು ಸೆಲೆಕ್ಟ್ ಆಗಿದ್ದು 20 ಜನ. ಸೊ ಅಲ್ಲಿಗೆ ಹೋದಾಗ ನಾವು 4 ಜನ ಹೋದ್ವಿ ಕರ್ನಾಟಕದಿಂದ. ಅಲ್ಲಿ ಎಲ್ಲಾ ರಾಜ್ಯದಿಂದ ಬಂದವ್ರು 180 ಜನ. 180 ಜನದಲ್ಲಿ ಒಂದು ಮಿಲ್ಕ್ ಕಪ್ ಅಂತ ಹೋದ್ವಿ ಇಂಗ್ಲೆಂಡ್ಗೆ. ಸೊ ಅಲ್ಲಿ ಮ್ಯಾಚ್ ಆಡೋದಕ್ಕೆ ಅಂತ ಹೇಳಿದ್ರೆ 20 ಜನ ಸೆಲೆಕ್ಟ್ ಮಾಡಬೇಕು. ಆ 180 ಜನದಲ್ಲಿ 2 ತಿಂಗಳು ಸತತ ಪ್ರಯತ್ನ ಸೆಲೆಕ್ಷನ್ ಮಾಡಿ 20 ಜನದಲ್ಲಿ ನಾನೊಬ್ಬ. ಸೊ ನಾನು ಐರ್ಲೆಂಡ್ ಹೋದೆ, ಮತ್ತೆ ಅಲ್ಲಿ ಆಡಿದ್ವಿ. ಅಲ್ಲಿಂದ ಪರ್ಫಾರ್ಮೆನ್ಸ್ ಯಾವ ರೀತಿ ಬಂತು ಅಂತ ಹೇಳಿದ್ರೆ, ಅಂತಂದಾಗ ನಮ್ ತಂದೆ ತಾಯಿ ಆಶೀರ್ವಾದನೋ ಇಲ್ಲ ನಾವು ಕಷ್ಟಪಟ್ಟಿದ್ದು,
1: ಮತ್ತೆ
0: ಈಗ ನೋಡಿ ಅಂತವಾಗಿ ನನ್ಗೆ ಯಾವ ರೀತಿ ಸಿಕ್ತು, ಇದೇ ರೀತಿ ಸಪೋರ್ಟ್ ಬೇರೆಯವ್ರಿಗೆ ಸಿಕ್ಕಿದ್ರೆ ಬಹುಶಃ ಅವಕಾಶ ಸಿಕ್ಕೇ ಸಿಗುತ್ತೆ. ಕೂಡಿ ಬರ. ಅದ್ ಯಾವಾಗ ಅಂಡರ್ 19 ಆಯ್ತು, ಅದಾದ್ಮೇಲೆ ನಾನು ಏಷ್ಯನ್ ಗೇಮ್ಸ್ ಇದ್ ಮಾಡ್ತೀನಿ, ಯಾವ ರೀತಿ ನನ್ನ ಪರ್ಫಾರ್ಮೆನ್ಸ್ ಮಾಡ್ತಾರೆ. 2005 ನಾವು ಪಾಕಿಸ್ತಾನ್ ಹೋಗ್ತೀವಿ, ನಾನು ಮತ್ತೆ ಸುನಿಲ್ ಛತ್ರಿ ಇಬ್ರು ಒಟ್ಟಿಗೆ ಡೆಬ್ಯೂ ಮಾಡ್ತೀವಿ. ನಾವು ನ್ಯಾಷನಲ್ ಟೀಮ್ಗೆ ಸೀನಿಯರ್ ಟೀಮ್ ಡೆಬ್ಯೂ ಮಾಡ್ತೀವಿ, ಅಂದ್ರೆ ಅಂಡರ್ 19 ಆಲ್ರೆಡಿ ಡೆಬ್ಯೂ ಮಾಡಿರ್ತೀನಿ ನಾನು ಹಾಗೂ ಸುನಿಲ್ ಛತ್ರಿ. 2005 ಪಾಕಿಸ್ತಾನಕ್ಕೆ ಒಬ್ರು ಪ್ಲೇಯರ್ ಇರ್ತಾರೆ ಅಂತ ಹೇಳಿದ್ರೆ ಸೀನಿಯರ್ ಪ್ಲೇಯರ್, ಅವ್ರಿಗೆ ಇಂಜುರಿ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಸಡನ್ ಆಗಿ ರೀಪ್ಲೇಸ್ಮೆಂಟ್ ಗೆ ಅಂತ ಬೇರೆಯವ್ರಿಗೆ ಬದಲು ನಾನು ಆ ಒಂದು ಅಂಡರ್ 19 ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತೀನಿ ಅಂದ್ಬಿಟ್ಟು ನಿಮಗೆ ಅವಕಾಶ ಕೊಡ್ತಾರೆ. 11 ಅಲ್ಲಿ ಆಡ್ತೀನಿ, ನಾವು ರನ್ನರ್ಸ್ ಆಗ್ತೀವಿ. ಅವಾಗ ಅಲ್ಲಿ ಗೋಲ್ ಬೇರೆ ಹೊಡೆದಿರ್ತೀನಿ ನಾನು ಸೆಮಿಫೈನಲ್ ಅಲ್ಲಿ, ಫೈನಲ್ ತಲುಪ್ತೀವಿ. ಸೊ ಅಲ್ಲಿಂದ ಜರ್ನಿ ಶುರು ಆಯ್ತು.
1: ರಾಷ್ಟ್ರಮಟ್ಟದಲ್ಲಿ ನೀವು ಆಡಿದ ಪ್ರಮುಖ ಪಂದ್ಯಾವಳಿ ಗಮನಿಸುವುದಾದ್ರೆ, ಹಾಗೆ ಆ ಪಂದ್ಯಾವಳಿಗಳು ಅಂತಾರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಆಟಗಾರರಾಗಲು ನಿಮಗೆ ಹೇಗೆ ಸಹಾಯಕಾರಿ ಆಯ್ತು ಅಂತ?
0: ಪ್ರತಿಷ್ಠಿತ ಕ್ಲಬ್ ಅಂತ ಬಗ್ಗೆ ಮಾತಾಡ್ತಾ ಇದ್ವಿ. ಮಹೀಂದ್ರ ಯುನೈಟೆಡ್ ಅಂತ ಇತ್ತು, ಮೋಹನ್ ಬಗಾನ್ ಅಂತ ಇತ್ತು. ಮೋಹನ್ ಬಗಾನ್ ಈಸ್ಟ್ ಬೆಂಗಾಲ್ ಅಂತ ಹೇಳಿದ್ರೆ ಈಗಲೂ ರೈವಲ್ರಿ ಇದೆ. ಈಗ 2005 ಬಗ್ಗೆ ಏನ್ ಮಾತಾಡಿದ್ವಿ, ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ನನಗೆ ಫಸ್ಟ್ ಬ್ರೇಕ್ ಥ್ರೂ ಕೊಟ್ಟಿದ್ದು ಎಚ್ ಎಲ್ ನಾನು ಬಂದ್ ಮಾಡಬೇಕಾಗಿತ್ತು ಕ್ಲಬ್ಗೆ. ಅರೆ ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಡೇವಿಡ್ ಬೂತ್ ಅಂತ ಕೋಚ್ ಇರ್ತಾರೆ ಮಹೀಂದ್ರ ಯುನೈಟೆಡ್, ಅವಾಗ ಅವ್ರು ಹೇಳ್ತಾರೆ ನನಗೆ ಆ ಹುಡುಗ ಬೇಕು. ಯಾಕಂದ್ರೆ ಯಂಗ್ಸ್ಟರ್ಗೆ ಯಾವ ರೀತಿ ಅವ್ರದ್ದು ಪೊಟೆನ್ಶಿಯಲ್ ಇದೆ ಅಂತ ಅವ್ನ ಕೋಚ್ಗೆ ಯಾವ ರೀತಿ ಗೊತ್ತಾಗುತ್ತೆ, ಆ ರೀತಿ ಅದು ನೋಡಿಕೊಂಡು ಅವ್ರು ನನ್ನ ಕರೀತಾರೆ ಮಹೀಂದ್ರಾಗೆ. ಸೊ ಇಲ್ಲಿ ದಾದಾಪೀರ್ ಕೋಚ್ ಆಗಿರೋದು, ಮತ್ತೆ ನಮ್ಮಣ್ಣ ದಯಣ್ಣ ಅಂತಿದ್ರು. ಸೊ ಅವರು ಎಲ್ಲ ಸೇರಿಕೊಂಡು, ದಯಣ್ಣನೂ ಒಂದು ಒಳ್ಳೆ ಫುಟ್ಬಾಲ್ ಪ್ಲೇಯರ್, ಸೊ ಅವರು ಎಲ್ಲ ಸೇರಿಕೊಂಡು ನನ್ನ ಮಹೀಂದ್ರ ಕಳಿಸ್ತಾರೆ. ಸೊ ಅಲ್ಲಿ ಹೋಗಿ 3 ವರ್ಷ ಇದ್ದು, 3 ವರ್ಷದಲ್ಲಿ ನನಗೆ ಅಲ್ಲಿ ನಾವು ಐ ಲೀಗ್ ಚಾಂಪಿಯನ್ ಆಗ್ತೀವಿ. ಫಸ್ಟ್ ಗೋಲ್ನ ನಾನು ಗಳಿಸ್ಕೊಂತೀನಿ ಫೆಡರೇಷನ್ ಕಪ್ ಅಲ್ಲಿ. ಈಗಿನ ಜನರಲ್ ಸೆಕ್ರೆಟರಿ ಕಲ್ಯಾಣ್ ಚೌಬೆ ಅವರು ಇರ್ತಾರೆ ಗೋಲ್ ಪೋಸ್ಟ್ ಅಲ್ಲಿ. ಸೊ ಅವ್ರು ಜೆ ಸಿ ಟಿ ಆಡ್ತಾ ಇರ್ತಾರೆ, ನಾವು ಮಹೀಂದ್ರ ನಟ್ನ 1-0 ಗೆಲ್ತೀವಿ. ಸೊ ಅಲ್ಲಿಂದ ಮತ್ತೆ ನನ್ನ ಜರ್ನಿ ಶುರು ಆಗುತ್ತೆ. 3 ವರ್ಷ ನಾನು ಮುಂಬೈಲಿ ಮಹೀಂದ್ರ ಯುನೈಟೆಡ್ ಆಡ್ತೀನಿ, ಅದಾದ್ಮೇಲೆ 3 ವರ್ಷ ಮೋಹನ್ ಬಗಾನ್ ಆಡ್ತೀನಿ. ಸೊ ಈ ಕಡೆ ಕ್ಲಬ್ ಆ ಕ್ಲಬ್ ಮೇಲೆ ಪರ್ಫಾರ್ಮೆನ್ಸ್ ಯಾವ ರೀತಿ ಮಾಡ್ತಾ ಇದೀವಿ, ಅದು ಎರಡು ಸೈಮಲ್ಟೇನಿಯಸ್ ಆಗಿ ನಡೀತಾ ಇತ್ತು. ಈ ಕಡೆ ಕ್ಲಬ್ ಮೇಲೂ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ, ಅದೇ ರೀತಿ ರಾಷ್ಟ್ರೀಯ ತಂಡಕ್ಕೂ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ.
1: ಜೂನಿಯರ್ ಲೆವೆಲ್ ನಲ್ಲಿ ಅನೇಕ ದೇಶಗಳ ಜೊತೆಗೆ ಆಡಿದ್ದೀರಿ, ಅದರಲ್ಲಿ MM ಪೋರ್ಟ್ ಕಪ್ ಕೂಡ ಗೆದ್ದಿದ್ರು ನಿಮ್ಮ ತಂಡ. ಜೂನಿಯರ್ ಲೆವೆಲ್ ನಲ್ಲಿ ಯಾವ್ಯಾವ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳನ್ನ ಆಡಿದ್ರಿ ನೀವು?
0: ಆಕ್ಚುಲಿ ಏನಪ್ಪ ಅಂದ್ರೆ ಅಂಡರ್ 19 ಅಲ್ಲಿ 2ನೇ ಟೂರ್ನಮೆಂಟ್ ನಾವು ಈಗ ಮಿಲ್ಕ್ ಕಪ್ ಆದ್ಮೇಲೆ 2ನೇ ಟೂರ್ನಮೆಂಟ್ ನಾವು ಐರ್ಲೆಂಡ್ ಹೋಗ್ತೀವಿ, MM4 ಎನ್ರಶ್ ಟ್ರೋಫಿ ಅಂತ. ಸೊ ಅಲ್ಲಿ ಹೋಗಿ ಗೆಲ್ತೀವಿ. ಸೊ ಆ ಗೆದ್ದಾಗ ಯಾವ ರೀತಿ ನಮ್ಗೆ ವೆಲ್ಕಮ್ ಸಿಗುತ್ತೆ, ಒಂಥರ ಖುಷಿ ಅನ್ಸುತ್ತೆ. ಒಂಥರ ಹೊರಗಡೆ ಹೋಗ್ತಾ ಇದೀವಿ, ಇಂಡಿಯಾ ಬಿಟ್ಟು ಹೊರಗಡೆನೆ ಹೋಗಿಲ್ಲ. ಸೊ ಹೊರಗಡೆ ಹೋಗ್ತಾ ಇದೀವಿ, ಅಲ್ಲಿ ನೋಡಿದಾಗ ಆ ಸ್ಟ್ಯಾಂಡರ್ಡ್ ಆಗಿ ನಮ್ಗೆ ಇನ್ನೊಂದು ಈ ಸ್ಟ್ಯಾಂಡರ್ಡ್ ನಮ್ದು ಇನ್ನೇನು ಇಲ್ಲ, ಇನ್ನೂ ಸ್ಟ್ಯಾಂಡರ್ಡ್ ನ ಎಚ್ಚರಿಸ್ಕೋಬೇಕು ಅಂತ. ಸೊ ಆ ಒಂದು ಸ್ಟ್ಯಾಂಡರ್ಡ್ ನ ಇದ್ ಮಾಡ್ಬೇಕು ಅಂತ ಹೇಳಿ ಇನ್ನೂ ಕಷ್ಟಪಡ್ಬೇಕು. ಸೊ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ಇನ್ನೂ ಜೂನಿಯರ್ ಲೆವೆಲ್ ಅಂತ ಬಂದಾಗ ಏಷ್ಯನ್

0: ಗೇಮ್ಸ್ಗೆ ಹೋಗ್ತೀವಿ, ದೋಹಾ ಏಷ್ಯನ್ ಗೇಮ್ಸ್ 2006. ಸೊ ಅಲ್ಲಿ ಸ್ಪೋರ್ಟ್ಸ್ ಬಳಗನೇ ಮೀಟ್ ಮಾಡ್ತೀವಿ. ಇಂಡಿಯನ್ ಕಂಟಿಂಜೆಂಟ್ ಅಂದ್ಬಿಟ್ಟು ಬರೀ ಫುಟ್ಬಾಲ್ ಅಲ್ಲ, ಎಲ್ಲರೂ ಸಿಗ್ತಾರೆ. ಜೂನಿಯರ್ ಲೆವೆಲ್ ಬಗ್ಗೆ ಮಾತಾಡ್ತು ಅಂತ ಹೇಳಿದ್ರೆ ಏಷ್ಯನ್ ಗೇಮ್ಸ್ ಒಳ್ಳೆ
1: ಅನುಭವವನ್ನೇ ಕೊಡುತ್ತೆ ಅಂತ ಹೇಳ್ಬೋದು. ಈಗ ನೀವು ನಂಜನಗೂಡಿನಲ್ಲಿ ಹುಟ್ಟಿ ಬೆಳೆದಿದ್ದು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕಾರ ಫ್ಲೈಟ್ ಹತ್ತಿ ಹೋಗುವಾಗ ಏನ್ ಅನಿಸ್ತಾ ಇತ್ತು, ಮನೆಯಲ್ಲಿ ಯಾವ ವಾತಾವರಣ ಇತ್ತು?
0: ಆಕ್ಚುಲಿ ನಮ್ಮ ತಾಯಿ ತಂಗಿ ಚಿಕ್ಕಮ್ಮ ಒಂದು ಮುಂಬೈಯಲ್ಲಿ ಇದ್ದಾರೆ. ಸೊ ಫಸ್ಟ್ ಟೈಮ್ ನಾನು ಹೋಗಿ ಗೋವಾ ಇಂದ ಮುಂಬೈಗೆ ಹೋಗಿದ್ದು. ಸೊ ಯಾಕಂದ್ರೆ ಇಲ್ಲಿಂದ ಗೋವಾಗೆ ಹೋದಾಗ

0: ವಾತಾವರಣ ಇತ್ತು.
1: ಆಕ್ಚುಲಿ ನಮ್ಮ ತಾಯಿ ತಂಗಿ ಚಿಕ್ಕಮ್ಮ ಬಂದು ಮುಂಬೈಯಲ್ಲಿದ್ದಾರೆ. ಸೊ ಫಸ್ಟ್ ಟೈಮ್ ನಾನು ಹೋಗಿ ಗೋವಾ ಇಂದ ಮುಂಬೈಗೆ ಹೋಗಿದ್ದು. ಸೊ ಯಾಕಂದ್ರೆ ಇಲ್ಲಿಂದ ಗೋವಾಗ ಹೋದಾಗ ಕ್ಯಾಂಪ್ಗೆ ಹೋದಾಗ್ಲೂ ನಾನು ಟ್ರೈನು ಬಸ್ ಇದ್ರಲ್ಲ ಹೊರಡುದು. ಫಸ್ಟ್ ಟೈಮ್ ಕೂತಾಗಂತೂ ನನಗೆ ಕಣ್ಣಲ್ಲಿ ನೀರು ಬಂತು. ಒಂಥರ ಭಯನೂ ಆಯ್ತು. ಆದ್ರೆ ಎಸ್ಪೆಷಲಿ ಮುಂಬೈ ಟು ನಾವು ಮ್ಯಾಂಚೆಸ್ಟರ್ಗೆ ಹೊರಟಾಗ ಫಸ್ಟ್ ಅಬ್ರಾಡ್ ಟ್ರಿಪ್. ಅವತ್ತು ಗೋವಾದಲ್ಲಿ 3 ಜನ ತೆಗಿಬೇಕಾಗಿರುತ್ತೆ, 23 ಜನ ಇರ್ತೀವಿ, 3 ಜನ ತೆಗಿಬೇಕಾಗಿರುತ್ತೆ. ಅದ್ರಲ್ಲಿ ಒಂದು ಡಿಫೆಂಡರ್, ಒಂದು ಮಿಡ್ ಫೀಲ್ಡರ್, ಒಂದು ಸ್ಟ್ರೈಕರ್. ಸೊ ಯಾರನ್ನ ತೆಗಿತಾರೆ ಅಂತ ಒಂದು ಕುತೂಹಲ. ಸೊ ನಂದು ಬೇರೆ ಫಸ್ಟ್ ಟೈಮು. ಅನೌನ್ಸ್ ಮಾಡ್ತಾರೆ ನನಗೆ, 3 ಜನ ಹೇಳಿದಾಗ ನನಗೆ ಯಾವ ರೀತಿ ಆಗುತ್ತೆ ಅಂತೇಳಿ, ನನಗೆ ಅವನ್ ಜರ್ಸಿ ಸಿಕ್ಬಿಡ್ತು, ನಾನು ಆಡ್ಬಿಡ್ತೆ ಇಂಡಿಯಾಗೆ ಅಂತ. ಇಮಿಡಿಯೇಟ್ ಆಗಿ ಬಂದು ನಮ್ಮ ಮಾವ, ನಮ್ಮ ತಾಯಿ ಎಲ್ಲರಿಗೂ ಫೋನ್ ಮಾಡ್ತೀನಿ. ಎಲ್ಲರೂ ಎಷ್ಟು ಖುಷಿ ಆಗ್ತಾರೆ ಅಂದ್ರೆ ತುಂಬಾ ಖುಷಿ ಆಗ್ತಾರೆ. ನಮ್ಮ ಮಾವ ಮತ್ತೆ ಕೋಚು ಮತ್ತೆ ನಮ್ಮ ತಂದೆ ಎಲ್ಲರೂ ಬರ್ತಾರೆ ಗೋವಾಗೆ ಅಲ್ಲಿಂದ ಕಳಿಸ್ಕೊಡೋದಕ್ಕೆ ಅಂತ. ಆದ್ರೆ ಮುಂಬೈಗೆ ಹೋದಾಗ ಇಡೀ ತಂಡಕ್ಕೆ ನಮ್ಮ ಚಿಕ್ಕಮ್ಮರು ಅಡಿಗೆ ಎಲ್ಲ ಮಾಡ್ಕೊಬಂದು ಎಲ್ಲಾ ಇದ್ ಮಾಡ್ಕೊಬಂದು ಅವ್ರು ಬರ್ತಾರೆ. ಸೊ ಒಂಥರ ಈಗ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಓ ವಾಪಸ್
0: ನೀರು
1: ಖಂಡಿತ ಅಲ್ಲ, ಯಾಕಂತೇಳಿದ್ರೆ ಬಂದ ಹಾದಿ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ.
0: ಅದೇ ಹಿಮ್ಮುಖವಾಗಿ ನೋಡಿದ್ರೆ ಹೌದಾ ನಾನು ಇಷ್ಟೆಲ್ಲ ಮಾಡಿದ್ದೀನ ಅಂತ ಈಗ ಅನಿಸ್ತಾ ಇರುತ್ತೆ.
1: ಖಂಡಿತವಾಗ್ಲು, ಯಾವುದೇ ಸಂದೇಹ ಇಲ್ಲ.
0: Under-23 ನೀವು ಕ್ಯಾಪ್ಟನ್ ಆಗಿ ಸುಮಾರು 8ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ರಿ. ಅದರಲ್ಲಿ ಬೀಜಿಂಗ್ ಪ್ರೀ ಒಲಿಂಪಿಕ್ ಕ್ವಾಲಿಫೈಯಿಂಗ್ ಟೂರ್ನಮೆಂಟ್ ಮತ್ತೆ ದೋಹಾ ಏಷ್ಯನ್ ಗೇಮ್ಸ್ ಪ್ರಮುಖವಾಗಿದ್ದು, ಈ ಕುರಿತಾಗಿ ಹಂಚಿಕೊಳ್ಳಿ.
1: ಈಗ ಪರ್ಫಾರ್ಮೆನ್ಸ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಓಕೆ ಇಂಡಿಯನ್ ಜರ್ಸಿ ಆಗ್ತಾ ಇದೀವಿ ಅಂತ ಹೇಳಿದಾಗ, ಈಗ ನಾನು 2005 ಅಲ್ಲಿ ಸೀನಿಯರ್ ಡೆಬ್ಯೂ ಮಾಡಿದಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು, ಯಾವ ರೀತಿ ನಾನು ಇಂಪ್ರೂವ್ ಮಾಡ್ತಾ ಇದ್ದೆ, ಅದೊಂದು ಅವಕಾಶ ನನಗೆ ನಾಯಕತ್ವನ ತಂದ್ಕೊಡುತ್ತೆ. Under-23 ಅಲ್ಲಿ ಏಷ್ಯನ್ ಗೇಮ್ಸ್ಗೆ ಮತ್ತೆ ಏಷ್ಯನ್ ಬೀಜಿಂಗ್ ಪ್ರೀ ಒಲಿಂಪಿಕ್ ಕ್ವಾಲಿಫೈಯರ್ಸ್ಗೆ ನಾನು ಕ್ಯಾಪ್ಟನ್ ಆಗ್ತೀನಿ. ಅಂದ್ರೆ ಆ ತಂಡದ ಆಟಗಾರನಾಗಿ ಬಂದು ಅದೇ ತಂಡನ ಮುಂದಾಳತ್ವ ವಹಿಸಬೇಕು ಅಂತ ಹೇಳಿದ್ರೆ
0: ಜವಾಬ್ದಾರಿ
1: ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದು, ಕಡೆಯ ಪಂದ್ಯದಲ್ಲಿ ನಾವು ಸೋತೋಗ್ಬಿಡ್ತೀವಿ ಥೈಲ್ಯಾಂಡ್ ವಿರುದ್ಧ, ಇಲ್ಲ ಅಂತ ಹೇಳಿದ್ರೆ ನಾವು ಬಹುಶಃ ಬೀಜಿಂಗ್ ಒಲಿಂಪಿಕ್ಸ್ ಕ್ವಾಲಿಫೈ ಆಗ್ಬಿಡ್ತಾ ಇದ್ವಿ. ಆ ಒಂದು ಸುವರ್ಣ ಅವಕಾಶನ ನಾವು ಮಿಸ್ ಮಾಡ್ತೀವಿ. ಕಡೆಯ ಪಂದ್ಯದಲ್ಲಿ ಥೈಲ್ಯಾಂಡ್ ವಿರುದ್ಧ ನಾವು 2-0 ಅಂತರದಿಂದ ಸೋತೋಗ್ಬಿಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಬಹುಶಃ ಕ್ವಾಲಿಫೈ ಆಗಿತ್ತು ಅಂದ್ರೆ ಒಲಿಂಪಿಕ್ ತಂಡಕ್ಕೆ ನಾಯಕ ನಾನೇ. ಕರ್ನಾಟಕದಿಂದ ನಾನು ಒಬ್ಬನೇ ಇದ್ದೆ, ಇನ್ನೊಬ್ರು ಕುಟ್ಟಿಮನಿ ಅಂತ ಇದ್ರು. ಬೇರೆ ಎಲ್ಲರೂ ಇದಾರೆ, ಈಗಲೂ FC ಗೋವಾ ತಂಡಕ್ಕೆ ಕೋಚ್ ಆಗಿದ್ದಾರೆ ಒಬ್ರು, ಗೌರ್ಮಂಗಿ ಸಿಂಗ್ ಅಂತ. ರಿಲಯನ್ಸ್ ಒಂದು ಮಣಿಪುರ್ ಇದರಲ್ಲಿ ಚಿತ್ರ ಅಂತ ಇದಾಗಿದ್ದಾರೆ. ಹಲವಾರು ಆಟಗಾರರು ಕಲ್ಕಟ್ಟಾದಲ್ಲಿದ್ದಾರೆ, ನಾನೇ ಕೆಲಸ ಮಾಡ್ತಾ ಇದಾರೆ, ಕೋಚಿಂಗ್ ಅಲ್ಲಿ ಇದ್ರಲ್ಲಿ ಇದ್ದಾರೆ. ಅದೇನಾರು ಒಂದು ಕಡೆ ಹಡಲ್ನ ದಾಟಿದ್ರೆ ಬಹುಶಃ ಒಲಿಂಪಿಕ್ ತಂಡ ಮುಂದಾಳತ್ವನ ವಹಿಸೋದು ಭಾರತಕ್ಕೆ ಆಡದೇ ಇದ್ದು ಅದನ್ನ ಮುಂದಾಳತ್ವ ವಹಿಸ್ತೀವಿ ಅಂತ ಹೇಳಿದ್ರೆ ಇನ್ನೂ ಹೆಮ್ಮೆ ವಿಷಯ.
0: 2005 ಸೀನಿಯರ್ ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಆದ ನಂತರ ಪಾಕಿಸ್ತಾನದಲ್ಲಿ ನಡೆದ SAFF ಕಪ್ ಗೆದ್ದಿದ್ರಲ್ಲ, ಆ ಅನುಭವ ಹಂಚಿಕೊಳ್ಳಿ.
1: ಇಂಡಿಯಾಗ ಆಡ್ತೀವಿ ಅಂತ ಹೇಳಿದಾಗ ಈಗ ಆಡದೇ ಗೆಲ್ಲೋದಕ್ಕೆ ಅಂತ ಟೂರ್ನಮೆಂಟ್ ಅಲ್ಲಿ ಟ್ರೋಫಿ ಗೆದ್ತೀವಿ ಅಂತ ಹೇಳಿದ್ರೆ ಅದ್ರ ಸಂತೋಷನೇ ಬೇರೆ. ಯಾಕಂದ್ರೆ 2005 ಅದು ಸೀನಿಯರ್ ಡೆಬ್ಯೂ ಆಗಿರುತ್ತೆ, ನಮ್ಗೆ ಅದು ಗೆದ್ದಾಗ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಒಂಥರ ಏನೋ ನಾವ್ ಇಲ್ಲಿಗೆ ಬಂದಿದ್ವಿ, ಏನೋ ಒಂಥರ ಇಷ್ಟು ದಿವಸ ಕಷ್ಟಪಟ್ಟಿದ್ದು ಪ್ರತಿಫಲ ಸಿಕ್ತು ಅಂತ ಹೇಳ್ತೀವಲ್ಲ ಆ ರೀತಿ. ವಿಶ್ವಕಪ್ನೇ ತಗೊಂಡ್ರೆ ಮೊನ್ನೆ ಮುಗ್ದಿದ್ದು, 48 ದೇಶಗಳು ಪ್ರತಿನಿಧಿಸಿ ಈಗ ಒಬ್ರೇ ಒಬ್ರು ವರ್ಲ್ಡ್ ಚಾಂಪಿಯನ್ ಅಂತ ಹೇಳಿದ್ರೆ ಇಷ್ಟನ್ನ ದಾಟ್ಕೊಂಡು ನೀವು 1 ತಿಂಗಳ ಕಾಲ ಆಡಿ ಈ 1 ತಿಂಗಳಿಗೋಸ್ಕರ 4 ವರ್ಷ ಕಷ್ಟಪಡ್ಬೇಕು. ಆ 4 ವರ್ಷದ ಕಷ್ಟಪಟ್ಟು ನಿಮ್ಗೆ 1 ತಿಂಗಳ ಕಾಲ ನೀವು ಎಲ್ಲರ ಜೊತೆ ಇದ್ದಾಡಿ ಎಲ್ಲ ಇದ್ ಮಾಡಿ ನಿಮ್ಗೆ ಚಾಂಪಿಯನ್ ಆಗ್ತೀರಾ ಅಂತ ಹೇಳಿದ್ರೆ ಆ ಒಂದು ಅನುಭವ ಇರುತ್ತಲ್ಲ
0: ಬೇರೆ. ಮತ್ತೆ ಅದ್ರ ಹಿಂದೆ ಬಹಳಷ್ಟು ಕಷ್ಟ ಅನುಭವಗಳು
1: ಈಗ ನೀವು ನೋಡ್ಬೋದು. ಯಾಕಂದ್ರೆ ಈ ವಿಶ್ವಕಪ್ ಅಲ್ಲಿ ಯಾವ ರೀತಿ ತಂಡಗಳು ಸೋತಾಗ ಅವರ ಎಮೋಷನಲ್ ಯಾವ ರೀತಿ ಹೊರಗಡೆ ಬರ್ತಾ ಇದ್ದಾರೆ, ಅಳ್ತಾ ಇದಾರೆ ಅಂತ ಹೇಳಿದ್ರೆ ಅಷ್ಟು ಮಹತ್ವ ಒಂದು ತಂಡ ಒಂದು
0: ವರ್ಷದಿಂದ ಶ್ರಮ ಪಟ್ಟಿರ್ತಾರೆ.
1: ಮತ್ತೆ ಇನ್ನೊಂದಂತ ಇನ್ನು ಮುಂದಿನ 4 ವರ್ಷ ನಿಮ್ಗೆ ಗೊತ್ತೇ ಇರಲ್ಲ ನೀವು ವಿಶ್ವಕಪ್ ಮತ್ತೆ ಆಡ್ತೀರಾ ಇಲ್ವೋ ಅಂತ. ಯಾಕಂದ್ರೆ ಕ್ವಾಲಿಫೈಯಿಂಗ್ ರೌಂಡ್ಸ್ ಅಲ್ಲಿ ನೀವು ಕ್ವಾಲಿಫೈ ಈಗ, ಯಾಕಂದ್ರೆ ಇಟಲಿ ಕ್ವಾಲಿಫೈನ್ ಆಗಿಲ್ಲ. ಆ ಒಂದು 4 ವರ್ಷದಲ್ಲಿ ನಿಮ್ಗೆ ಇಂಜುರಿ ಆಗ್ಬೋದು, ರಿಕವರಿ ಆಗ್ಬೋದು, ರಿಹಾಬಿಲಿಟೇಷನ್, ಸೊ ಅದೆಲ್ಲ ಇರುತ್ತೆ. ಸೊ ಅದಕ್ಕೆ ಆ ಒಂದು ಬಿಗ್ಗೆಸ್ಟ್ ಸ್ಟೇಜ್ ಅಲ್ಲಿ ನೀವು ಯಾವುದೇ ಒಂದು ಬಿಗ್ಗೆಸ್ಟ್ ಟೂರ್ನಮೆಂಟ್ ಎಸ್ಪೆಷಲಿ ನಿಮ್ ದೇಶಕ್ಕೆ ಆಡಿದಾಗ ಗೆಲ್ತೀರಾ ಅಂತ ಹೇಳಿದ್ರೆ ಅದರ ಅನುಭವನೇ ಒಂಥರ ಡಿಫ್ರೆಂಟ್.
0: 2007 ಮತ್ತು 2009 ನೆಹರು ಕಪ್ ವಿನ್ನರ್ ನಿಮ್ ತಂಡ, AFC ಕ್ವಾಲಿಫೈಯಿಂಗ್ ರೌಂಡ್ ಕೂಡ ಆಡಿದ್ರಿ ಅವಾಗ. 2010 ವರ್ಲ್ಡ್ ಕಪ್ ಕ್ವಾಲಿಫೈಯಿಂಗ್ ರೌಂಡ್ ನಲ್ಲಿ ಲೆಬ್ನಾನ್ ಜೊತೆ ಆಡಿದ್ರಿ ನೀವು. ಸೊ ಹೇಗಿತ್ತು ಈ ಎಲ್ಲ ಟೂರ್ನಮೆಂಟ್ ಗಳು?
1: ಗೋಲ್ಡನ್ ಪೀರಿಯಡ್ ಅಂತ ಹೇಳಿದ್ರೆ, ಗೋಲ್ಡನ್ ಜನರೇಷನ್ ಅಂತ ಹೇಳಿದ್ರೆ, ನಾನು ಇಂಡಿಯನ್ ಜರ್ಸಿ ಆಗಕ್ ಶುರು ಮಾಡಿದ್ರೆ ಭಾರತ ತಂಡ ಪ್ರತಿನಿಧಿಸಕ್ಕೆ ಶುರು ಮಾಡಿದ್ಮೇಲೆ ಹಿಂದೆ ಚುನಿಗೋಸ್ವಾಮಿ ಬೈಚುಂಗ್ ಭುಟಿಯಾ ಇವ್ರದ್ದು ಒಂದು ಗೋಲ್ಡನ್ ಜನರೇಷನ್ ಅಂತ ಇತ್ತು. ಏ ಗೋಲ್ಡನ್ ಜನರೇಷನ್ ಅಂತ ಏನಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಭಾರತನ ಪ್ರತಿನಿಧಿಸ್ತಲ್ದೆ

0: ಟ್ರೋಫಿಗಳನ್ನ ಗೆಲ್ತಾ ಇತ್ತು ಅಂತ ಹೇಳಿದ್ರೆ ನಿಮ್ದು ಗೋಲ್ಡನ್ ಜನರೇಷನ್. ಗೋಲ್ಡನ್ ಜನರೇಷನ್ ಮತ್ತೆ ಆಗಿದ್ದು 2007, 2009, 2011 ಈ ಒಂದು
1: ಗೋಲ್ಡನ್
0: ಸುವರ್ಣ ಯುಗ. ಈ ಒಂದು ಸುವರ್ಣ ಯುಗದಲ್ಲಿ ನಾನು ಆ ತಂಡದಲ್ಲಿದ್ದೆ. ಇದಕ್ಕಿಂತ ಅದೃಷ್ಟ ನಿಮ್ಗೆ ಏನ್ ಬೇಕು ಹೇಳಿಬಿಡು. ಯಾಕಂದ್ರೆ 2006 ಬಾಬೋಟನ್ ಅಂತ ಬರ್ತಾರೆ, ಈ ಒಂದು ಸುವರ್ಣ ಯುಗಕ್ಕೆ ಕಾರಣಕರ್ತ ಅವರೇ. ಅವ್ರು ಬಂದದಲ್ದೆ 2007 ನೆಹರು ಕಪ್ ನ ನಾವು ಡೆಲ್ಲಿಲಿ ಗೆಲ್ತೀವಿ, ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ 2009 ಮತ್ತೆ ಗೆಲ್ತೀವಿ, ಮತ್ತೆ AFC ಚಾಲೆಂಜರ್ಸ್ ಕಪ್ ಅಂತ ಬರುತ್ತೆ, ಆ AFC ಚಾಲೆಂಜರ್ಸ್ ಕಪ್ ನ ನಾವು ಗೆಲ್ತೀವಿ. ಅಲ್ಲಿ ಗೆದ್ದಾದ್ಮೇಲೆ ಆ ಚಾಲೆಂಜರ್ಸ್ ಕಪ್ ಗೆದ್ದಿದ್ರಿಂದ ಈಗ ಯಾವ ರೀತಿ ವರ್ಲ್ಡ್ ಕಪ್ ಇಡೀ ವಿಶ್ವಕ್ಕೆ, ಯೂರೋ ಕಪ್ ಬರೀ ಯುರೋಪಿಯನ್ ಕಂಟ್ರೀಸ್ಗೆ, ಅದೇ ರೀತಿ ಏಷ್ಯನ್ ಕಪ್ ಏಷ್ಯನ್ಗೆ. 27 ನಂತರ 2011 ದೋಹಾ ಏಷ್ಯನ್ ಕಪ್ಗೆ ನಾವು ಕ್ವಾಲಿಫೈ ಆಗ್ತೀವಿ. ಅಂತ ಹೇಳಿದ್ರೆ ಒಂದು ತಂಡನ ಕಟ್ಟಬೇಕು ಅಂತ ಹೇಳಿದ್ರೆ ಕಾರಣಕರ್ತ ಬಾಬೌಟನ್ ಸರ್. ಒಂದು ತಂಡ ಗೆಲ್ಬೇಕು ಅಂದ್ರೆ ಎಲ್ಲರೂ ಬೇಕು. ಅವ ಒಂದು ಎಲ್ಲ ಕಾಲ ಕೂಡು ಬಂತು, 2007, 2009, 2011. ಈಗ ಸ್ಪೇನ್ ಈಗ ಎಷ್ಟು ಆಡಿದ್ರು ಯಾರು ಆಡಿದ್ರು ನಾವೆಲ್ಲ ಮರ್ತೋಗ್ಬಿಟ್ಟಿದ್ವಿ. ಯಾರು ಗೆದ್ರು? ಸ್ಪೇನ್. ಅಲ್ಲೂ ಯಾವತ್ತು ಈಗ ಎರಡನೇವ್ರನ್ನ ನೆನ್ಸ್ಕೊಳಲ್ಲ, ಮೂರನೇವ್ರನ್ನ ನೆನ್ಸ್ಕೊಳ್ಳಲ್ಲ, ಮೊದಲನೇವ್ರನ್ನ ಮಾತ್ರ ನೆನ್ಸ್ಕೊಂತಾರೆ.
1: ಕೋಚಿಂಗ್ ನಲ್ಲಿ ನೀವು AFCA ಲೈಸೆನ್ಸ್ ಇದೆ ನಿಮ್ಮ ಹತ್ರ, ಕರ್ನಾಟಕ ಹೆಡ್ ಕೋಚ್ ಆಗಿ ಹಾಗೆ ಸಂತೋಷ್ ಟ್ರೋಫಿ ಅಸಿಸ್ಟೆಂಟ್ ಕೋಚ್ ಆಗಿದ್ರಿ ಗುಜರಾತ್ ಪುರುಷರ ಫುಟ್ಬಾಲ್ ತಂಡಕ್ಕೆ. ನಮ್ಮ ಭಾರತದ ಭವಿಷ್ಯ ಹೇಗಿದೆ? ಭಾರತೀಯ ಫುಟ್ಬಾಲ್ ದಿಗ್ಗಜರಾದ ಸುನಿಲ್ ಛೇತ್ರಿ ಅವರು ವಿಶ್ವದ ಅತಿ ಹೆಚ್ಚು ಗೋಲ್ ಸ್ಕೋರರ್ ಆಗಿ ಮೂರನೇ ಸ್ಥಾನದಲ್ಲಿದ್ದಾರೆ, ಅಂದ್ರೆ ರೊನಾಲ್ಡೋ ಮತ್ತು ಮೆಸ್ಸಿ ನಂತರದ ಸ್ಥಾನದಲ್ಲಿದ್ದಾರೆ.
0: ಗೆಲ್ಬೇಕು ಅಂತ ಹೇಳಿದ್ರೆ ಹಿಂದೆ ಅವ್ರು ಚೆನ್ನಾಗಿ ಮುಂದೆ ಅವ್ರ ಗೋಲ್ ಹೊಡಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಈಗ ಮುಂದೆ ಅವ್ರ ಗೋಲ್ ಹೊಡೆದು ಹಿಂದೆ ಅವರು ಸೇವ್ ಮಾಡಲಿಲ್ಲ ಅಂದ್ರೆ ಒಂದು ತಂಡವಾಗಿ, ಅದೇ ರೀತಿ ನಾವು ಕ್ವಾಲಿಫೈ ಆಗ್ಬೇಕು ಅಂತ ಹಲವಾರು ನ್ಯೂನ್ಯತೆಗಳಿದೆ. ಆ ನ್ಯೂನ್ಯತೆಗಳನ್ನ ನಾವು ಸರಿಪಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಾವು ವಿಶ್ವಕಪ್ ಆಡ್ತೀವಿ. 1998 ಕ್ರೊಯೇಷ್ಯಾ 3rd place ಆದ್ರು, 20 ಪ್ಲಾನ್ ಮಾಡಿದ್ರು. ಈಗ 2018 ಅವ್ರು ರನ್ನರ್ ಅಪ್ ಆಗ್ತಾರೆ. ಸೊ ಅದೇ ರೀತಿ ಒಂದು ಪ್ಲಾನ್, ಒಂದು ಸ್ಟ್ರಕ್ಚರಲ್ ಪ್ಲಾನ್ ಬೇಕು.
1: ಸರಿಗ ಈ ಕಾಲ್ ಚಂಡಿನ ಆಟಕ್ಕೆ ಒಂದು ಚಂಡಿದ್ರೆ ಸಾಕು, ದುಬಾರಿ ಗೇಮ್ ಏನಲ್ಲ ಇದು. ಹಳ್ಳಿಯಲ್ಲಿ ಮಕ್ಕಳು ಆಡೇ ಆಡ್ತಿರ್ತಾರೆ, ನಾವು ನೋಡಿದೀವಿ, ಒಂದ್ ಚಂಡ್ ಸಿಕ್ಕಿತಂದ್ರೆ ಸಾಕು ಒಂದಿಷ್ಟು ಜನ ಸೇರಿ ಆಡ್ತಾ ಇರ್ತಾರೆ. ಗ್ರಾಮೀಣ ಜನರನ್ನು ನಾವು ಸೇರಿಸ್ಕೋಬಹುದಂದ್ರೆ ಏನ್ ಮಾಡಬಹುದು?
0: ಅದನ್ನೇ ಈಗ ನ್ಯೂನ್ಯತೆಗಳು ಇರೋದ್ರಿಂದ ಈಗ ನಾವು ಹೋಗ್ತಾ ಈಗ ಮೈಸೂರಿಗೆ, ನಾನು ನಂಜನಗೂಡ, ನಾನ್ ಚಿಕ್ಕವನಾಗಿದ್ದಾಗ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಸರ್ವಿಸಸ್ ಅಂಡ್ ಸ್ಪೋರ್ಟ್ಸ್ ಕೋಚ್ ಗಳನ್ನ ಹೈರ್ ಮಾಡಿ ಎಲ್ಲಾನು ಕಡೆನು ಕಳಿಸ್ತಾ ಇದ್ರು. ಈಗ ಅಲ್ಲಿ ಗೋಪಾಲ್ ಕೋಚ್ ಬಂದಿರಲ್ಲ ಅಂದ್ರೆ ಬಹುಶಃ ನಾನು ಫುಟ್ಬಾಲ್ ಆಡ್ತಿದ್ನ ಇಲ್ವೋ ಗೊತ್ತಿಲ್ಲ. ಈಗ ಕೋಚ್ ಏನ್ ಹೇಳಿದ್ರೆ ಈಗ ಕಲ್ತಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅಂತ ಹೇಳಿದ್ರೆ ಈಗ ಅಲ್ಲಿ ಸೆಲೆಕ್ಟ್ ಮಾಡು, ಸೆಲೆಕ್ಷನ್ ಆದವ್ರು ಇಲ್ಲಿಗೆ ಬಂದ್ವಿ ನಾವು DYSS ಗೆ ಬಂದ್ವಿ. ಸೊ ಆ ರೀತಿಯಾಗಿ ಹಂತ ಹಂತವಾಗಿ ಅಂತ ಹೇಳಿದ್ರೆ ನಿಮ್ಮನ್ನ ಹುಡುಕೋರ್ಬೇಕು. ಟ್ಯಾಲೆಂಟ್ ಗೆ ನಮ್ ಇಂಡಿಯಾದಲ್ಲಿ ಕಡಿಮೆ ಇಲ್ಲ, ಟ್ಯಾಲೆಂಟ್ ತುಂಬಾ ಜನ ಇದಾರೆ. ಆದ್ರೆ ನಿಮ್ಗೆ ಆ ಒಂದು ಸರಿಯಾದ ದಾರಿ ತೋರಿಸಬೇಕು, ಮಾರ್ಗದರ್ಶಕ ಇರ್ಬೇಕು. ರಿಸಲ್ಟ್ ಬಂದ ಮೇಲೆ ನಾವು ಯೋಚನೆ ಮಾಡ್ತೀವಿ, ರಿಸಲ್ಟ್ ಬರಕ್ಕಿಂತ ಮುಂಚೆ ಅವ್ರು ಎಷ್ಟು ಕಷ್ಟಪಟ್ಟಿದ್ರು ಅಂತ ಯೋಚನೆ ಮಾಡಲ್ಲ. ರಿಸಲ್ಟ್ ಬರಕ್ಕಿಂತ ಮುಂಚೆನೆ ಹೌದಪ್ಪ ಈ ಹುಡುಗನಲ್ಲಿ ಪೊಟೆನ್ಶಿಯಲ್ ಇದೆ ಅಂತ ಹೇಳಿದ್ರೆ ಆ ರೀತಿಯಾದ ಕೋಚಸ್ ಗಳ್ಬೇಕು, ಆ ರೀತಿಯ ತರಬೇತಿಗಳು ಅವ್ರಿಗೆ, ಹೌದಪ್ಪ ಇವ್ರು ಕೊಟ್ಟರೆ ಕರೆಕ್ಟ್ ಆ ಪ್ಲಾಟ್ಫಾರ್ಮ್ ಅಚೀವ್ ಮಾಡ್ತಾರೆ. ಆಯ್ಕೆ ಆದ್ಮೇಲೆ ನೀವು ಗಮನಿಸ್ತೀರಾ ಅಂತ ಹೇಳ್ತು ಅಂತ ಹೇಳಿ ಈಗ ನೀರಜ್ ಚೋಪ್ರಾ ಆಗಿರ್ಬೋದು, PV ಸಿಂಧು ಅವ್ರು ಗೆದ್ರು. ಸೊ ಈ ತರ ಎಲ್ಲ ಗೆಲ್ದಾದ್ಮೇಲೆ ನಾವು ಕೊಡೋ ಬದಲು ಗೆಲ್ಲಕ್ಕಿಂತ ಮುಂಚೆನೆ ಪ್ರೋತ್ಸಾಹ. ಎಲ್ಲ ಅಕಾಡೆಮಿಗಳು ಒಂದೇ ಪೇಜ್ ಅಲ್ಲಿ ಕೆಲಸ ಮಾಡಿದ್ರೆ ಅಲಾಂಗ್ ವಿತ್ ಅಸೋಸಿಯೇಷನ್, ಸ್ಟೇಟ್ ಅಸೋಸಿಯೇಷನ್ ಆಗಿರ್ಬೋದು, ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಆಗಿರ್ಬೋದು, ಎಲ್ಲ ಒಂದು ಪೇಜ್ ಅಲ್ಲಿ ವರ್ಕ್ ಮಾಡ್ತ ಅಂತ ಹೇಳಿದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿದ್ರೆ ಸೊ ಎಲ್ಲ ಒಂದ್ ಪೇಜ್ ಅಲ್ಲಿ ಮಾಡ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಮೇಡಮ್
1: ನಿಮ್ಮ ಕ್ರೀಡಾ ಸಾಧನೆಗೆ KOA ಅವಾರ್ಡ್, ಏಕಲವ್ಯ ಅವಾರ್ಡ್ ಹಾಗೆ ಪ್ಲೇಯರ್ ಆಫ್ ದ ಇಯರ್ ಅವಾರ್ಡ್ ಬಂದಿದೆ. ಇಂತಹ ಅತ್ಯುನ್ನತ ಅವಾರ್ಡ್ ಸಿಕ್ಕಾಗ ಜವಾಬ್ದಾರಿಗಳು ಜಾಸ್ತಿ ಆಗ್ತದ ಕ್ರೀಡಾಪಟುವಿಗೆ ಅಂತ?
0: ಯಾವುದೇ ಸಂಶಯ ಇಲ್ಲ. ಅಂತ ಹೇಳಿದ್ರೆ ನೀವು ಕಷ್ಟ ಪಡ್ತಾ ಇದ್ದೀರಾ, ಅದನ್ನ ರೆಕಗ್ನೈಸೇಷನ್ ಮಾಡ್ತಾ ಇದಾರೆ. ಈಗ ನಾನು ಕರ್ನಾಟಕದಿಂದ ಪ್ರತಿನಿಧಿಸಿದಾಗ ನಿಮ್ಗೆ ಹೌದಪ್ಪ ಆಡ್ತಾ ಇರೋ ಹೊರಗಡೆ ಹೋಗಿ ಆಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ನಮ್ಮನ್ನ ಗುರುತಿಸಿದಾಗ ಖಂಡಿತವಾಗ್ಲು ಸಂತೋಷ ಆಗುತ್ತೆ. ಯಾಕಂದ್ರೆ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅವಾರ್ಡ್ ಅದೊಂದು ಸಿಕ್ತೆ, ಏಕಲವ್ಯ ಅವಾರ್ಡ್. ಏಕಲವ್ಯ ಅವಾರ್ಡ್ ನನ್ಗೆ ಇನ್ನೂ ಖುಷಿ ಏನಪ್ಪ ಅಂತ ಹೇಳಿದ್ರೆ ಈ 2011 ಏಷ್ಯನ್ ಕಪ್ಗೆ ಅಂತ ಹೇಳಿದಾಗ ನಾನು ಇದರಲ್ಲಿ ಪ್ರಿಪರೇಷನ್ ಅಲ್ಲಿ ಇರ್ತೀನಿ, ಆವಾಗ ನಾನು ಇರೋದಿಲ್ಲ, ನಾನು ಹೊರಗಡೆ ಇರ್ತೀನಿ, ಆವಾಗ ನಮ್ಮ ತಾಯಿ ಬಂದು ಇಸ್ಕೊಂತಾರೆ. ಸೊ ಅದೊಂದು ನನಗೆ ಒಂಥರ ಮರೆಯಲಾಗದ ಕ್ಷಣ. ಈಗ ನಮ್ಮ ತಂದೆ ತಾಯಿ ಬಂದಿದ್ದಾರೆ, ಇವ್ರು ಕಷ್ಟಪಟ್ಟಿದ್ದಾರೆ, ಅವ್ರು ನನ್ನ ಜೊತೆ ಅವ್ರಿಗೂ ರೆಕಗ್ನೈಸೇಷನ್ ಸಿಗ್ತಾ ಇದೆ, ಅದು ಒಂದು ಉನ್ನತ ಇದ್ರಲ್ಲಿ ಅಂತ ಹೇಳಿದಾಗ ನನಗೆ ಬಂತು ಖುಷಿ. ಅದು ನಮ್ಮ ತಾಯಿ ಇಸ್ಕೊಂಡಿದ್ದು ಇನ್ನೂ ಖುಷಿ ಆಯಿತು. ಮೇಡಮ್ ಈಗ ರೆಕಗ್ನೈಸೇಷನ್ ಸಿಗ್ಬೇಕು
1: ಮೇಡಮ್,
0: ಈಗ ಏಳಿಗೆ ಅಂತ ಹೇಳಿದ್ರೆ 7th standard ಎಲ್ಲಾನು ಬಿಟ್ಟು ನನ್ನ ಹಾಸ್ಟೆಲ್ ಕಳಿಸ್ಬೇಕು ಅಂತ ಹೇಳಿದ್ರೆ ಅವ್ರದ್ದು ಶ್ರಮ ಇರುತ್ತೆ.
1: ಮಂಜು ಅವರೇ, ಈಗ ನೀವೊಬ್ರು ಅಂತಾರಾಷ್ಟ್ರೀಯ ಫುಟ್ಬಾಲ್

0: ಆಟಗಾರರಾಗಿ ಹಾಗೆ ಕೋಚ್ ಆಗಿಯೂ ಕೂಡ ಅತ್ಯುನ್ನತ ಸಾಧನೆ ಮಾಡಿದ್ರಿ. ಈಗ ನಿಮ್ಮ ಮುಂದಿನ ಗುರಿ ಏನು ಅಂತ?
1: ಯಾವ ರೀತಿ ಪ್ರತಿಭೆಗಳಿಗೆ ಅವಕಾಶನ ಕಲ್ಪಿಸಬೇಕು ಕೋಚ್ ಆಗಿ. ಈಗೊಂದು ಅವಕಾಶ ಪ್ಲಾಟ್ಫಾರ್ಮ್, ಈಗ ನಾನೆಲ್ಲೋ ನೋಡ್ತೀನಿ ಹುಡುಗ ಚೆನ್ನಾಗಿ ಆಡ್ತಿದ್ದಾನೆ, ಹೌದು ಅವನ್ಗೆ ಇಲ್ಲಿ ಹೋಗಿ ನೀನು ಹೋಗಿ ಜಾಯ್ನ್ ಆಗು, ಅವ್ರಿಗೆ ಅಕಾಡೆಮಿಗೆ ಫೋನ್ ಮಾಡೋದಾಗ್ಲಿ ಅಥವಾ ಫೆಡರೇಷನ್ಗೆ ಫೋನ್ ಮಾಡೋದಾಗ್ಲಿ, ನನಗೆ ಯಾವ ರೀತಿ ಸಿಕ್ತು ಅದೇ ರೀತಿ ಇನ್ನೊಬ್ರಿಗೆ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಇನ್ನೊಬ್ರಿಗೆ ಅವಕಾಶ ಕಲ್ಪಿಸೋದು. ಸೊ ಅದೇ ಈಗ ನಾನು ಕೋಚಿಂಗ್ ಲೈಸೆನ್ಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಫುಟ್ಬಾಲ್ ನಾನಿದ್ದಾಗ ಅಂದ ಇವಾಗಂತ ಎವಲ್ಯೂಷನ್ ಜಾಸ್ತಿ ಆಗಿದೆ. ಸೊ ಬಹಳಷ್ಟು ಬದಲಿದೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಅಪ್ಡೇಟ್ ಆಗ್ಬೇಕಾಗುದು. ಲೀಗ್ ಹಂತದ ಪಂದ್ಯಾವಳಿಗಳಾಗಿರ್ಬೋದು. ಈಗ ನಾನು ನ್ಯೂನ್ಯತೆ ಬಗ್ಗೆ ಮಾತಾಡಿದಾಗ ಆ ನ್ಯೂನ್ಯತೆನ ಸರಿ ಮಾಡ್ಬೇಕಾಗಿರೋದು ಮೊದಲನೇ ಜವಾಬ್ದಾರಿ ನಮ್ದು ಆಗಿರೋದು. ಸೊ ಅಂತ ಹೇಳದ್ಮೇಲೆ ಕೋಚ್ ಆಗಿ ಅಂತ ಹೇಳಿದ್ರೆ ಈಗ ಗ್ರಾಸ್ ರೂಟ್ ಲೆವೆಲ್ ಈ ಏಜ್ ಗೆ ಹುಡುಗನ ಹತ್ರ ಎಷ್ಟಿರ್ಬೇಕು, ಹೌದು ಟೆಕ್ನಿಕಲ್ ಅಬಿಲಿಟಿ ಎಷ್ಟಿರ್ಬೇಕು, ಫಿಟ್ನೆಸ್ ಅಬಿಲಿಟಿ ಎಷ್ಟಿರ್ಬೇಕು. ಆದ್ರೆ ಮೇಡಮ್ ಟೆಕ್ನಿಕಲ್ ಅಬಿಲಿಟಿ ಇತ್ತು ಅಂತ ಹೇಳಿದ್ರೆ ನೀವು ಫಿಟ್ನೆಸ್ ಇಂಪ್ರೂವ್ ಮಾಡ್ಕೋಬಹುದು. ಟೆಕ್ನಿಕಲ್ ಅಬಿಲಿಟಿ ಅದನ್ನೇ ಗ್ರಾಸ್ ರೂಟ್ ಲೆವೆಲ್ ಅಂತ ಹೇಳೋದು.
0: ಈ ಕಾಲ್ ಚೆನ್ನಿನ ಆಟಕ್ಕೆ ಯಾವ ರೀತಿ ಡಯಟ್ ಇರ್ತದೆ, ಯಾವ ರೀತಿ ಪ್ರಾಕ್ಟೀಸ್ ಇರ್ತದೆ?
1: ಪ್ರಾಕ್ಟೀಸ್ ಅಂತ ಹೇಳಿದ್ರೆ ನೀವು ಎಷ್ಟು ನಿಮ್ಮನ್ನ ನೀವು ತೊಡಗಿಸ್ಕೊಂತೀರಾ, ಇದಾದ್ಮೇಲೆ ಬೆಳಗ್ಗೆ 3 ಗಂಟೆ ಮಧ್ಯಾಹ್ನ 3 ಗಂಟೆ ಏನ್ ಮಾಡ್ತೀರಾ, ಅದಾದ್ಮೇಲೆ ಆಫ್ ದ ಫೀಲ್ಡ್ ಅಂತ ಬರ್ತೀವಿ. ಸೊ ನಿಮ್ದು ಡಯಟ್ ಏನು, ಸಪ್ಲಿಮೆಂಟ್ ಏನು, ಅದಾದ್ಮೇಲೆ ನಿಮ್ದು ಜಿಮ್ ಇದಾಗಿರ್ಬೋದು, ಫಿಸಿಯೋ ಎಲ್ಲಾನು. ಇವತ್ತು ಗೆದ್ರಪ್ಪ ನೀರಜ್ ಚೋಪ್ರಾ, ಪಿವಿ ಸಿಂಧು ಗೆದ್ರು, ಇವ್ರು ಗೆದ್ರು, ಆದ್ರೆ ಇದರಿಂದ ಶ್ರಮ ಇಷ್ಟೆಲ್ಲ ಇರುತ್ತೆ. ಅದನ್ನ ನೀವು ಇಲ್ಲಿಂದನೇ ಮಾಡಿತ್ತು ಅಂದ್ರೆ ಬಹುಶಃ ಅವ್ರ ತಂದೆ ತಾಯಿಗಳಿಗೆ ಹೌದಪ್ಪ ಏನೋ ಸರ್ಕಾರ ಮಾಡ್ತದೆ, ಏನೋ ಒಂದ್ ಮಾಡ್ತಾ ಇದಾರೆ. ಸೊ ನನ್ನ ಮಗಳಿಗೆ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ.
0: ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಮಾನಸಿಕ ಒತ್ತಡ ಅಂದ್ರೆ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸುವ ಒಂದು ಮನೋಭಾವನೆ ನಮ್ಮ ಕ್ರೀಡಾಪಟುವಿಗೆ ಇರಬೇಕು. ಈಗ ಬಹುಮುಖ್ಯವಾಗಿ ಅದೇ ಬೇಕು.
1: ಉದಾಹರಣೆಗೆ ಮೊನ್ನೆ ಮುಗ್ದಿದೆ ಫೈನಲ್ ನೋಡ್ಬೋದಿತ್ತು, ಯಾವ ರೀತಿ ಜಗಳ ಆಯ್ತು, ಯಾವ ರೀತಿ ಇದಾಯ್ತು ಅಂತ ಹೇಳಿದ್ರೆ ಅದನ್ನೇ ಒಂದು ಸೋಲು ಗೆಲುವು ಮಾನಸಿಕ ಒತ್ತಡ ಯಾವ ರೀತಿ ನಾವು ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿರ್ತೀವಿ. ಹೀಟ್ ಆಫ್ ದ ಮೂಮೆಂಟ್ ಅಂತ ಹೇಳಿದಾಗ ನಾವು ಇದ್ ಮಾಡ್ತೀವಿ ಎಲ್ಲ, ಅರೆ ನಿಮ್ಗೆ ಗೊತ್ತಿರ್ಬೇಕು ಯಾವ ಲಿಮಿಟ್ ತನಕ ಇದ್ ಮಾಡ್ಬೇಕು, ಯಾವ ಲಿಮಿಟ್ ತನಕ ಇದ್ ಮಾಡಬಾರ್ದು ಅಂತ.
0: ಒಳ್ಳೇದು ಎನ್ ಎಸ್ ಮಂಜು ಅವರೇ, ನೀವೊಬ್ಬ ಕ್ರೀಡಾ ಸಾಧಕರಾಗಿ ನಮ್ಮ ದೇಶಕ್ಕೆ ಕೀರ್ತಿಯನ್ನ ತಂದಿದ್ದೀರಿ. ನಿಮ್ಮ ಕ್ರೀಡಾ ಪಯಣದ ಸ್ಫೂರ್ತಿಯ ಬದುಕು ನಮ್ಮ ಯುವ ಜನಾಂಗಕ್ಕೆ ದಾರಿದೀಪ ಆಗ್ಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದಗಳು. ನಮಸ್ಕಾರ ಸರ್.
1: ಧನ್ಯವಾದಗಳು.
2: ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರು, ಕೋಚ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಎನ್ಎಸ್ ಮಂಜು ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತೀ ನಾಗರ ಮಠ, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು ಸಮಯ ಸೆರೆಗೆ 10 ಗಂಟೆ. ಇನ್ನು ಮುಂದೆ ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶಶಿಕಲಾ ಭಟ್ ಅವರ ಗಾಯನ. ತಬಲಾ ಸತ್ ದೀಪಕ್ ಜಿ ದೇಸಾಯಿ, ಹಾರ್ಮೋನಿಯಂ ಉಮಾಕಾಂತ್ ಪುರಾಣಿಕ್.

ಹಿಂದೂಸ್ತಾನಿ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಶಶಿಕಲಾ ಭಟ್ ಅವರ ಗಾಯನ ಕೇಳಿದರೆ. ತಬಲಾ ಸಾಥ್ ದೀಪಕ್ ಜಿ ದೇಸಾಯಿ, ಹಾರ್ಮೋನಿಯಂ ಉಮಾಕಾಂತ್ ಪುರಾಣಿಕ್.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನಿಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.
5: ಆಕಾಶವಾಣಿ ಬೆಂಗಳೂರು, ಸಮಯ 10:30. ಇನ್ನು ಮುಂದೆ ಕೇಳಿ ಗೀತ ಚಂದ್ರಿಕೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಮೆಲೋಡಿ ಟೈಮ್. ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಮೈನೆ ಪ್ಯಾರ್ಕಿಯ ಚಿತ್ರದ ಹಾಡು. ಗೀತ ರಚಿಸಿದವರು ಅಸಾದ್ ಭೂಪಾಲಿ, ಸಂಗೀತ ಸಂಯೋಜಕರು ರಾಮಲಕ್ಷ್ಮಣ್.